107.8 FM Radio Saran. Iga app nalu kuda labhya.

107.8 FM Radio Sarang Ega app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Saran 107.8 FM.
1: Radio Saran 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆನಂತರ ಆತ ಏನ್ ಮಾಡಿದ ಅಂದ್ರೆ, ಈ ಸಂಸಾರಸ್ಥರಿದ್ದಾರೆ, ಗೃಹಸ್ಥರಿದ್ದಾರೆ, ಅವ್ರಿಗೆ ಇದೆಲ್ಲ ಅಷ್ಟಾಂಗ ಮಾರ್ಗ ಆಗೋದು ಕಷ್ಟ ಆಗ್ಬಹುದೇನೋ, ಅದಕ್ಕೆ ಅವರಿಗೋಸ್ಕರ ಪಂಚಶೀಲ ಅಂತ ಮಾಡಿದ. 5 ಶೀಲಗಳನ್ನ ಕಾಪಾಡಿಕೊಳ್ಳಿ ನೀವು ಸಾಕು ಅಂತ. ಮೊದಲನೇದು ಬುದ್ಧ, ಧರ್ಮ ಮತ್ತು ಸಂಘಕ್ಕೆ ಶರಣಾಗಬೇಕು. ಅದಕ್ಕೆ ಮಾತು ಬಂತು, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಧರ್ಮ ಅನ್ನೋದಕ್ಕೆ ಪಾಲಿಯಲ್ಲಿ ಧಮ್ಮ ಅಂತ ಆಗ್ತದೆ. ಧರ್ಮಂ ಶರಣಂ, ಧಮ್ಮಂ ಶರಣಂ ಗಚ್ಚಾಮಿ. ಕೊನೆಗೆ ಸಂಘಂ ಶರಣಂ ಗಚ್ಚಾಮಿ. ಬುದ್ಧಂ, ಧಮ್ಮಂ, ಸಂಘಂ ಶರಣಂ ಗಚ್ಚಾಮಿ. ಈ ಮೂರಕ್ಕೂ ನೀವು ಶರಣಾಗಬೇಕು ಮೊದಲು. ಯಾಕೆ ಮಾತು ಹೇಳ್ತಾನೆ ಅಂದರೆ, ಗುರುಗಳಲ್ಲಿ ಪೂರ್ತಿ ಶರಣಾಗತಿ ಆಗಲಾರದೆ ನಿಮಗೆ ಜ್ಞಾನ ಸಿಕ್ಕೋಕೆ ಸಾಧ್ಯ ಇಲ್ಲ. ಗುರುಗಳಿಗೆ ಗೊತ್ತಿದೆಯಾ ನಿಜವಾಗ್ಲೂ ಅಂತ ನಿಮ್ಗೆ ಸಂಶಯ ಇದ್ರೆ, ಗುರುಗಳು ಹೇಳಿದ್ ನಾಟಲ್ಲ ಇದು, ಡಾಕ್ಟರ್ ಔಷಧಿ ಕೊಟ್ಟಂಗೆ, ಈ ಔಷಧಿ ಸರಿಯೋ ಏನಪ್ಪ ಅಂದ್ರೆ ಔಷಧಿ ನಾಟಲ್ಲ ಅಂತ. ಹಾಗೆ ಮೂರು ನಂಬಿಕೆ ಇರಬೇಕು. ಎರಡನೇದು ಸಿಂಪಲ್ ಆಗಿ ಹೇಳೋದು, ಪ್ರಾಣಿ ಹತ್ಯೆ ಮಾಡಬಾರದು, ಪ್ರಾಣಿ ಹಿಂಸೆ ಮಾಡಬಾರದು, ಎರಡನೇದು. ಮೂರನೇದು, ತನ್ನದಾದ ಅಥವಾ ತಾನು ತೆಗೆದುಕೊಳ್ಳಬಹುದಾದ ವಸ್ತುವನ್ನು ಮಾತ್ರ ತೆಗೆದುಕೊಂಡು ಪರರ ವಸ್ತುವನ್ನು ಮುಟ್ಟಬಾರದು. ನಿಮ್ಮದಲ್ಲದ ವಸ್ತುವನ್ನು ಯಾವುದು ಮುಟ್ಟಬೇಡಿ. ಮೂರನೇದು. ನಾಲ್ಕನೇದು, ಸದ್ಯ ಸತ್ಯವನ್ನೇ ನುಡಿಬೇಕು, ಪರನಿಂದೆ ಮಾಡಬೇಡಿ, ಕುಹಕ ವಂಚನೆ ಮಾತು ಬೇಡ. ಐದನೇದು, ಬ್ರಹ್ಮಚರ್ಯ ಪಾಲನೆ ಮತ್ತು ಮಾದಕ ವಸ್ತುಗಳ ಸೇವನೆ ಮಾಡದಿರುವುದು. ಇದನ್ನು ಒತ್ತಿ ಹೇಳಬೇಕು 21st century, ಮಾದಕ ವಸ್ತುಗಳ ಸೇವನೆ ಮಾಡದೇ ಇರೋದು. ಈ 5 ಸಾಕಪ್ಪ, ಗೃಹಸ್ಥರಿಗೆ ಇಷ್ಟು ಮಾಡಿಕೊಂಡ್ರೆ ಸಾಕು, ನಮ್ಮ ಜೀವನ ಶುದ್ಧ ಆಗ್ತದೆ ಅಂತ ಹೇಳಿದ.

0: रेडियो सारंग 107.8 FM।
1: ಆ ನಂತರ ಐದು ಜನ ಶಿಷ್ಯರು ಇವರೆಲ್ಲ ಹೊರಟು ಇನ್ನ ಬೇಕಾದ ಜನ ಶಿಷ್ಯರು ಸಿಗ್ತಾರಲ್ಲ ದಾರಿಯಲ್ಲಿ, ಮೂರು ಜನ ಸಿಕ್ಕರು ಅವರಿಗೆ, ಭಾರಿ ವಿದ್ವಾಂಸರಲ್ಲಿ ಅವರು ಇರುವಾಗ. ಉರುವೇಲದಲ್ಲಿ ಉರುವೇಲ ಕಶ್ಯಪ, ನದಿ ಕಶ್ಯಪ ಮತ್ತು ಗಯಾ ಕಶ್ಯಪ ಅಂತ ಮೂರು ಜನ ಅಂತ ಬಂದರು, ಜಟಾಧಾರಿಗಳು. ಅವ್ರ ಗುರುಗಳು ಭಾರಿ ಪ್ರಸಿದ್ಧರಾಗಿದ್ದವರು. ಅವರು ವಾದ ವಿವಾದ ಮಾಡಿದರು, ಬುದ್ಧನ ಹತ್ರ ಬಂದರು. ಆತ ತುಂಬ ಸುಲಭದಲ್ಲಿ ಅವರು ಏನೇನು ಕಲ್ತಿದ್ರು ಅದನ್ನು ತನ್ನ ಭಾಷೆಯಲ್ಲಿ ಹೇಳಿದ. ಆ ಮೂರು ಜನನೂ ತಾವು ಕಲ್ತಂಥ ಮಾರ್ಗವನ್ನು ಬಿಟ್ಟು ಇವನು ಶಿಷ್ಯರಾದರು. ಅವರ ಹಿಂದೆ ಒಂದೇ ಸಲ 1,000 ಜನ ಶಿಷ್ಯರು ಬಂದ್ಬಿಟ್ರು. ಇದು ಕಷ್ಟ ಆಗಿಬಿಡುತ್ತೆ ಸನ್ಯಾಸಿಗಳಿಗೆ. ದೊಡ್ಡ ಮಠ ಸಿಕ್ಕಿಬಿಟ್ರೆ ಮಠ ನಿಭಾಯಿಸೋದೇ ಕಷ್ಟ ಆಗೋಗುತ್ತೆ, ಆಮೇಲೆ ಧ್ಯಾನ ಪೂಜೆ ಬೇರೆ. 1,000 ಜನ ಶಿಷ್ಯರು ಬಂದಾಗ ಏನು ಮಾಡಬೇಕು ಈತ? ಮೂರು ಜನ ಅವ್ರ ಜೊತೆ ಹಿಂದೆ 1,000 ಜನ ಬಂದುಬಿಟ್ಟಲ್ಲ. ಹೋದ ಹೋಗಿ ಬಿಂಬಸಾರ ಕಡೆ ಹೋದ, ಮಗದ ಚಕ್ರವರ್ತಿ ಅವನು. ಅವನಿನ್ಮೇಲೆ ಎಷ್ಟು ಪ್ರೀತಿ ಬಂದ್ಬಿಡ್ತು ಅಂದರೆ, ಬುದ್ಧ ನೀ ಚಿಂತೆ ಮಾಡಬೇಡ, ನಿನಗೇನು ಬೇಕೋ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವನೊಂದು ದೊಡ್ಡ ತೋಟ ಇತ್ತು ವೇಣುವನ ಅಂತ. ಆ ವೇಣುವನದೊಳಗೆ ಒಂದು ವಿಹಾರ ಕಟ್ಟಿಸಿದ. ಸುಮಾರು 5,000 ಜನ ಇರುವಂಥ ದೊಡ್ಡ ವೇಣುವನ ಕಟ್ಟಿಸಿ ಅದಕ್ಕೊಂದಿಟ್ಟ ಅಲ್ಲಿ ಮಾಡಿ ಅದನ್ನು ರಾಜಗ್ರಹ ಅಂತ ಕರೆದ. ಗುರುಗಳು ರಾಜನಾದಂಥ ಬುದ್ಧ ಇರ್ತಾನೆ ಅಲ್ಲಿ ಅಂಥೇಳಿ ರಾಜಗ್ರಹ ಅಂತ ಇಟ್ಟ. ಎಲ್ಲರೂ ಶಿಷ್ಯರು ಅಲ್ಲೇ ಇರ್ತಾ ಇದ್ರು. ಆ ನಂತರ ಬುದ್ಧನ ಬಗ್ಗೆ ಯಾಕೆ ಜನಕ್ಕೆ ಪ್ರೀತಿ ಬಂತು ಅಂದರೆ, ಅವನು ಬೇರೆ ಯಾವುದೇ ಧರ್ಮವನ್ನು ಟೀಕಿಸಲಿಲ್ಲ, ಮತ್ತು ಅವರು ಮಾತೃಭಾಷೆಯಲ್ಲಿ ಹೇಳಿಕೊಟ್ಟ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳುವ ಆತುರದಲ್ಲಿ ಬೇರೆ ಧರ್ಮಗಳ ತಪ್ಪುಗಳನ್ನು ಹೇಳೋಕೆ ಹೋಗ್ತಾ ಇದ್ವಿ. ಈತ ಎಂದೂ ಹೇಳಲಿಲ್ಲ ಬೇರೆ ಧರ್ಮಗಳ ತಪ್ಪುಗಳನ್ನು ಹೇಳಲಿಲ್ಲ, ನನ್ನ ಚಿಂತನೆ ಹೀಗೆ ಅಂತ ಹೇಳಿ ಅವ್ರದ್ದು ಅರ್ಥವಾಗುವ ಭಾಷೆಯಲ್ಲಿ ಹೇಳಿದಾಗ ದಿನ ದಿನ ತಂಡ ತಂಡವಾಗಿ ಜನ ಬರೋಕೆ ಶುರು ಮಾಡಿಬಿಟ್ರು. ಎಷ್ಟು ಜನ ಬಂದರು ಅಂದರೆ, ಅದರ ಒಬ್ಬನ ಮಾತ್ರ ಹೇಳಬೇಕು ನಾನು ಇವತ್ತು. ನಾನು ಕೆಲವೊಂದು ಹಾಕ್ಕೊಂಡಿದ್ದೀನಿ, ಇಡೀ ಬುದ್ಧನ ಜನ್ಮ ಜೀವನ 4 ದಿವಸದಲ್ಲಿ ಸ್ಕ್ಯಾನ್ ಮಾಡೋದು ಕಷ್ಟ. ಕೆಲವು ಶಿಷ್ಯರ ಬಗ್ಗೆ ನಾನು ಹೇಳಲೇಬೇಕು, ಹೇಳದೆ ಹೋದರೆ ಪೂರ್ತಿ ಆಗೋದಿಲ್ಲ.

0: Sarang 107.8 FM.
1: ಒಬ್ಬ ಮಹಾಕಾಶ್ಯಪ, ಇನ್ನೊಬ್ಬ ಶಾರಿಪುತ್ರ, ಮೌದ್ಗಲ್ಲಾಯನ ಅಂತ ಈ ಮೂರು ಜನ ಬಹುದೊಡ್ಡ ಶಿಷ್ಯರು ಬುದ್ಧನಿಗಿದ್ದಂಥವ್ರು. ಅವರು ಯಾವ ರೀತಿ ಬಂದರೂ ಅವ್ರ ಮೂರು ಜನರ ಬಗ್ಗೆನೂ ಹೇಳಬೇಕು. ಮೊದಲು ಮಹಾಕಾಶ್ಯಪನ ಬಗ್ಗೆ ಹೇಳಬೇಕು. ಮಹಾಕಾಶ್ಯಪ ಅಂದರೆ ವೇದಾಂತ ಶಿರೋಮಣಿಯವನು, ಶಾಸ್ತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದವನು, ಸಂಸ್ಕೃತ ವಿಷಯದಲ್ಲಿ ಪಾರಂಗತನಾಗಿದ್ದವನು, ಬಹಳ ಹೆಸರಿತ್ತು ಅವನಿಗೆ. ಅವನಿಗೆ ಖುಷಿ ಏನು ಅಂದರೆ ಆಗಿನ ಕಾಲದಲ್ಲಿ ವಾದ ವಿವಾದ ಮಾಡಬೇಕು, ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಯಾರು ಸೋಲ್ತಾರೋ, ಸೋತವರು ಗೆದ್ದವರಿಗೆ ಜಯಪತ್ರ ಬರ್ಕೊಡ್ಬೇಕು, ನಾನು ಸೋತಿದ್ದೇನೆ ಅಂತ ಬರ್ಕೊಡ್ಬೇಕು. ಇವನು ಮಹಾಕಾಶ್ಯಪ ಯಾರೋ ಹೇಳಿದ್ರಂತೆ, ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತೀಯೋ ನೀನು, ಆ ಬುದ್ಧ ಅಂತಿದ್ದಾನೆ ಹೋಗು, ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಕೂತಿರ್ತಾನವನು, ಅವನ ಕಡೆ ಹೋಗು. ಅವನ ಕಡೆ ಶಿಷ್ಯರು 1000 ಜನ ಇದ್ದಾರೆ, ಈಗ ಅವನು ಸೋಲಿಸ್ಬಿಟ್ರೆ 1000 ಜನ ನಿನ್ನ ಕಡೆ ಬರ್ತಾರಲ್ಲ ಅಂತ ತೊಗೊಂಬಿಡು. ಹಾಗೆ ಅದೆಲ್ಲ ಹಾಗೆ ಡಿಫೆಕ್ಷನ್, ಅದು ಇವನು ಗೆದ್ದರೆ ಇವನು ಒಟ್ಟರು ಇವ್ರ ಕಡೆ ಬರಬೇಕು ಅಂತ ಹಾಗಿತ್ತು. ಇವನು ಮಹಾಕಾಶ್ಯಪ ಹೋದ, ಬೋಧಿ ವೃಕ್ಷದ ಕೆಳಗೆ ಬುದ್ಧ ಕೂತಿದ್ದಾನೆ, ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಹೇಳಿದ್ದಂತೆ, ನಾನು ಬುದ್ಧ, ನೀನೇನಾ ಅಂತ. ಹೌದು ಬುದ್ಧ, ನಾನು ಮಹಾಕಾಶ್ಯಪ ಅಂಥೇಳಿ ತಂದು ಹೇಳ್ಕೊಂಡ ಬಯೋಡೇಟ. ನಾನು ಹಿಂಗೆ ಹಿಂಗೆ ಸಾಧನೆ ಮಾಡಿದ್ದೀನಿ, ಇಷ್ಟೆಲ್ಲ ಓದಿದ್ದೀನಿ ಅಂತ ಹೇಳಿಬಿಟ್ಟು, ನಿನ್ನೊಳಗೆ ನಾನು ವಾದ ವಿವಾದ ಮಾಡಬೇಕು, ಯಾವಾಗ ಟೈಮ್ ಕೊಡ್ತೀಯಾ ಅಂತ ಕೇಳಿದ. ಎಷ್ಟು ಚಂದ ಇದೆ ಘಟನೆ ಅದು. ನನಗೆ ಯಾವಾಗ ಟೈಮ್ ಕೊಡ್ತೀಯಾ ಅಂತ ಕೇಳಿದಾಗ ಬುದ್ಧ ಟೈಮ್ ಹೇಳಲಿಲ್ಲ, ನಕ್ಬಿಟ್ಟ ಅವನು. ನೋಡಿ ಯಾಕೆ ನಗ್ತೀಯ ನಾನು ನೋಡಿ ಅಂತ ಮಹಾಕಾಶ್ಯಪ ಕೇಳಿದ. ಏನಿಲ್ಲ, ಏನೋ ನೆನಪಾಯ್ತಪ್ಪ, ಅದಕ್ಕೆ ನಗೆ ಬಂತು. ಏನು ನೆನಪಾಯಿತು? ನಾನು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದು ಕಡೆ ಚಾತುರ್ಮಾಸ್ಯಕ್ಕೆ ಕೂತ್ಕೊಂಡಿದ್ದೆ. 4 ತಿಂಗಳು ಎಲ್ಲಿ ಹೋಗಲ್ಲ, ಒಂದೇ ಊರಲ್ಲಿ ಇರಬೇಕಲ್ಲ. ಒಂದು ಹಳ್ಳಿಯಲ್ಲಿದ್ದೆ, ಆ ಹಳ್ಳಿ ಪಕ್ಕದಲ್ಲೇ ದೊಡ್ಡ ಗುಡ್ಡ ಪರ್ವತ. ದಿನ ಊರಿನ ಜನ ಎಲ್ಲ ತಮ್ಮ ಹಸುಗಳನ್ನು, ಮೇಕೆಗಳನ್ನು, ಪ್ರಾಣಿಗಳನ್ನೆಲ್ಲ ಅಲ್ಲಿ ಮೇಯೋದಕ್ಕೆ ಅಲ್ಲೇ ಬಿಡ್ತಾ ಇದ್ರು, ಗುಡ್ಡದ ಮೇಲೆ ಬಿಡ್ತಾ ಇದ್ರು. ಆ ಊರಿನ ತುದಿಗೆ ಒಂದು ಮನೆ, ಆ ಮನೆಯೆಲ್ಲ ಮುದುಕ, ಅವನ ಮನೆ ಮುಂದೆ ಕಟ್ಟೆ ಮೇಲೆ ಕೂಡ್ತಿದ್ದ. ದಿನ ಬೆಳಗ್ಗೆ ಹಸುಗಳೆಲ್ಲ ಹೋಗ್ತಾವಲ್ಲ ಗುಡ್ಡಕ್ಕೆ ಮೇಯೋದಕ್ಕೆ, ಕೂತ್ಕೊಂಡು ಎಣಿಸ್ಬೇಕು ಎಷ್ಟು ಹಸು ಹೋಯ್ತು, ಎಷ್ಟು ಹೋರಿ ಹೋಯ್ತು, ಎಷ್ಟು ಎತ್ತು ಹೋಯ್ತು, ಎಷ್ಟು ಕುರಿ ಹೋಯ್ತು, ಎಷ್ಟು ಮೇಕೆ ಹೋಯ್ತು, ಎಲ್ಲ ಬರ್ಕೋಬೇಕು. ಮತ್ತು ಸಾಯಂಕಾಲ ಬರ್ತಾವಲ್ಲ ವಾಪಸ್ಸು, ಮತ್ತು ಬರ್ಕೊಳ್ಳೋನು, ಎಲ್ಲ ಹಸು ಬಂತ, ಎಲ್ಲ ಎತ್ತು ಬಂತ ಅಂತ ಬರ್ಕೊಳ್ಳೋನು.

0: रेडियो सारंग 107.8 एफएम
1: ಬುದ್ಧ ಒಂದ್ಸಲ ಕೇಳಿದ್ದಂತೆ, ಇದು ಬರ್ಕೋತಿಯಲ್ಲಪ್ಪ ಬೆಳಿಗ್ಗೆ ಸಾಯಂಕಾಲ ಬರ್ಕೋತಿಯಲ್ಲ, ನಿಂದಾವು ಅಂತ ಕೇಳಿದಂತೆ. ಏ ಒಂದು ನಂದಲ್ಲ, ಒಂದಾದ್ರೂ ಇರ್ಬೇಕಲ್ವ ನಿಂದು ಅಂತ. ಒಂದು ನಂದಲ್ಲ ಅಂದವನು. ಮತ್ತೆ ಯಾಕೆ ಬರ್ಕೋತಿ ಅಂತ ಕೇಳಿದ. ನಾ ಏನ್ ಮಾಡ್ಲಿ, ಕೆಲಸ ಇಲ್ಲ ನನಗೆ, ಖಾಲಿ ಕೂತಿದ್ದೀನಿ. ಕೂಡ ಬದಲು ಎಷ್ಟು ಹಸು ಹೋಯ್ತು, ಎಷ್ಟು ಬಂತು, ಎಷ್ಟು ಎತ್ತು ಹೋಯ್ತು, ಎಷ್ಟು ಬಂತು, ಬರ್ಕೊಂಡು ಕೂತಿದ್ದೀನಿ ಅಂತಂದ. ಅದು ಹೇಳಿಬಿಟ್ಟು ಕಾಶ್ಯ ಮಹಾಕಾಶ್ಯಪ್ಪ ಹೇಳ್ತಾನೆ, ಬುದ್ಧ ನಿನ್ನ ನೋಡಿದಾಗ ಅವನ್ ನೆನಪಾಯ್ತು ಅಂದ. ಅವನು ನನ್ನ ನೋಡಿದಾಗ ಅವನ್ ಯಾಕೆ ನೆನಪಾಯ್ತು ನಿನಗೆ ಅಂತ ಕೇಳಿದ. ಇಲ್ಲ ನೀನು ಹಾಗೆ ಅನಿಸ್ತು ನನಗೆ ಅಂತ. ಯಾವ ವೇದಗಳನ್ನು ಬೈಪಾಠ ಮಾಡ್ಕೊಂಡು ಬಂದಿದ್ದೀಯೋ, ಯಾವ ಶ್ರುತಿ ಸ್ಮೃತಿ ಪುರಾಣಗಳನ್ನು ಬೈಪಾಠ ಮಾಡ್ಕೊಂಡು ಬಂದಿದ್ಯೋ, ಒಂದು ನಿಂದಲ್ಲಯ್ಯ. ಅವನು ಹೇಗೆ ಎತ್ತುಗಳನ್ನು ಹೋರಿಗಳನ್ನು ಎಣಿಸ್ತಾ ಇದ್ದ, ಅವ್ನು ನೀನು ಎಣಿಸ್ಕೊಂಡು ಕೂತಿದ್ಯಾ, ಒಂದು ನಿಂದಲ್ಲ ಅದರೊಳಗೆ. ನಿಂದೇನಾದರೂ ಇದ್ರೆ ಹೇಳೋ ಮಾರಾಯ, ಅದು ಚರ್ಚೆ ಮಾಡೋಣ. ಆಯಿತು, ಬಂದಿದೆಯಲ್ಲ ಕೂತ್ಕೋ ಇಲ್ಲಿ ಪಕ್ಕದಲ್ಲಿ, ಹುಣ್ಣಿಮೆ ದಿವಸ ಬರ್ತದೆ ಚರ್ಚೆ ಮಾಡೋಣ. 8 ದಿವಸ ಹುಣ್ಣಿಮೆ ಬರ್ತದೆ, ಕೂತ್ಕೋ, ಆರಾಮಾಗಿ ಕೂದ್ರೆ ತಗೋ ನೀನು ಅಂದ. ಅವನು ಕುತೂಹಲದಿಂದ ಕೂತ್ಕೊಂಡ. ದಿನ ದಿನ ನೋಡ್ತಾನೆ, ನೂರಾರು ಜನ ಬರ್ತಾರೆ ಬುದ್ಧ ನೋಡೋದಕ್ಕೆ. ಇವನು ಏನು ಮಾತಾಡ್ತಾನೆ ಅವ್ನು ಗೊತ್ತೇ ಆಗಲ್ಲ. ಅವ್ರು ಬರ್ತಾರೆ, ಹಳ್ಳಿ ಜನ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಕಣ್ಣಲ್ಲಿ ನೀರು ಸುರಿಸ್ತಾರೆ, ಆಶೀರ್ವಾದ ಆಯಿತು, ಒಳ್ಳೇದಾಯ್ತು, ದೊಡ್ಡದಾಯ್ತು ಅಂತ ಹೋಗ್ತಾರೆ. ಒಬ್ಬ ಮನುಷ್ಯ ಬಂದ, ದೇವರಿದ್ದಾನ ಅಂತ ಕೇಳ್ದ. ಇದ್ದಾನೆ ಅಂದ ಬುದ್ಧ. ನಮಸ್ಕಾರ ಮಾಡ್ದ, ಹೋದ. ಇನ್ನೊಬ್ಬ ಬಂದ, ದೇವರಿಲ್ಲ ಅಂತ ಅನ್ಸತ್ತಲ್ಲ ಅಂದ. ದೇವರಿಲ್ಲ ಅಂದ ಇವನು. ಅವನು ನಮಸ್ಕಾರ ಮಾಡಿ ಹೋದ. ಮೂರನೇದು ಬಂದ, ದೇವರಿದ್ದಾನೋ ಇಲ್ಲೋ ಅಂತ ಕೇಳ್ದ. ನನಗೂ ಗೊತ್ತಿಲ್ಲ, ನೀನೇ ಹುಡುಕು ಅಂದ. ಅವನು ಹೋದ. ಇವನು ಕೇಳ್ದೆ, ಏನು ತಮಾಷೆ ಏನ್ರಿ ಇದು ಅಂದವನು. ನಿನ್ನ ಆನ್ಸರ್ ಏನು? ಅವ ಬಂದಾಗ ದೇವ್ರು ಇಲ್ಲ ಇದ್ದಾನೆ ಅಂದ್ರೆ ಇದ್ದಾನೆ ಅಂದಿ, ಇಲ್ಲ ಅಂದ್ರೆ ಇಲ್ಲ ಅಂದೆ. ಇದ್ದಾನೆ ಅಂತ ಗೊತ್ತಿಲ್ಲ, ನೀನು ಹುಡ್ಕೊಂಡಿ. ನಿನ್ನ ಆನ್ಸರ್ ಏನು ಅಂತ. ನನ್ನ ಆನ್ಸರ್ ಏನು ಇಲ್ಲ ಅಂದ. ಅವರೆಲ್ಲ ಬಂದವರು ತಮ್ಮ ಅಭಿಪ್ರಾಯಕ್ಕೆ ನನ್ನ ಸಿಗ್ನೇಚರ್ ಹಾಕ್ಸ್ಕೊಳಕ್ ಬಂದಿದ್ರು ಅಷ್ಟೇನೆ. ಅವರೆಲ್ಲ ತಮ್ಮ ಅಭಿಪ್ರಾಯ ತಗೊಂಡು ಬಂದಿದ್ದಾರೆ. ಅವರು ಒಬ್ಬನಿಗೆ ಗೊತ್ತಿ ದೇವರಿದ್ದಾನೆ ಅಂತ ನಂಬ್ಕೊಂಡೇ ಬಂದಿದ್ದಾನೆ. ನಾ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತ ಅವನಿಗೆ? ಇಲ್ವಾ? ಹೇಗೆ ಇಲ್ಲ ಅಂತ ಹೇಳಿ ನೋಡೋಣ, ಹೇಗೆ ತೋರಿಸ್ತೀಯ ಅಂತ. ಯಾಕೆ ಚರ್ಚೆ? ಅವನ ಮನಸ್ಸಲ್ಲಿ ಶ್ರದ್ಧೆ ಇದ್ರೆ ಇದ್ದಾನೆ, ಶ್ರದ್ಧೆ ಇಲ್ಲ ಅಂದ್ರೆ ಇಲ್ಲ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ ಮಾತದು. ನಿಮ್ಮ ಮನಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂತ ಶ್ರದ್ಧೆ ಆದರೆ ಕಲ್ಲು ಕೂಡ ದೇವರಾಗ್ತದೆ. ಅದೇ ನಮ್ಮ ಪರಂಪರೆ ಹೇಳಿಕೊಡೋದು, ವಿಗ್ರಹ ಮಾಡಿ ಪೂಜೆ ಮಾಡೋದು ಉದ್ದೇಶ ಅದು. ನಿನಗೆ ಶ್ರದ್ಧೆ ಇದ್ರೆ ಕಲ್ಲು ಕೂಡ ದೇವರಾಗ್ತದೆ, ಶ್ರದ್ಧೆ ಇಲ್ಲದೆ ಹೋದರೆ ದೇವರು ನಿಂತರೂ ಕಲ್ಲಾಗತ್ತೆ. ಆದ್ದರಿಂದ ಅವ್ರ ನಂಬಿಕೆಯನ್ನು ಹಾಳು ಮಾಡೋ ಮನಸ್ಸಿಲ್ಲ ನನಗೆ ಅಂತ. ಅದನ್ನು ನೋಡ್ದ ನೂರಾರು ಜನ ಬರೋದು, ಪರಿವರ್ತನೆ ಆಗಿ ಕಣ್ಣಲ್ಲಿ ನೀರು ಸುರಿಸ್ತಾರೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾರೆ. ಪರಿವರ್ತನೆ ಆಗೋದನ್ನು ಕಂಡ. ಹುಣ್ಣಿಮೆ ದಿವಸ ಬಂತು. ಇವನು ಹೇಳ್ದ, ಮಹಾಕಾಶ್ಯ ಬಾಪ ಚರ್ಚೆ ಮಾಡ್ಬೇಕಂದೆಯಲ್ಲ, ಅದೇನೋ ಬಾ ಅಂದ. ಅವನು ಎದ್ದು ನಿಂತು ದೀರ್ಘದಂಡ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಂಡು, ಮಹಾರಾಯ ಚರ್ಚೆ ಮಾಡೋದೇನಿಲ್ಲ, ನನ್ನ ಶಿಷ್ಯನನ್ನ ತೊಗೊಂಡ್ಬಿಡು, ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ದ. ಅವತ್ತಿನಿಂದ ಮಹಾಕಾಶ್ಯಪ ಬುದ್ಧನ ಶಿಷ್ಯ ಆದ ಅಂತ ಹೇಳ್ತಾರೆ.

0: You're listening to Radio Sarang, 107.8 FM.
1: ಯಾವಾಗಲೂ ಬುದ್ಧಿ ಪ್ರಧಾನವಾದದ್ದೇನಿದೆಯಲ್ಲ ಅದು ಬಹಳ ಗಟ್ಟಿಯಾಗಿ ಉಳಿಯೋದಲ್ಲ, ಹೃದಯ ಪ್ರಧಾನವಾಗಿದ್ದದ್ದು ಬಹಳ ದಿವಸ ಇರುತ್ತೆ. ನಾವು ಶಿಕ್ಷಣದಲ್ಲಿ ಕೂಡ ಅದೇ ಹೇಳ್ತೀನಿ ನಾನು, ಎನಿಥಿಂಗ್ ದ್ಯಾಟ್ ಗೋಸ್ ಟು ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ, ಎನಿಥಿಂಗ್ ದ್ಯಾಟ್ ಗೋಸ್ ಟು ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ. ನಾನು ಓದಿದಂಥ ಇಕ್ವೇಷನ್ನು ಡೆರಿವೇಷನ್ನು ಏನು ಕಲಿತೇನೆ ಕಾಲೇಜಲ್ಲಿ 3 ತಿಂಗಳಲ್ಲಿ ಮರ್ತು ಹೋಗಿರುತ್ತೆ, ನೋಡಿದಂಥ ಸಿನಿಮಾ 10 ವರ್ಷ ನೆನಪಿರುತ್ತೆ. ಯಾಕೆ? 3 ತಾಸು ನೋಡಿದಂಥ ಸಿನಿಮಾ ಉಳ್ಕೊಂಡಿರುತ್ತಲ್ಲ, 2 ವರ್ಷ ಕಲ್ತಂಥ ಸೈನ್ಸ್ ನೆನಪಿಲ್ಲ ನಿಮಗೆ. ಯಾಕೆ? ಇದು ಬುದ್ಧಿಗೋಯ್ತು. ಆದ್ದರಿಂದ ಬುದ್ಧ ಮಾಡಿದ ಉದ್ದೇಶ ಅದು, ಯಾವುದನ್ನು ಹೇಳಬೇಕೋ ಹೃದಯದ ಮೂಲಕ ಹೇಳಬೇಕು ಅಂತ ಹೋದವನು. ಮಹಾಕಾಶ್ಯಪ ಬುದ್ಧಿಗೆ ಹಾಕ್ಕೊಂಡಿದ್ದ, ಅವನಿಗೆ ಅರ್ಥ ಆಯಿತು ಬುದ್ಧಿ ಕೆಲಸ ಇಲ್ಲ ಇಲ್ಲಿ ಹೃದಯದ ಕೆಲಸ ಅಂತ. ಎಷ್ಟರ ಮಟ್ಟಿಗೆ ಶಿಷ್ಯ ಆಗಿಬಿಟ್ಟ ಮಹಾಕಾಶ್ಯಪ ಅಂತಂದರೆ, ಬುದ್ಧ ಹೇಳಿದ ನಾನು ಹೋದ ಮೇಲೆ ಗಣದ ನಾಯಕತ್ವ ಮಹಾಕಾಶ್ಯಪನೇ ಉಳಿಸ್ಕೋಬೇಕು ಅಂತ ಮಟ್ಟಕ್ಕೆ ಹೋದ ಮನುಷ್ಯ. ಆದರೆ 2 ಭಾಗ ಇದೆ ಕಥೆಯೊಳಗೆ, 2 ರೀತಿ ಕಥೆಗಳಿದ್ದಾವೆ. ನಾನು ಎಸ್ ಕೆ ರಾಮಚಂದ್ರಯ್ಯರು ಬರೆದಂಥ ಪುಸ್ತಕ ಬೋಧಿಯ ಬೆಳಕು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಒಬ್ಬರು ಬೇರೆ ಕೇಳಿದರು ನನಗೆ, ಈ ಪುಸ್ತಕದ್ದು ಎಲ್ಲಿ ಸಿಗ್ತಾವೆ ಡಾಕ್ಯುಮೆಂಟ್ಸ್ ಎಲ್ಲ ಅಂತ. ಅಶ್ವಘೋಷ ಅನ್ನೋನು ಬರೆದ ಪುಸ್ತಕ ಇದೆ, ಅವನು 1ನೇ ಶತಮಾನದಲ್ಲಿ ಬರೆದಂಥದ್ದು. ಅವನು ಕ್ರಿಸ್ತ ಪೂರ್ವದಲ್ಲಿ 1 ಶತಮಾನನೋ ಅಥವಾ ಕ್ರಿಸ್ತ ಆದ್ಮೇಲೆ 1 ಶತಮಾನನೋ ಸ್ವಲ್ಪ ದ್ವಂದ್ವ ಇದೆ. ಸುಮಾರು 1ನೇ ಶತಮಾನದಲ್ಲಿ ಆತ ಬುದ್ಧ ಚರಿತ ಅಂತ ಬರೆದ ಪುಸ್ತಕ, ಬುದ್ಧ ಚರಿತಂ ಅಂತ ಬರೆದ, ಸಂಸ್ಕೃತದಲ್ಲಿ ಬರೆದ ಪುಸ್ತಕ ಅದು. ಅದೇ ನಮಗೆ ಮೊದಲು ಸಿಕ್ಕಂಥ ಆಕರ ಗ್ರಂಥ. ಆಮೇಲೆ ಪಾಲಿ ಭಾಷೆಯಲ್ಲಿ ಕೆಲವು ಪುಸ್ತಕಗಳಿದ್ದಾವೆ, ಅಶ್ವಘೋಷನ ಪುಸ್ತಕ ಆಗ್ತದೆ. ಆತ ಕುತೂಹಲದಿಂದ ಓದಬೇಕು ಅನ್ನೋರು ಎಸ್ ಕೆ ರಾಮಚಂದ್ರಯ್ಯರು, ನನ್ನ ಗುರು ಸಮಾನರು, ಅತ್ಯಂತ ಅದ್ಭುತ ಜ್ಞಾನಿಗಳವರು. ಅವರು ಬರೆದಂಥ ಪುಸ್ತಕ ಬೋಧಿಯ ಬೆಳಕು ಅಂತ. ಬೋಧಿಯ ಬೆಳಕು ಅಂದರೆ ಅದು ಇಡೀ ಪೂರ್ತಿ ಜೀವನ ಬರೆದಿಲ್ಲ, ಅಲ್ಲಲ್ಲಿ ಇವನು ಆರ್ಟಿಕಲ್ ಬರೆದದ್ದು, ಜೀವನ ಮ್ಯಾಗಝೀನಿಗೆ ಬರೆದಂಥ ಆರ್ಟಿಕಲ್ ಎಲ್ಲ ಕೂಡಿಸಿ ಒಂದು ಪುಸ್ತಕ ಮಾಡಿದ್ದಾರೆ. ಬಹಳ ಸಂಗ್ರಹಯೋಗ್ಯವಾದಂಥ ಪುಸ್ತಕ, ಅದನ್ನು ಗಮನಿಸ್ಬೋದು ತಾವು. ಅಲ್ಲಿ ಬರುವಾಗ 2 ಥರದ ಕಥೆಗಳು ಬರ್ತಾವೆ ಮಹಾಕಾಶ್ಯಪನ ಬಗ್ಗೆ. ಒಂದು, ಮಹಾಕಾಶ್ಯಪ ಬುದ್ಧನ ಜೀವನದ ಒಂದು ಭಾಗ ಆಗಿಬಿಟ್ಟ, ಪಕ್ಕದಲ್ಲೇ ಕೂತಿರ್ಬೇಕಂತೆ. ಬುದ್ಧನಿಗೆ ನೀರಡಿಕೆ ಆದರೆ ಅವನಿಗೆ ಮೊದಲು ಗೊತ್ತಾಗ್ತಿತ್ತಂತೆ, ನೀರು ಕೊಡ್ರಿ ಬುದ್ಧನ ನೀರಡಿಕೆ ಆಗಿದೆ, ಹಸಿವೆ ಆಗಿದೆ ಅವನಿಗೆ ಅಂತ ಹೇಳಬೇಕು. ಅಂದರೆ ಜನ ಎಲ್ಲಿಗೆ ಬಂದುಬಿಟ್ರು ಅಂದರೆ ಮಹಾಕಾಶ್ಯಪನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ಒಂದು ದಿವಸ ಶ್ರಾವಸ್ತಿಯಿಂದ ಜನ ಬಂದರು, ಬಂದು ನಮ್ಮೂರಿಗೆ ಬಂದಿಲ್ಲ ನೀವು ಭಾಳ ದಿವಸ ಮನೆ ನಮ್ಮೂರಿಗೆ ಅಂತ ಕೇಳಿದರು. ಆಯಿತು ಬರ್ತೀನಿ ಅಂದ ಬುದ್ಧ. ಇವನು ಜೋರಾಗಿ ಗಹಗಹಿಸಿ ನಗೋಕ್ಕೆ ಶುರು ಮಾಡಿಬಿಟ್ಟ ಮಹಾಕಾಶ್ಯಪ. ಇವನು ಉದ್ದಡ್ತಾನ ಅಂದ್ರು ಅವರು. ಬುದ್ಧ ಮಾತಾಡ್ತಾ ನಗ್ತಾನಲ್ಲ ಇವನು, ಯಾಕೆ ನಗ್ತಿ ಅಂತ ಕೇಳಿದ್ರು ಅವನ್ನ. ಅವಳ ಸುಮ್ಮನೆ ಪ್ರೀತಿಯಿಂದ ಹೇಳ್ತಾನೆ ಬರ್ತೀನಿ ಬರ್ತೀನಿ ಅಂತ, ಬರಲ್ಲ ಅವನು. ಯಾಕಂದ್ರೆ 48 ತಾಸಿಗೆ ದೇಹ ಬಿಡ್ತಾನೆ ಅವನು, ಅಲ್ಲಿ ಹೆಂಗೆ ಬರ್ತಾನೆ ನಿಮ್ಮೂರಿಗೆ ಅಂದ. ಅವ್ರಿಗೆ ಗಾಬರಿ, ಅಯ್ಯೋ ಕರ್ಮ 48 ತಾಸಿಗೆ ದೇಹ ಬಿಡ್ತಾನೆ ಬುದ್ಧ? ಹೌದು ಬಿಡ್ತಾನೆ ಬುದ್ಧ, ಬಿಡ್ತಾನೆ ದೇಹ. ಬುದ್ಧನ ಕೇಳಿದ್ರಂತ ಹಿಂಗೆ ಮಾತಾಡ್ತಾನಲ್ಲ ಇವನು ಅಂತ. ಬುದ್ಧ ಹೇಳಿದಂತೆ ಮಹಾಕಾಶ್ಯಪ ಹೇಳ್ತಿರ್ಬೇಕಾದ್ರೆ ಸತ್ಯ ಇರಬೇಕದು, ಇರಬೇಕದು. ಹಾಗೆ ಆಯಿತು. ಮುಂದೆ 48 ತಾಸಿಗೆ ಯಾವುದೋ ಒಂದು ವಿಷದ ಪದಾರ್ಥ, ನಾಳೆ ಹೇಳ್ತೀನಿ ಅದನ್ನು, ತೊಗೊಂಡಾಗ ಅವನು ತೀರ್ಕೊಳ್ಳೋ ಪ್ರಸಂಗ ಬಂದಾಗ ಮಹಾಕಾಶ್ಯಪ ಪಕ್ಕದಲ್ಲೇ ಇದ್ದಾನೆ, ಆನಂದ ಇದ್ದಾನೆ, ಹೊತ್ಕೊಂಡು ಹೋಗ್ತಾರೆ, ಹಾಸಿಗೆ ಹೊತ್ಕೊಂಡು ಹೋಗ್ತಾರೆ ಅವನ. ಅಲ್ಲಿ ಇಳಿಸಿದಾಗ ಕೊನೆ ಮಾತನ್ನು ಬುದ್ಧ ಹೇಳಿ, ಆಯಿತು ಇನ್ನೂ ಕಲಿಯೋದು ಬೇಕಾದಷ್ಟಿದೆ, ಇದನ್ನು ದಯವಿಟ್ಟು ನೆನಪಿಡಬೇಕು, ಕಡೆ ಮಾತು ಬುದ್ಧಂದು ಏನಿದೆ ಅಂತ. ತನ್ನ ಬುದ್ಧನ ಜ್ಞಾನವನ್ನು ಹೇಳೋದು ಹೇಳಿ ಇನ್ನೂ ಕಲಿಯೋದು ಬೇಕಾದಷ್ಟಿದೆ ಅಂತ.

0: रेडियो सारंग 107.8 FM.
1: ಅದನ್ನು ಸಾಮಾನ್ಯ ಮೇಷ್ಟ್ರ ಹೇಳ್ತಾ ಇರ್ತೀನಿ ನಾನು ಇದನ್ನೆಲ್ಲ. 80 ವರ್ಷ ಬದುಕಿದಂಥ ಬುದ್ಧ, ಬೌದ್ಧತ್ವವನ್ನು ಪಡ್ಕೊಂಡಂಥ ಬುದ್ಧ, ಇನ್ನೂ ಕಲಿಯೋದು ಬೇಕಾದಷ್ಟಿದೆ ಅಂದಾಗ ನಾವೆಲ್ಲ ಕಲ್ತಿದ್ದೀವಿ ಅಂತ ಭ್ರಮೆಗೆ ಬಂದ್ರೆ ಎಂಥ ದುರಾದೃಷ್ಟರಾದು ಅಂತ ಹೇಳಿದಾಗ ಬುದ್ಧ

ತಕ್ಕಂತ ದೇಹ ಬಿಡ್ತಾನೆ. ಅದೇ ಕ್ಷಣಕ್ಕೆ ಮಹಾಕಾಶ್ಯಪ ಮರದ ಕೆಳಗೆ ಕೂತಾನು, ಟಪ್ ಅಂದ್ವಿ ಅವನು ದೇಹ ಬಿಡ್ತಾನೆ. ಒಂದೇ ಕಾಲಕ್ಕೆ ಗುರು ಶಿಷ್ಯರಿಬ್ಬರು ದೇಹ ಬಿಡ್ತಾರೆ ಅಂತ ಇದನ್ನ ಹೇಳ್ತಾರೆ. ಇಟ್ ನಾಟ್ ಎ ಕಮ್ಯುನಿಕೇಶನ್ ಬಿಟ್ವೀನ್ ದಿ ಮಾಸ್ಟರ್ ಅಂಡ್ ಎ ಡಿಸೈಪಲ್, ಇಟ್ ಇಸ್ ಅ ಕಮ್ಯುನಿಯನ್ ಬಿಟ್ವೀನ್ ದಿ ಮಾಸ್ಟರ್ ಅಂಡ್ ಎ ಡಿಸೈಪಲ್. ಮಾತಿಲ್ಲದ ಭಾಷೆ ಅಂತ ನಿನ್ನೆ ಹೇಳಿದೆ ನಾನು, ಮಾತಿಲ್ಲದ ಭಾಷೆ ಅವರದಾಗಿತ್ತು, ಅಷ್ಟು ಸಮಾಧಿ ಆಗಿದ್ರು ಅಂತ. ಇನ್ನೊಂದು ಕಡೆಗೆ ಪಾಲಿ ಯಾವುದೋ ಗ್ರಂಥದಲ್ಲಿ ಬರ್ತದೆ, ಅದೆಷ್ಟು ಅಥೆಂಟಿಕ್ ಅಂತ ಗೊತ್ತಿಲ್ಲ. ಅದರ ಪ್ರಕಾರ ಬುದ್ಧ ನಿರ್ವಾಣ ಆದಮೇಲೆ ಮಹಾಕಾಶ್ಯಪನೇ ಸ್ವಲ್ಪ ದಿವಸಗಳವರೆಗೂ ಆತ ಅದು ಗಣನಾಯಕ ಆಗಿ ಅದಕ್ಕೆ ನಾಯಕ ಆಗಿ ನಡೆಸಿದ ಅನ್ನೋ ಮಾತು ಬರ್ತದೆ. ಯಾವುದು ಸರಿಯೋ ಯಾವುದು ತಪ್ಪೋ 2600 ವರ್ಷಗಳ ಅಂತರ ಮೇಲೆ ಚರ್ಚೆ ಮಾಡೋ ಕಾರಣ ಇಲ್ಲ. ಆದರೆ ಒಂದು ಸತ್ಯ ಅಂದರೆ ಮಹಾಕಾಶ್ಯಪನಂಥ ಜ್ಞಾನಿ ಕೂಡ, ಶಾಸ್ತ್ರಜ್ಞಾನಿ ಕೂಡ ಹೃದಯದ ಭಾಷೆಗೆ ಕರಗಿ ಸೇವಕನಾದ ಅನ್ನೋದು ನಂಬಿ ಮರಿಬೇಕು. ಅಂದರೆ ಜ್ಞಾನ ಹೃದಯದ ಮುಂದೆ ಕರಗಬೇಕು ಅನ್ನೋದನ್ನು ಸಾಕ್ಷಾತ್ಕಾರ ಮಾಡಿದಂಥದ್ದು ಈ ಮಹಾಕಾಶ್ಯಪ. ಹಾಗೆ ಬದುಕಿದ್ದವನು.

0: റേഡിയോ സാരംഗ് 107.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:01. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ RJ ಸೈಫುಲ್ಲಕುತ್ತ. ಸೊ ಹಾಗೆಯೇ ನನ್ನ ಜೊತೆಗೆ
1: ನಿಧಿ.
0: ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿರುವಂತಹ ಒಂದಿಷ್ಟು ಸುದ್ದಿಗಳನ್ನು ಇದೀಗ ಕೇಳ್ತಾ ಬರೋಣ. ರಾಜ್ಯದಲ್ಲಿ SIR ಅವಧಿ ವಿಸ್ತರಣೆ, BLO ಮನೆ ಮನೆಗೆ ಭೇಟಿ ನೀಡುವ ಅವಧಿ 8 August ವಿಸ್ತರಣೆ, 17 August ಕರಡು ಮತದಾರರ ಪಟ್ಟಿ ಪ್ರಕಟ ಎಂದಿದೆ ಒಂದು ಪ್ರಮುಖ ಸುದ್ದಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಅವಧಿಯನ್ನು ಭಾರತೀಯ ಚುನಾವಣಾ ಆಯೋಗ ಪರಿಷ್ಕರಿಸಿ ಆದೇಶಿಸಿದೆ. ಬುಧವಾರ ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಪತ್ರ ಬರೆದಿರುವ ಭಾರತೀಯ ಚುನಾವಣಾ ಆಯೋಗದ ಅಧೀನ ಕಾರ್ಯದರ್ಶಿ ಸಂದೀಪ್ ಕುಮಾರ್ SIR ಚಟುವಟಿಕೆಗಳ ಪರಿಷ್ಕೃತ ವೇಳಾಪಟ್ಟಿಯನ್ನು ಕಳುಹಿಸಿಕೊಟ್ಟಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡುವ ಅವಧಿಯನ್ನು 8 August, ಮತಗಟ್ಟೆಗಳ ತಾರ್ಕಿಕ ಮರುಹೊಂದಾಣಿಕೆ ಮರು ಜೋಡಣೆ 8 August, ಕರಡು ಮತದಾರರ ಪಟ್ಟಿಯ ಪ್ರಕಟಣೆ 17 August, ಹಕ್ಕು ಮತ್ತು ಆಕ್ಷೇಪಣೆಗಳನ್ನು 17 August ಸೆಪ್ಟೆಂಬರ್ 16 ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ. 17 August to 15 August ನೋಟಿಸ್ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದ್ದು 19 October ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ಸಂದೀಪ್ ಕುಮಾರ್ ಅವರು ತಿಳಿಸಿದರು.
1: ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನ ಜಾನುವಾರುಗಳ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಬಿಡುಗಡೆ ಮಾಡಲು ಆದೇಶ ಮಾಡಿ ಎಂದು ಶಾಸಕ ಮಾಜಿ ಸಚಿವ ಶಿವಾನಂದ್ ಪಾಟೀಲ್ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ. ಅಲಾಮಟ್ಟಿ ಜಲಪಾತ ಮುಂಗಾರಿನಲ್ಲಿ ಭರ್ತಿಯಾಗದಿದ್ದರೂ ಹಿಂಗಾರಿನಲ್ಲಿ ಭರ್ತಿಯಾಗುವ ವಿಶ್ವಾಸವಿದೆ. ಜಲಾಶಯ ಹಿಂಗಾರಿನಲ್ಲೂ ಭರ್ತಿಯಾದ ಹಲವು ನಿದರ್ಶನಗಳಿವೆ. ಹೀಗಾಗಿ ಈಗಲೇ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಬಿಡುಗಡೆ ಮಾಡಿದರೆ ಭವಿಷ್ಯದ ದಿನಗಳಲ್ಲಿ ನೀರಿನ ಕೊರತೆಯಾಗಬಹುದು ಎಂಬ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ.
0: ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿ ಮಹಾದೇವಿ ಹಾಗೂ ಭಾವ ಮೈದುನ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ DY ಮಂಜುನಾಥ್ ಮತ್ತಿತರರ ವಿರುದ್ದ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಶೋಧ ಮತ್ತು ಜಪ್ತಿ ಸಂಬಂಧಿತ ಪ್ರಕ್ರಿಯೆಯಲ್ಲಿ ಆತುರದ ಕ್ರಮಕ್ಕೆ ಮುಂದಾಗದಂತೆ ಜಾರಿ ನಿರ್ದೇಶನಾಲಯಕ್ಕೆ ಹೈಕೋರ್ಟ್ ನಿರ್ದೇಶಿಸಿದೆ. ಇದೇ ವೇಳೆ ನೀವು ಭ್ರಷ್ಟಾಚಾರದ ವಿರುದ್ದ ಸಮರ ಸೇನಾನಿಯಾಗಿರಬಹುದು, ಆದರೆ ಕಾನೂನಿನ ಪ್ರಕಾರ ನಡೆದುಕೊಳ್ಳಬೇಕು ಎಂದು ತೀಕ್ಷ್ಣವಾಗಿ ನುಡಿದಿದೆ.
1: ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ತನಿಖೆ ನಡೆಸಿದ SIT ತಂಡ ಅಂತಿಮ ವರದಿಯನ್ನು 15 ಬುಧವಾರ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. SIT ಅಧಿಕಾರಿಗಳು ಬೆಳತಂಗಡಿ ನ್ಯಾಯಾಲಯದ ಹೆಚ್ಚುವರಿ CVL ನ್ಯಾಯಾಧೀಶ ಶಶಾಂಕ್ ನಾಗೇಂದ್ರ ಭಟ್ ಅವರ ಮುಂದೆ ಬುಧವಾರ ಮಧ್ಯಾಹ್ನ 3 ಗಂಟೆಯಿಂದ SIT ತನಿಖೆ ಸಂಪೂರ್ಣಗೊಂಡು 7,000 ಅಧಿಕ ಪುಟಗಳ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದೆ. ವರದಿಯಲ್ಲಿ 12 ಪ್ರತ್ಯೇಕ ಕಡತಗಳು ಒಳಗೊಂಡಿದ್ದು ತನಿಖೆಯ ವೇಳೆ ದಾಖಲಾದ 255 ಸಾಕ್ಷಿಗಳ ಹೇಳಿಕೆಗಳು, ವಿಧಿವಿಧಾನ ಪ್ರಯೋಗಾಲಯದ ವರದಿಗಳು ಮತ್ತು ಇತರೆ ದಾಖಲೆಗಳನ್ನು ವರದಿಯೊಂದಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ.
0: ನೀಟ್ ಅಕ್ರಮಗಳ ವಿರುದ್ದ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಜಂತರ್ ಮಂತರ್ನಲ್ಲಿ ನಡೆಸುತ್ತಿರುವ ನಿರಶನ ಬುಧವಾರ 18ನೇ ದಿನವನ್ನು ಪ್ರವೇಶಿಸಿದೆ. ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿರುವ ವಾಂಗ್ಚುಕ್ ಅವರ ಆರೋಗ್ಯವನ್ನು ರಕ್ಷಿಸಲು ತುರ್ತಾಗಿ ಮಧ್ಯಪ್ರವೇಶಿಸುವಂತೆ ಕೋರಿ ಸಲ್ಲಿಸಲಾದ PIL ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಿದ ದಿಲ್ಲಿ ಹೈಕೋರ್ಟ್ ಈ ಸಂಬಂಧ ಕೇಂದ್ರ ಮತ್ತು ದಿಲ್ಲಿ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿದೆ. ಇದೊಂದು ತುರ್ತಾಗಿ ವಿಚಾರಣೆ ನಡೆಸಬೇಕಾದ ವಿಷಯವಾಗಿರುವುದರಿಂದ ಗುರುವಾರ ಅಂದರೆ July 16 ಒಳಗಡೆ ಉತ್ತರಿಸುವಂತೆ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಹಾಗೂ ನ್ಯಾಯಮೂರ್ತಿ ತೇಜಸ್ ಕಾರ್ಯ ಅವರನ್ನು ಒಳಗೊಂಡ ನ್ಯಾಯಪೀಠ ಕೇಂದ್ರ ಹಾಗೂ ದಿಲ್ಲಿ ಸರ್ಕಾರಕ್ಕೆ ಸೂಚನೆ ನೀಡಿದೆ.
1: ಕಲಬುರಗಿಯ ಕೇಂದ್ರ ಕಾರ್ಯಗೃಹದಲ್ಲಿ 3 ಕೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪಕ್ಕಾಗಿ ಸಂಬಂಧಿಸಿದ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬುಧವಾರ ಹೇಳಿಕೆ ನೀಡಿದ್ದಾರೆ. ಈ ನಡುವೆ ಬಿಜೆಪಿಗೆ ತಿರುಗೇಟು ನೀಡಿದ ಅವರು, ಬಿಜೆಪಿ ಅವಧಿಯಲ್ಲಿ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿದರೆ ಒಳಿತು ಎಂದು ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ ಪ್ರಿಯಾಂಕಾ ಅವರು ತಪ್ಪಿಸಿಕೊಂಡ ಕೈದಿಗಳನ್ನು ಸೆರೆ ಹಾಕಲು ಪರಿಣಾಮಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ, ಇದರ ಪರಿಣಾಮವಾಗಿ ಓರ್ವ ಕೈದಿ ಸೆರೆ ಹಿಡಿಯಲಾಗಿದೆ ಎಂದು ಹೇಳಿದ್ದಾರೆ. ನಾನು ಗೃಹ ಸಚಿವನಾಗಿ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಗೃಹ ಇಲಾಖೆಗಳಿಗೆ ಪ್ರತಿ ವಿಭಾಗಕ್ಕೆ ಪರಿಶೀಲನೆ ಸಭೆ ನಡೆಸಿ ಎಲ್ಲ ವಿಭಾಗಗಳಲ್ಲಿ ಉನ್ನತೀಕರಣ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲೆಂದು ಹೇಳಿದ್ದಾರೆ.
0: ಎಸ್ಐಆರ್ ಬಗ್ಗೆ ಯಾವುದೇ ರೀತಿಯ ಭಯ ಅಂಜಿಕೆ ಬೇಡ, ಇದು ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಲು ಮಾಡುವಂತದ್ದಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಬುಧವಾರ ಸ್ವೀಪ್ ಸಮಿತಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಳ್ಳಲಾದ ವಿಶೇಷ ಜಾಗೃತಿ ಅಭಿಯಾನ ಉದ್ಘಾಟಿಸಿ ಅವರು ಕಾಲೇಜು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. 2002 ಬಳಿಕ ಸುಮಾರು 24 ವರ್ಷಗಳ ಬಳಿಕ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದೆ. 18 ವರ್ಷ ತುಂಬಿದ ಎಲ್ಲ ನಾಗರಿಕರಿಗೂ ಮತದಾನದ ಸಾಂವಿಧಾನಿಕ ಹಕ್ಕನ್ನು ನೀಡಬೇಕಾಗಿದೆ. ಹಾಗಾಗಿ ಎಸ್ಐಆರ್ ಮೂಲಕ ಅರ್ಹ ಮತದಾರರನ್ನು ಕಂಡುಹಿಡಿದು ಅವರನ್ನು ಉಳಿಸುವ ಪ್ರಕ್ರಿಯೆ ನಡೆಯುತ್ತದೆ ಎಂದವರು ಹೇಳಿದರು. ಮತದಾರರಾದ ಮೇಲೆ ಚಾಚೂ ತಪ್ಪದೆ ಮತದಾನ ಮಾಡಬೇಕು. ಮತದಾನ ಮಾಡದಿದ್ದಲ್ಲಿ ಪ್ರಶ್ನಿಸುವ ಅಧಿಕಾರ ಇರುವುದಿಲ್ಲ. ಹಾಗಾಗಿ ಮತದಾನದಲ್ಲಿ ಭಾಗವಹಿಸಬೇಕೆಂದರೆ ಪಟ್ಟಿಯಲ್ಲಿ ಹೆಸರು ಇರಬೇಕು. ಕೆಲವೊಮ್ಮೆ ಒಂದು ಮತದಿಂದಲೂ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಅದರಿಂದ ನಿಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ ಎಂದು ಅವರು ಯುವ ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ನೀಡಿದರು.
1: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುಧವಾರ ಬಿಸಿಲಿನ ವಾತಾವರಣವಿದ್ದು ಮಂಗಳೂರು, ಉಳ್ಳಾಲ್, ಬೆಳತಂಗಡಿ, ಪುತ್ತೂರಿನಂತಹ ಬಿಸಿಲು ವಾತಾವರಣವಿದೆ. ಬೆಳತಂಗಡಿ, ಸುಳ್ಯ ತಾಲೂಕಿನ ಹಲವೆಡೆ ಹನಿ ಮಳೆಯಾಗುವ ವಾತಾವರಣವಿದೆ. ಕರಾವಳಿಯಲ್ಲಿ 21ರವರೆಗೆ ಯೆಲ್ಲೋ ಅಲರ್ಟ್ ಇದ್ದು ಗಾಳಿ ಸಹಿತ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ.
0: ನವಮಂಗಳೂರು ಬಂದರು ಹಾಗೂ ಬೆಂಗ್ರೆ ಮೀನುಗಾರಿಕಾ ದಕ್ಕೆ ಪ್ರದೇಶದಲ್ಲಿ ರವಿವಾರದಿಂದ ನಾಡದೋಣಿ ಮೀನುಗಾರಿಕಾ ಚುರುಕು ಪಡೆದಿದೆ. 80% ನಾಡದೋಣಿಗಳು ಕಡಲಿಗೆ ಇಳಿದಿದ್ದು ಮಳೆಗಾಲದ 1.5 ತಿಂಗಳ ಬಳಿಕ ಮೀನುಗಾರರಲ್ಲಿ ಆಶಾಭಾವನೆಯನ್ನು ಮೂಡಿಸಿದೆ. ಕಳೆದ 3 ದಿನಗಳಿಂದ ಕಡಲಿಗೆ ಇಳಿಯುತ್ತಿರುವ ನಾಡದೋಣಿಗೆ ಬಿಳಿ ಸಿಗಡಿ, ಅಡೆಮೀನು, ಬಂಗುಡೆ, ಬೂತಾಯಿ ಮೊದಲಾದ ಮೀನುಗಳು ಅಲ್ಪ ಪ್ರಮಾಣದಲ್ಲಿ ಸಿಗುತ್ತದೆಯಾದರೂ ಮೀನು ಸಂಗ್ರಹ ಮಾತ್ರ ಇನ್ನಷ್ಟೇ ಚೇತರಿಕೆ ಪಡೆಯಬೇಕಿದೆ ಎಂಬ ಮಾತುಗಳು ಮೀನುಗಾರರಿಂದ ವ್ಯಕ್ತವಾಗಿದೆ. ಮಳೆಗಾಲದಲ್ಲಿ ಆಳ ಸಮುದ್ರ ಮೀನುಗಾರಿಕೆ ನಿಷೇಧದ ಅವಧಿಯಲ್ಲಿ ಅಂದರೆ ಜೂನ್ 1ರಿಂದ ನಾಡದೋಣಿಗಳಿಂದ ಕಡಲ ಮೀನುಗಾರಿಕೆ ಸಕ್ರಿಯಗೊಳ್ಳುತ್ತೆ. ಆದರೆ ಈ ಬಾರಿ ಮಳೆಯ ಕೊರತೆಯ ನಡುವೆ ಹವಾಮಾನ ವೈಪರೀತ್ಯ, ಸಮುದ್ರದಲ್ಲಿ ತೂಫಾನ್ ಇಲ್ಲದೆ ನಾಡದೋಣಿ ಮೀನುಗಾರರು ಕಂಗಾಲಾಗಿದ್ದರು. ಜೂನ್ 2ನೇ ವಾರದಿಂದಲೇ ನಾಡದೋಣಿ ಮೀನುಗಾರರಿಗೆ ಎನ್ಎಂಪಿಎ ಮೂಲಕ ಮೀನುಗಾರಿಕೆ ನಡೆಸಲು ಪಾಸ್ ನೀಡಲಾಗಿತ್ತಾದರೂ ರವಿವಾರದಿಂದ ಅಂದರೆ ಸರಿಸುಮಾರು 1.5 ತಿಂಗಳ ನಂತರ ನಾಡದೋಣಿ ಮೀನುಗಾರಿಕೆ ಚುರುಕು ಪಡೆದಿದೆ. ದಕ್ಷಿಣ ಕನ್ನಡ ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಸುಮಾರು 250 ನಾಡದೋಣಿಗಳಲ್ಲಿ 150 ದೋಣಿಗಳು ಮೀನುಗಾರಿಕೆಗೆ ಕಡಲಿಗೆ ಇಳಿದಿವೆ. ಕಳೆದೆರಡು ದಿನಗಳಿಂದ ಕೆಲ ದೋಣಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಾಂಜಿ, ಸಿಗಡಿ, ಬೆರಕೆ ಮೀನು ಸಂಗ್ರಹವಾಗಿದ್ದರೆ ಬುಧವಾರದಂದು ಕೆಲ ದೋಣಿಗೆ ಬೂತಾಯಿ ಮೀನು ಲಭ್ಯವಾಗಿದೆ. ನಾಡದೋಣಿಗಳಿಗೆ ಬೂತಾಯಿ ಮೀನು ಲಭ್ಯವಾದರೆ ಮೀನುಗಾರಿಕೆ ಆಶಾದಾಯಕವಾಗಬಹುದು ಎಂಬ ವಿಶ್ವಾಸ ಮೀನುಗಾರರದು. ಹಾಗಾಗಿ ಆಳ ಸಮುದ್ರ ಮೀನುಗಾರಿಕಾ ಆರಂಭಗೊಳ್ಳುವವರೆಗಿನ ಮುಂದಿನ ಕೆಲ ದಿನಗಳವರೆಗೆ ನಾಡದೋಣಿ ಮೀನುಗಾರಿಕೆ ಮತ್ತಷ್ಟು ಚುರುಕು ಪಡೆಯಬಹುದು ಎಂಬ ನಿರೀಕ್ಷೆ ಮೀನುಗಾರರಿಂದ ವ್ಯಕ್ತವಾಗಿದೆ.
1: ಸರ್ಕಾರದ ನಿರ್ದೇಶನದಂತೆ ಮೆಸ್ಕಾಂ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಗೃಹಲಕ್ಷ್ಮಿ ಮರು ನೋಂದಣಿ ಪ್ರಕ್ರಿಯೆ ಮಾಡಬೇಕು. ಆದರೆ ಕೆಲವು ಕಡೆ ಮನೆಯವರನ್ನು ಕರೆಸಿ ಮಾತನಾಡುವುದರ ಬಗ್ಗೆ ಉದಯವಾಣಿ ವಿಕೃತ ವರದಿ ಮೂಲಕ ಎಚ್ಚರಿಸುವ ಹಿನ್ನೆಲೆಯಲ್ಲಿ ಬುಧವಾರ ಬೆಳಗ್ಗಿನಿಂದಲೇ ಎಲ್ಲ ಕಡೆ ಅಳವಡಿಸುವ ಕ್ಯಾಂಪ್ ಮಾಡಲಾಗಿದೆ. ಮಣಿಪಾಲ್ ಸಹಿತ ಎಲ್ಲ ಜಿಲ್ಲೆಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ನೆಪ ಹೂಡಿ ಸಿಬ್ಬಂದಿ ಮನೆಗೆ ಭೇಟಿ ನೀಡದೆ ಅದೇ ಕಡೆ ಕುಳಿತು ಗ್ರಾಹಕರನ್ನು ಬರುವಂತೆ ವಾಟ್ಸಪ್ ಮತ್ತು ದೂರವಾಣಿಯ ಮೂಲಕ ಕರೆ ಮಾಡಿ ಸೂಚಿಸುವುದರ ಕಂಡು ಬಂದಿದೆ.
0: ತಾಂತ್ರಿಕ ದೋಷದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಜೀವಂತ ಇದ್ದರೂ ಮೃತಪಟ್ಟವರು ಎಂದು ತೋರಿಸುವ ಸಮಸ್ಯೆಗಳು ಆಗುತ್ತಿವೆ. ಇಂತಹ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಅವರು ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಬುಧವಾರ ನಡೆದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮೃತಪಟ್ಟ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಪರಿಶೀಲಿಸಿ ಅವರ ಖಾತೆಗೆ ಜಮೆಯಾದ ಹಣವನ್ನು ಸರ್ಕಾರಕ್ಕೆ ಮರುಜಮೆ ಮಾಡಲು ಕ್ರಮ ವಹಿಸಬೇಕು, ಈ ನಿಟ್ಟಿನಲ್ಲಿ ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಭರತ್ ಮುಂಡೋಡಿ ಅವರು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಯಡಿ ಜೂನ್ 6ರಿಂದ ಜುಲೈ 9ರವರೆಗೆ 278 ಫಲಾನುಭವಿಗಳು ಹೆಸರು ನೋಂದಾಯಿಸಿಕೊಂಡಿದ್ದು 382,922 ಫಲಾನುಭವಿಗಳು ಜಿಲ್ಲೆಯಲ್ಲಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀಧರ್ ಅವರು ಮಾಹಿತಿ ನೀಡಿದರು. ಗೃಹಜ್ಯೋತಿ ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಈಗಾಗಲೇ ಮರುಪರಿಶೀಲನೆ ಸಮೀಕ್ಷೆ ನಡೆಯುತ್ತಿವೆ. ಗ್ರಾಮಾಂತರ ಪ್ರದೇಶದಲ್ಲಿ ಗೃಹಜ್ಯೋತಿ ಮಾಹಿತಿ ಸಂಗ್ರಹಕ್ಕೆ ನೆಟ್ವರ್ಕ್ ಸಮಸ್ಯೆ ಎದುರಾಗುತ್ತಿದೆ. ಆದ್ದರಿಂದ ಸ್ಥಳೀಯ ಗ್ರಾಮ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಸಮೀಕ್ಷೆ ನಡೆಸಲು ಅವಕಾಶ ಒದಗಿಸಲು ಗ್ರಾಮ ಪಂಚಾಯಿತಿಗಳಿಗೆ ಸೂಚಿಸಬೇಕು ಎಂದು ಹೇಳಿದರು. ಇನ್ನು ಪಡಿತರ ವಿತರಣೆ ಸಂದರ್ಭ ಆಹಾರ ನಿರೀಕ್ಷಕರು ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ವರದಿ ನೀಡಲು ಎಲ್ಲ ಆಹಾರ ನಿರೀಕ್ಷಕರಿಗೆ ಸೂಚನೆ ಕೊಡಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ನೀಡುವ ಪಡಿತರ ಅಕ್ಕಿ ಅಕ್ರಮವಾಗಿ ಸಾಗಿಸುವುದು ಅಥವಾ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಕಂಡುಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಉಪನಿರ್ದೇಶಕರು ಹೇಳಿದರು.
1: ಶಾಲಾ ಶಿಕ್ಷಣ ಇಲಾಖೆಯು ರಾಜ್ಯದ ವಿವಿಧ ಸರ್ಕಾರ ಶಾಲೆಗಳಿಗೆ ಬೋಧನಾ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸ ನೇಮಕಾತಿ ನಿಯಮಗಳನ್ನು ಕರಡು ಅಧಿಸೂಚನಾ ಪ್ರಕಟಿಸಿದೆ. ತನ್ಮೂಲಕ ಸರ್ಕಾರದ ಹಲವು ದಿನಗಳಿಂದ ಹೇಳಿದ್ದ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅಧಿಕೃತ ಸೂಚನೆ ಸಿಕ್ಕಿದೆ.
0: ಕೇಳುಗ್ರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ಇದುವರೆಗೂ ನನ್ನ ಜೊತೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದಲಿಕ್ಕೆ ಪ್ರಯತ್ನಪಟ್ಟವರು, ಹಾಗೆಯೇ ಸುದ್ದಿಗಳನ್ನು ಓದಿದವರು ನಾನು ಆರ್ಜೆ ಸೈಫ್ ಲುಕುತ್ತಾರ್, ಹಾಗೆಯೇ ನನ್ನ ಜೊತೆಗೆ ಸಂತ ಅಲೋಶಿಯಸ್ ಕಾಲೇಜಿಯ ವಿದ್ಯಾರ್ಥಿನಿಯಾಗಿರುವಂತಹ ನಿಧಿ ಇವರು. ಕೇಳುಗ್ರೆ, ಇದು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೂ ಕೇಳುತ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
3: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ಅಡುಗೆ ಮನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಟ್ಸ್ ಓಟ್ಸ್, ಇದರ ಬಗ್ಗೆ ರೆಸಿಪಿ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಪರಾಗ್ ಕಾರ್ಯಕ್ರಮ ಪ್ರಸಾರ. 9:00 ಬ್ಯಾರಿ ಕಾರ್ಯಕ್ರಮ ಹಾಡುಗಳು ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಮುನಿರಾಜ್ ರಂಜಾಳ ಅವರ ಮಾತುಗಳು ಪ್ರಸಾರವಾಗುತ್ತೆ. 10:00 ತುಳು ಚಾವಡಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 11:00 ಯಕ್ಷಗಾನ ಬಂಗಾರು ಬೊಡದಿ ಭಾಗ 7 ಪ್ರಸಾರ. 11:30 ತುಳು ಕಾರ್ಯಕ್ರಮದಲ್ಲಿ ಭ್ರಮರ ಇಂಚರ ತುಳು ಉಚ್ಚಯ ಭಾಗ 2 ಪ್ರಸಾರ. 12:00 1:30 ತುಳು ಹಾಡುಗಳು ಬಾವಲಹರಿ ಜನಪದ ಹಾಡುಗಳು ಪ್ರಸಾರ. 3:00 ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ. 4:00 ಸಮಾಜಮುಖಿ ಕಾರ್ಯಕ್ರಮ ಪ್ರಸಾರ. 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ. 8:00 ಯಕ್ಷಗಾನ ಮರುಪ್ರಸಾರ. 8:30 ಎಂದು ಮರೆಯದ ಹಾಡುಗಳು ಪ್ರಸಾರ. ಇದು ಇವತ್ತು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳುಗ್ರೆ, ಇವತ್ತಿನ ದಿನ ಎಲ್ರಿಗೂ ಶುಭವನ್ನು ತರಲಿ ಅಂತ ಹೇಳುತ್ತಾ, ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಕೇಳಿ ಅನ್ನೋದನ್ನು ಕೂಡ ಹೇಳುತ್ತಾ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನ ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬಾ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/2 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನ ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನ 1 ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ 1 ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದ್ರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ, ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ, ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆ ಮುಂದಿನ ಮತ್ತೊಂದು ರೆಸಿಪಿ ಮಸಾಲಾ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು 1 ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 FM ನೀವ್ ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕನ್ನಡ ಕಾರ್ಯಕ್ರಮದಲ್ಲಿ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ರತ್ನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಯುತ ಮುನಿರಾಜ್ ರಿಂಚಾಲ ಅವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಚಂದ್ರಾರ್ಕ ಕೋಟಿ ಘಟಿತೋ ಜ್ವಲದಿವ್ಯ ಮೂರ್ತೆ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ಥ ದೇಚ ಕಲಹಂಸ ಸಮಾಧಿರೂಢೆ ವಾಗೀಶ್ವರೀ ಪ್ರತಿದಿನಂ ಮಮ ರಕ್ಷದೇವಿ. ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ರತ್ನೋತ್ಸವ 2023 ಈ ಕಾರ್ಯಕ್ರಮದ ವಿಚಾರಗೋಷ್ಠಿಯ ವೇದಿಕೆ ಮೇಲಿರುವಂಥ ಆದರಣೀಯರೇ ಮತ್ತು ನನ್ನ ಮುಂದಿರ್ತಕ್ಕಂಥ ಎಲ್ಲ ಹಿರಿಯರೇ, ಸಮಯ ಪಾಲನೆ ಒಂದು ಮೌಲ್ಯ ಅಂತ ಹೇಳ್ತಾರೆ. ವಿಚಾರಗೋಷ್ಠಿ ಸಮಯ ಪಾಲನೆ ಮಾಡದೇ ಇರುವುದರಿಂದ ನಾನು ಸಮಯಕ್ಕೆ ಸರಿಯಾಗಿ ಮುಗಿಸಬೇಕು ಅಂತ ನಿಮಗೆ ಹೇಳಲಿಕ್ಕೆ ಆಗುವುದೇ ಇಲ್ಲ. ಆದರೆ ಎದುರುಗಡೆ ಇರತಕ್ಕಂಥ ಜನ ಅಥವಾ ಇವತ್ತಿನ ಸಾಮಾನ್ಯ ಟ್ರೆಂಡ್ ಹೇಗೆ ಅಂದರೆ, ಮನೆಯಲ್ಲಿ 2 ಗಂಟೆಗೆ ಊಟ ಮಾಡಿದ್ರು, ಕಾರ್ಯಕ್ರಮಗಳಿಗೆ ಹೋದಾಗ 12:30 ಗಂಟೆಗೆ ಊಟಕ್ಕೆ ಬಿಡಬೇಕು ಅಂತ ಹೇಳುವ ಮನೋಭಾವದ ಜನ ನಾವು. ಅಂಥ ಸಂದರ್ಭದಲ್ಲಿ ಬಹಳ ಗಟ್ಟಿ ವಿಷಯದ ಮೇಲೆ ಮಾತನಾಡುವುದಕ್ಕೆ ನಿಮ್ಮ ಎದುರು ನಿಂತಿದ್ದೇನೆ. ಆದರೆ ಮೊದಲು ಎರಡು ಸಂಗತಿಗಳನ್ನು ನಾನು ವಿಷಯವನ್ನು ಹೊರತುಪಡಿಸಿ ಹೇಳಲೇಬೇಕು ಇಲ್ಲಿಗೆ ಬಂದಮೇಲೆ, ಯಾಕಂದ್ರೆ ನಾನು ಮೊದಲ ಬಾರಿಗೆ ಈ ಪ್ರದೇಶಕ್ಕೆ ಬಂದಿದ್ದೇನೆ. ಈ ವಿದ್ಯಾರತ್ನ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ನಡೀತಾ ಇರುವ ಈ ಒಟ್ಟು ಕಾರ್ಯಕ್ರಮ ತುಂಬ ಸುಂದರವಾಗಿದೆ. ಒಂದು ಮಾತು ಹೇಳ್ತಾರೆ, ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ. ದಯವಿಟ್ಟು ಗಮನಿಸಿ, ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರು ಅಂದರೆ, ಬೈಬಲ್, ಕುರಾನ್, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವತ್ತು ಜಗತ್ತನ್ನು ಆಳುತ್ತಿವೆ. ಹೌದು ಅಂತ ಅನ್ನಿಸ್ತದೆ ನಮಗೆ. ಪುಸ್ತಕಗಳೇ ಈ ಜಗತ್ತನ್ನು ಆಳುತ್ತವೆ, ಪುಸ್ತಕಗಳೇ ಮನುಷ್ಯನ ಬದುಕನ್ನು ಆಳ್ತಾ ಇವೆ ಎನ್ನುವುದು ಪರಮಸತ್ಯ ಅಂತ ನಮ್ಗೆ ಅರ್ಥ ಆಗ್ತದೆ. ಆದರೆ ಅದರ ಬಗ್ಗೆ ಮಾತನಾಡುವುದು ನನ್ನ ಇವತ್ತಿನ ವಿಷಯ ಅಲ್ಲ, ಆದ್ರಿಂದ ಈಚೆಗೆ ಬರ್ತೇನೆ. ಮಕ್ಕಳಿದ್ದಾರೆ ಎದುರುಗಡೆ. ಮಕ್ಕಳು ಇತ್ತೀಚೆಗೆ ಬಹಳ ಸುಂದರವಾದ ಒಂದು ಮಾತನ್ನು ಕೇಳಿದೆ. SLC ಮಕ್ಕಳಂತೂ ಖಂಡಿತ ಕೇಳಬೇಕು. ಮೊಬೈಲ್ ಹೇಳುತ್ತದೆ, ಕೆಲವರು ಕೇಳಿರ್ಬೋದು ಮೊಬೈಲ್ನಲ್ಲಿ ಇದನ್ನು ಕೇಳಿರ್ಬೋದು. ಮೊಬೈಲ್ ಹೇಳುತ್ತದೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಪುಸ್ತಕ ಹೇಳುತ್ತದೆ, ನನ್ನನ್ನು ತಲೆ ತಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ತಿ ಬದುಕುವಂತೆ ಮಾಡುತ್ತೇನೆ. ಅದರ ಅರ್ಥ, ಸ್ವಲ್ಪ ಮೊಬೈಲ್ನ ಸಮಯವನ್ನು ಪಕ್ಕಕ್ಕಿಡಿ, ಒಂದು ಪುಸ್ತಕವನ್ನು ಎತ್ತಿಕೊಳ್ಳಿ, ಓದಿ ಸ್ವಲ್ಪ. ನಿಮ್ಮನ್ನು ತಲೆ ಎತ್ತಿ ಬದುಕುವ ಹಾಗೆ ಮಾಡುವ ಪುಸ್ತಕಗಳನ್ನು ಓದಿ ಅಂತ ಪ್ರೇರೇಪಿಸುವುದೇ ಈ ಸಮ್ಮೇಳನದ ಉದ್ದೇಶ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಆ ಹಿನ್ನೆಲೆಯಲ್ಲಿ ಯಾವ ಪುಸ್ತಕಗಳನ್ನು ಆಧುನಿಕ ಕನ್ನಡದಲ್ಲಿ, ಯಾಕಂದರೆ ಹಳೆಗನ್ನಡದ ಬಗ್ಗೆ ನಾನು ಹೇಳಿದರೆ ನಿಮ್ಗೆ ಕಷ್ಟ ಆಗ್ಬೋದು, ಮೊದಲು ಆಧುನಿಕ ಕನ್ನಡದ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಯಾವ ಪುಸ್ತಕವನ್ನು ಎತ್ತಿಕೊಂಡು ಓದಿದರೆ ಏನು ಸಿಗುತ್ತೆ ಅನ್ನೋದನ್ನು ಒಂದಿಷ್ಟು ಗಮನ ಹರಿಸಲಿಕ್ಕೆ ಪ್ರಯತ್ನ ಪಡುವುದು ಮಾತ್ರ ನನ್ನ ಉದ್ದೇಶ ಅಂತ ಅಂದ್ಕೊಳ್ತೇನೆ. ಸಾಹಿತ್ಯ ಅಂದರೆ ಕೇವಲ ಪದ್ಯ ಅಲ್ಲ, ಕಥೆ ಇದೆ, ಕಾದಂಬರಿ ಇದೆ, ನಾಟಕಗಳಿದ್ದಾವೆ, ಕವಿತೆಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ನಾನು ಇವತ್ತು

ಬಹಳ ಮುಖ್ಯವಾಗಿ ಎತ್ತಿಕೊಂಡಿರ್ತಕ್ಕಂಥದ್ದು ಕವಿತೆಗಳನ್ನ. ಯಾಕೆ ಅಂದ್ರೆ ಕಥೆಯನ್ನು ಉದಾಹರಣೆ ಕೊಟ್ಟರೆ ದೊಡ್ಡ ಕತೆ ಹೇಳಬೇಕಾಗ್ತದೆ, ನೀವು ಒಂದು ಗಂಟೆ ಕೊಡುವುದಿಲ್ಲ ನನಗೆ. ಕಾದಂಬರಿ ಹೇಳಬೇಕಾದ್ರೆ ಗಂಟೆ ಗಟ್ಟಲೆ ಬೇಕಾಗ್ತದೆ, ನನಗೆ ಅಷ್ಟು ಸಮಯ ಕೊಡುವುದಿಲ್ಲ. ಆದರೆ ಕವಿತೆಯ ತುಣುಕುಗಳನ್ನು ಹೇಳಲಿಕ್ಕೆ ನನ್ನ ಸಮಯಾವಕಾಶದಲ್ಲಿ ಅವಕಾಶ ಇದೆ, ಮತ್ತು ಕುಂಬಳೆಯವರು ಸ್ವಲ್ಪ ದಾನ ಮಾಡಿದ್ದಾರೆ ಅಧ್ಯಕ್ಷರು ನನಗೆ ಸಮಯವನ್ನು. ಆ ದೃಷ್ಟಿಯಿಂದ ಆ ಸೀಮಿತವಾದಂಥ ಅವಧಿಯಲ್ಲಿ ನಾನು ವಿಷಯವನ್ನು ಎತ್ತಿಕೊಳ್ಳುತ್ತೇನೆ. ನಾನು ಯಾವಾಗಲೂ ಏನಾದರೂ ಓದಿದರೆ ನಂಗೆ ತುಂಬ ಇಷ್ಟ ಆದರೆ ಒಂದೋ ಅದನ್ನು ಡೈರಿಯಲ್ಲಿ ಬರೆದಿಡ್ತೇನೆ, ಇಲ್ಲದೇ ಇದ್ದರೆ ನಾಲ್ಕು ಜನರಿಗೆ ಹೇಳ್ತೇನೆ, ಯಾಕೆಂದ್ರೆ ನನಗೆ ಒಳಗಡೆ ಗಟ್ಟಿಯಾಗುತ್ತೆ. ಉದಾಹರಣೆಗೆ ನನ್ನ ಡೈರಿಯಲ್ಲಿ ಒಂದು ಪೇಜಲ್ಲಿ ಭಾಳ ದೊಡ್ಡದಾಗಿ ಒಂದು ಬರೆದಿದ್ದೇನೆ, ಎಲ್ಲ ಓದಿದ್ದು. ಇದು ಸಾಹಿತ್ಯದ್ದಲ್ಲ, ನಾವು ನಗುವಾಗ ಗುಂಪಿನಲ್ಲಿ ನಗಬೇಕು, ಅಳುವಾಗ ಒಬ್ಬರೇ ಅಳಬೇಕು. ಒಬ್ಬರೇ ನಕ್ಕರೆ ಹುಚ್ಚ ಎನ್ನುತ್ತಾರೆ, ಗುಂಪಿನಲ್ಲಿ ಅತ್ತರೆ ನಾಟಕ ಎನ್ನುತ್ತಾರೆ. ಇದನ್ನು ನನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ, ಯೋಚನೆ ಮಾಡಿ ನೋಡಿ, ಮತ್ತೆ ಎಷ್ಟು ಒಳ್ಳೆ ಮಕ್ಕಳಿದ್ದಾರೆ ಸರ್. ನಾನು ಹೇಳ್ತಾ ಇರೋದು, ನೀವು ಕಿವಿ ಕೊಟ್ಟರೆ ಒಳ್ಳೆಯದು ಸಿಗ್ತದೆ, ಕಿವಿ ಕೊಡದಿದ್ದರೆ ಸಿಗುವುದಿಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ಹೇಳ್ತಾ ಇರೋದು ಬಿಡಿ, ಈ ಮಕ್ಕಳಿಗೋಸ್ಕರ ಒಂದು ಬೋನಸ್. ಇತ್ತೀಚೆಗೆ ಒಂದು ಜೋಕ್ ಓದಿದೆ ಮಕ್ಕಳೇ, ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಹೊತ್ತು ನಗ್ತಾ ಇದ್ದೆ. ನಿಮಗೂ ಹೇಳಿಬಿಡ್ತೇನೆ ಅದನ್ನು. ಇದು ನನ್ನ ವಿಷಯದ ಹೊರತುಪಡಿಸಿದ್ದು, ಮತ್ತು ನೀವು ಕಿವಿ ಕೊಡ್ತೀರಿ ನನ್ನ ಮುಂದಿನ ಮಾತಿಗೆ ಅನ್ನೋ ದೃಷ್ಟಿಯಿಂದ. ಒಬ್ಬ ಹುಡುಗ ಪಾರ್ಲಿಮೆಂಟ್ ಭವನದ ಹತ್ರ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದ, ಸೈಕಲ್ ಪಂಚರ್ ಆಯಿತು. ಪಂಚರ್ ಆದ ತಕ್ಷಣ ತಕೊಂಡು ಹೋಗಿ ಪಾರ್ಲಿಮೆಂಟ್ ಭವನಕ್ಕೆ ಅದನ್ನು ಒರಗಿಸಿ ನಿಲ್ಲಿಸಿದ. ಇತ್ತೀಚಿನ ಘಟನೆ ನೆನಪು ಮಾಡ್ಕೊಳ್ಬೇಡಿ, ಮಾಡ್ಕೊಳ್ಬೇಡಿ ಅಂದರೆ ಮಾಡ್ಕೊಳ್ತೀರಿ. ಅವ ಒರಗಿಸಿ ನಿಲ್ಲಿಸಿದ. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಓಡಿ ಬಂದರು, ಓಡಿ ಬಂದು ಏ ಹುಡುಗ ಎಂತ ಮಾಡ್ತಾ ಇದೆಯಾ ಅಂತ ಕೇಳಿದರು. ಇವ ಸುಮ್ಮನೆ ನೋಡಿದ ಅವರನ್ನು. ಏ ಇಲ್ಲಿಗೆ ರಾಷ್ಟ್ರಪತಿಗಳು ಬರ್ತಾರೆ ವರ್ಷಕ್ಕೆ ಎರಡು ಸಲ, ಗೊತ್ತುಂಟ ನಿನಗೆ? ಇನ್ನೊಬ್ಬ ಹೇಳಿದ, ಏ ಪ್ರಧಾನಮಂತ್ರಿಗಳು ಬರ್ತಾರೆ ಅಧಿವೇಶನ ಆಗುವಾಗ, ನಿಮ್ಗೆ ಗೊತ್ತುಂಟ? ಏ ದೊಡ್ಡ ದೊಡ್ಡ ಪಾರ್ಲಿಮೆಂಟೇರಿಯನ್ಸ್ ಅದು ಎಂಪಿಗಳು ಬರ್ತಾರೆ ಗೊತ್ತುಂಟ? ದೊಡ್ಡ ದೊಡ್ಡ ವಿಎಪಿಸ್ ಬರ್ತಾರೆ ಗೊತ್ತುಂಟ? ಎಲ್ಲ ಬರ್ತಾರೆ ಗೊತ್ತುಂಟ, ಗೊತ್ತುಂಟ, ಗೊತ್ತುಂಟ ಅಂತ ಎಲ್ಲ ದೊಡ್ಡ ಪಟ್ಟಿ ಮಾಡಿ ಹೆದರಿಸಿದ ಅವನಿಗೆ. ಕೊನೆಗೆ ಹುಡುಗ ಉತ್ತರ ಕೊಟ್ಟ, ಹೌದಾ, ನಾನು ಸೈಕಲ್ಗೆ ಬೀಗ ಹಾಕಿದ್ದೇನೆ ಅಂದ. ವಾಟ್ ಎ ಇನ್ನೋಸೆನ್ಸ್, ವಾಟ್ ಎ ಇನ್ನೋಸೆನ್ಸ್, ಮುಗ್ಧತೆ, ಎಷ್ಟು ಸುಂದರವಾದ ಮುಗ್ಧತೆ. ನಾನು ಹೇಳ್ತಾ ಇರೋದು ನೀವು ಕೂಡ ಓದಬೇಕು, ಓದಿದ್ದರಲ್ಲಿ ಒಳ್ಳೆಯದು ಸಿಕ್ಕಿದಾಗ ಬರೆದಿಟ್ಕೊಳ್ಬೇಕು, ಮುಂದಕ್ಕೆ ಆಸ್ತಿ ಆಗುತ್ತೆ. ನಾನು ಬಿ ಎಂ ಶ್ರೀ ಅವರಿಂದ ಪ್ರಾರಂಭ ಮಾಡ್ತೇನೆ, ಆಧುನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಬಿ ಎಂ ಶ್ರೀ ಅವರು ಇಂಗ್ಲಿಷ್ ಗೀತಗಳನ್ನು ಕನ್ನಡಕ್ಕೆ ತಂದರು, ಗೋಲ್ಡನ್ ಟ್ರೆಜರಿಯನ್ನು ಕನ್ನಡಕ್ಕೆ ತಂದರು. ಅದರ ಒಂದು ಪದ್ಯದ ಒಂದು ತುಣುಕನ್ನು ಎತ್ತಿಕೊಳ್ತೇನೆ ನಿಮಗೆ ಇಷ್ಟಕ್ಕೋಸ್ಕರ. ಹ್ಯಾಪಿ ಲೈಫ್ ಅಂತ ಒಂದಿದೆ, ಹ್ಯಾಪಿ ಲೈಫ್ ಅಂತ, ಅದನ್ನು ಸುಖ ಜೀವನ ಅಂತ ಅವರು ಟ್ರಾನ್ಸ್ಲೇಟ್ ಮಾಡಿದರು. ಎಷ್ಟು ಚೆನ್ನಾಗಿದೆ, ಒಂದು ಜೀವನ ಮೌಲ್ಯವನ್ನು ಎಷ್ಟು ಚೆನ್ನಾಗಿ ಪ್ರತಿಪಾದಿಸ್ತದೆ ಅಂದರೆ ಅದರ ಸಾಲುಗಳು ಹೀಗಿವೆ. ರಾಗಗಳು ತನಗೆ ಒಡೆಯರಾಗದವಲು ಆಳುವನು, ಜೀವನವು ಸಾವಿಗೆ ಅಣಿಮಾಡಿ ಬಾಳುವನು, ಎಂತು ದಣಿಯೊಲವೆಂದು ನೆರೆಯ ಮೆಚ್ಚೆಂತೆಂದು ಮಿಡುಮಿಡುಕಿ ಲೋಕವನ್ನು ಕಟ್ಟಿಕೊಳ್ಳದವನು. ಬೇಡ, ಮುಂದಕ್ಕೆ ಬೆಳೆಸೋದಿಲ್ಲ ನಾನು, ಇದಿಷ್ಟು ಸಾಕು, ನನಗೆ ಒಂದು ಗಂಟೆ ಮಾತಾಡಲಿಕ್ಕಾಗ್ತದೆ. ರಾಗಗಳು ತನಗೆ ಒಡೆಯರಾಗದವಲು ಆಳುವನು, ಅಂದರೆ ಅರ್ಥ ಏನು ಅಂದರೆ ನಮ್ಮ ಈ ಐದು ಇಂದ್ರಿಯಗಳಿದ್ದಾವಲ್ಲ, ಪಂಚೇಂದ್ರಿಯಗಳು ಅಂತ ಕರೀತೇವೆ, ಅದರ ಆಕರ್ಷಣೆಗೆ ಒಳಗಾಗಿ ನಾವು ಬದುಕನ್ನು ಕಳ್ಕೊಳ್ಬಾರ್ದು. ಕಣ್ಣು ನಾವು ಹೇಳಿದಾಗೆ ಕೇಳಬೇಕು, ಕಣ್ಣು ಹೇಳಿದಾಗೆ ನಾವು ಕೇಳೋದಲ್ಲ, ನಾಲಿಗೆ ನಾವು ಹೇಳಿದಾಗೆ ಕೇಳಬೇಕು, ನಾಲಿಗೆ ಹೇಳಿದಾಗ ಕೇಳಿದ್ರೆ ನೀನು ಹಾಳಾಗಿ ಹೋಗ್ತೀಯ. ನೀನು ಸುತ್ವಾಗಿರ್ಬೇಕು ಅಂದರೆ ಈ ಐದು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೋ. ರಾಗಗಳು ತನಗೆ ಒಡೆಯರಾಗದ ಒಲು ಆಳುವನು, ಜೀವವನ್ನು ಸಾವಿಗೆ ಅಣಿಮಾಡಿ ಬಾಳುವನು. ನಾನು ಸಾಯಬಾರ್ದು ಅಂತ ಯೋಚನೆ ಮಾಡುವುದಲ್ಲ, ಅದು ರಾಕ್ಷಸರ ಬುದ್ಧಿ. ಜೀವವನ್ನು ಸಾವಿಗೆ ಅಣಿಮಾಡಿ ಬಾಳುವನು, ಎಂತು ದಣಿವಲವೆಂದು ನೆರೆಯ ಮೆಚ್ಚೆಂತೆಂದು ಮಿಡುಮಿಡುಕಿ ಲೋಕವನ್ನು ಕಟ್ಟಿಕೊಳ್ಳದವನು. ಎಷ್ಟು ಚೆನ್ನಾಗಿದೆ ಸಾಹಿತ್ಯದ ಜೀವನ ಮೌಲ್ಯ, ಯೋಚನೆ ಮಾಡಿ. ಬಿ ಎಂ ಶ್ರೀಯವರನ್ನ ಪಕ್ಕಕ್ಕಿಟ್ಟೆ, ಉಳಿದದ್ದು ನೀವು ಓದಿ, ಇಂಗ್ಲಿಷ್ ಗೀತೆಗಳಲ್ಲಿದೆ. ಎರಡನೇದಾಗಿ ಎತ್ಕೊಳ್ಳೋದು ಕುವೆಂಪು ಅವರು. ಕುವೆಂಪು ಅವರನ್ನ ಮರೆತು ನಾವು ಸಾಹಿತ್ಯವನ್ನು ಸ್ಮರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸಾವಿರಾರು 75ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಬರೆದಿರ್ತಕ್ಕಂಥ ಕುವೆಂಪು ಅವರ ಒಂದೊಂದು ಕೃತಿಗಳು ಕೂಡ ಜೀವನ ಮೌಲ್ಯದ ಪ್ರತಿಪಾದನೆ. ಆದರೆ ನಾನು ಎತ್ತಿಕೊಳ್ಳೋದು ಅವರ ವಿಶ್ವಮಾನವ ಸಂದೇಶವನ್ನು ಸಾರತಕ್ಕಂತಹ ಅನಿಕೇತನ ಎನ್ನುವ ಪದ್ಯವನ್ನು. ಇದನ್ನು ಪೂರ್ತಿ ಹೇಳುವುದಿಲ್ಲ, ಆದರೆ ಎಷ್ಟು ಚೆನ್ನಾಗಿದೆ ಆ ಪದ್ಯ ಅಥವಾ ಅದರ ಹಿಂದೆ ಇರತಕ್ಕಂಥ ಸಂದೇಶ ಅಂದರೆ, ಹುಟ್ಟುವಾಗ ಮನುಷ್ಯ ಮಗು ವಿಶ್ವಮಾನವನಾಗಿರ್ತದೆ, ಆಮೇಲೆ ಮನಸ್ಸು ಬುದ್ಧಿ ಚಿಕ್ಕದಾಗಿ ಚಿಕ್ಕದಾಗಿ ಸಂಕುಚಿತ ಮನೋಭ ಬೆಳೀತದೆ ಅಂತ ಹೇಳ್ತಾರೆ. ನಂಗೆ ಕೆಲವು ಸಲ ಹಾಗೆ ಅನಿಸೋದಿಲ್ಲ, ಚಿಕ್ಕ ಮಗು ಕೂಡ ಸ್ವಾರ್ಥಿಯಾಗಿರ್ತದೆ, ಒಂದು ಚಾಕ್ಲೇಟ್ ಕೊಟ್ಟರೆ ಬೇರೆಯವ್ರಿಗೆ ಕೊಡೋದಿಲ್ಲ, ಹೆಂಕ್ಬೋಡು ಅಂತ ಹೇಳ್ತದೆ, ನೋಡಿ ಯೋಚನೆ ಮಾಡಿ. ಆದರೆ ಕುವೆಂಪು ಅವರ ಕಲ್ಪನೆ ಏನು ಕೇಳಿದ್ರೆ, ಮಗು ಬೆಳೀತಾ ಬೆಳೀತಾ ವಿಶ್ವಮಾನವನಾಗಬೇಕು, ಕೇವಲ ನಮ್ಮ ಕ್ಲಾಸ್ನವರಿಗೆ ಮಾತ್ರ ಚಪ್ಪಾಳೆ ತಟ್ಟುವುದಲ್ಲ, ಯಾವ ಊರಿನವರು ಯಾರು ಪರ್ಫಾರ್ಮೆನ್ಸ್ ಮಾಡಿದ್ರು ನಾವು ಚಪ್ಪಾಳೆ ತಟ್ಟಬೇಕು ಅನ್ನುವಂಥ ವಿಶ್ವ. ಕ್ರಿಕೆಟಲ್ಲಿ ಭಾರತ ಸೋತು ಕೂಡಲೇ ಮುಖ ಪಿಚ್ಚುಮೊರೆ ಹಾಕ್ಕೊಳ್ಳೋದಲ್ಲ, ಆಸ್ಟ್ರೇಲಿಯಾ ಚೆನ್ನಾಗಿ ಆಡಿದ್ರೆ ಗೆದ್ದದ್ದು ಖುಷಿ ಆಯಿತು ಅಂತ ಚಪ್ಪಾಳೆ ತಟ್ಟಬೇಕಾದಂಥ ಮನಸ್ಸು ಬೆಳಿಬೇಕು ನಮಗೆ. ವಿಶ್ವಮಾನವರು ನಾವು, ಮನುಷ್ಯ ಪ್ರತಿನಿಧಿಗಳು ಅಂತ. ಅಯ್ಯೋ
ನಾನು ಪದ್ಯನೇ ಹೇಳಲಿಲ್ಲ, ನೀ ಚಾಪಾಳೆ ಹೊಡೆದ್ರಲ್ಲ. ಆ ಪದ್ಯ ಹೇಗಿದೆ ಅಂದ್ರೆ, ಓ ನನ್ನ ಚೇತನ, ನನಗೆ ನಾನೇ ಬುದ್ಧಿ ಹೇಳ್ಕೊಳ್ಬೇಕು, ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವ ದೀಟಿ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಕುವೆಂಪು ಅವರ ಎಂಥ ಸುಂದರವಾದ ಸಂದೇಶ. ಚಿಕ್ಕ ಬುದ್ಧಿ ಮಾಡ್ಕೋಬೇಡಿ, ಮನಸ್ಸನ್ನು ಚಿಕ್ಕದು ಮಾಡ್ಕೊಳ್ಬೇಡಿ, ಮನಸ್ಸನ್ನು ವಿಶಾಲವಾಗಿಟ್ಟು ವಿಶ್ವಮಾನವರಾಗಿ ಬದುಕಿ ಅಂತ ಹೇಳ್ತಕ್ಕಂತಹ ಈ ಸಂದೇಶ ಕೊಡುವ ಅನಿಕೇತನ ಪದ್ಯ ಇದೆಯಲ್ಲ, ಮುಂದಿನ ಸಾಲನ್ನು ದಯವಿಟ್ಟು ಪುಸ್ತಕ ಹುಡುಕಿ ಓದಿ. ಜಿ ಎಸ್ ಶಿವರುದ್ರಪ್ಪನವ್ರಿಗೆ ಬಂದ್ಬಿಡ್ತೇನೆ. ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಒಬ್ಬ ಕವಿ, ಬಹಳ ಅದ್ಭುತವಾದಂಥ ಕವಿ. ಎರಡು ಕವಿತೆಗಳನ್ನು ಸಾಂಕೇತಿಕವಾಗಿ ನೆನಪು ಮಾಡಿಕೊಳ್ತೇನೆ. ಒಂದು ಅವರ ಪದ್ಯ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಷ್ಟು ಚೆನ್ನಾಗಿದೆ ಅಂದರೆ, ಯಾರು ಸಿಟ್ಟು ಬಂದರೆ ಕೆಲವು ಸಲ ಹೊಡಿಬೇಕು ಅಂತ ಅನ್ನಿಸ್ಬಹುದು, ಆದರೆ ಅವರ ಸಂದೇಶ ಚೆನ್ನಾಗಿದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ, ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಕೊನೆಯ ಸಾಲುಗಳನ್ನು ಕೇಳಿ ಅದ್ಭುತವಾಗಿದೆ, ನಾನು ವಿವರಿಸ್ಲಿಕ್ಕೆ ಹೋಗೋದಿಲ್ಲ, ನಿಮ್ಗೆ ಅರ್ಥ ಆಗ್ತದೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ನಾಲ್ಕು ದಿನದ ಈ ಬದುಕಿನಲ್ಲಿ. ಎಂಥ ಚಂದದ ಸಂದೇಶ, ಇದಕ್ಕೆ ಹೊಡಿಬೇಕು ಚಪ್ಪಾಳೆ ನೀವು. ಹತ್ತಿರವಿದ್ದು ದೂರ, ನಮ್ಮ ಪಕ್ಕದವಳ ಹತ್ರ ಕೋಪ ಆದ್ರೆ, ಹತ್ತಿರವಿದ್ದು ದೂರ ನಿಲ್ಲುವೆವು, ಮನಸ್ಸು ದೂರ ಶರೀರ ಹತ್ರ, ಹತ್ತಿರವಿ ಅಥವಾ ಪಕ್ಕದ ಮನೆಯವರ ಹತ್ರ ಸಿಟ್ಟಿದ್ರೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ. ಇವತ್ತಿನ ಇಡೀ ದೇಶವನ್ನು ನೋಡಿದರೆ ಗೊತ್ತಾಗಲ್ವಾ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ, ಎಷ್ಟು ಡೈವರ್ಸ್ಗಳು, ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ನಾಲ್ಕು ದಿನದ ಈ ಬದುಕಿನಲ್ಲಿ ಅಂತ ಹೇಳ್ತಕ್ಕಂಥ ಜಿ ಎಸ್ ಎಸ್ 10ನೇ ಕ್ಲಾಸಿನ ಪಾಠ ಪುಸ್ತಕದಲ್ಲಿ ಹೇಳಿದ ಒಂದು ಪದ್ಯವನ್ನು ನೆನಪು ಮಾಡಿಕೊಳ್ತೇನೆ. ಅದ್ಭುತ, ನಾನು ತುಂಬ ಇಷ್ಟಪಟ್ಟ ಪದ್ಯ ಯಾವುದದು, ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯದ ಕೊನೆಯಲ್ಲಿರುವಂಥ ಸಾಲುಗಳು ಗಮನಿಸಿ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಜೀವನ ಮೌಲ್ಯವನ್ನು ಕಟ್ಟಿಕೊಡ್ತಾರೆ ಜಿ ಎಸ್ ಎಸ್ ಅವರು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅಂತಾರೆ. ಎಂಥ ಸುಂದರವಾದ ಆದರ್ಶ ಇದೆ, ಜೀವನ ಇದೆ, ಜೀವನ ಮೌಲ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜಿ ಎಸ್ ಎಸ್ ಗೆ ಹೊಡಿತೀರಾದ್ರೆ ಒಂದು ಚಪ್ಪಾಳೆ ಹೊಡೀರಿ ಅಷ್ಟೇ. ಬೇಂದ್ರೆಯವರ ವಿಷಯಕ್ಕೆ ಬಂದ್ರೆ, ಬೇಂದ್ರೆಯವರ ಒಲವೇ ನಮ್ಮ ಬದುಕು, ಪ್ರೀತಿಯನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಕವಿ. ಈ ಜಗತ್ತಿಗೆ ಪ್ರೀತಿ ಅಲ್ಲದೆ ಅದಕ್ಕಿಂತ ದೊಡ್ಡ ಜೀವನ ಮೌಲ್ಯ ಏನಿದೆ? ಒಲವೇ ಬದುಕು, ಒಲವೇ ನಮ್ಮ ಬದುಕು ಎನ್ನುವುದು ಅವರ ಕಾವನ ಸಂಕಲನದ ಹೆಸರು. ಅವ್ರು ಒಂದ್ ಕಡೆ ಹೇಳ್ತಾರೆ, ಹೆಚ್ಚು ಬೇರೆ ಪದ್ಯಗಳನ್ನು ಉದ್ಧರಿಸುವುದಿಲ್ಲ ನಾನು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂದ್ರು. ತಮ್ಮ ಕವಿತೆಯ ಸಾಲುಗಳಲ್ಲಿ ಹೇಳ್ತಾರೆ, ರಸವೇ ಜನನ, ವಿರಸವೇ ಮರಣ. ಕೋಪ ಮಾಡ್ಕೊಳ್ಬೇಡಿ, ಯಾರ ಹತ್ರ ಜಗಳ ಮಾಡ್ಕೊಳ್ಬೇಡಿ, ಸಮರಸವೇ ಜೀವನ, ಹೊಂದಾಣಿ ಮಾಡಿಕೊಂಡು ಬದುಕಬೇಕು ಅಂತ ಅವ್ರು ಹೇಳ್ತಾರೆ. ನನಗೆ ಬಹಳ ಇಷ್ಟದ ಕವಿ ಕೆ ಎಸ್ ನರಸಿಂಹಸ್ವಾಮಿ. ಅಬ್ಬಾ, ಅವರ ಒಂದು ಪದ್ಯ ಇದನ್ನ ಮಾತ್ರ ಪೂರ್ತಿ ಹೇಳಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಬಹಳ ಸುಂದರವಾದ ಪದ್ಯ ಇಕ್ಕಳ ಅಂತ ಒಂದು ಪದ್ಯ, ಇಕ್ಕಳ ಅಂತ ಪದ್ಯ. ಇದರ ಆದರ್ಶ ಏನು, ಇದರ ಮಾರಲ್ ಏನು, ಇದರ ನೀತಿ ಏನು ಅಂತ ಕೇಳಿದ್ರೆ, ನೀವು ಏನ್ ಮಾಡಿದ್ರು ಟೀಕೆ ಮಾಡುವವರು ಟೀಕೆ ಮಾಡ್ತಾರೆ. ರವೀಂದ್ರ ಶೆಟ್ರೆ, ನೀವು ಎಷ್ಟೇ ಚೆನ್ನಾಗಿ ಕಾರ್ಯಕ್ರಮ ಮಾಡಿ, ಕಮೆಂಟ್ಸ್ ಮಾಡೋರು ಕಮೆಂಟ್ಸ್ ಮಾಡ್ತಲೇ ಇರ್ತಾರೆ. ನೋಡಿ ನಮ್ಮ ಜೀವನದಲ್ಲಿ ಎಲ್ಲಾದರೂ ನೋಡಿ, ಕಮೆಂಟ್ಸ್ ಮಾಡೋರು ಮಾಡ್ತಲೇ ಇರ್ತಾರೆ. ತೃಪ್ತಿ ಅನ್ನೋದು ಮನುಷ್ಯನಿಗೆ ಇಲ್ವೇ ಇಲ್ಲ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕವಿ, ಹೇಳ್ತಾರೆ, ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಗೆ ಕೆಟ್ಟ ಬಿಸಿಲು ಎಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಎಷ್ಟು ಚೆನ್ನಾಗಿದೆ ನೋಡಿ. ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು, ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಮಕ್ಕಳಿಗೆ ಸಂಬಂಧಪಟ್ಟ ಸಾಲಿದಲ್ಲಿ ಓದಿದರೆ ಹೇಳುವರು, ಮತ್ತೊಮ್ಮೆ ಬರೆಯೋ ಟೀಚರ್ಸ್, ಟೀಚರ್ಸ್ ಕೇಳಿಸ್ಕೊಳ್ಬೇಡಿ, ಮಕ್ಕಳು ಮಾತ್ರ ಕೇಳಿಸ್ಕೊಳ್ಳಿ. ಓದಿದರೆ ಹೇಳುವರು, ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು, ಬರವಣಿಗೆ ಸರಿಯೋ ಎಂತ ಕಾಗೆಗಾಲಿನಾಗಿದೆ ಅಕ್ಷರ, ಅದಕ್ಕೂ ಬೈತೀರಿ. ಓದಿದರೆ ಹೇಳುವರು, ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು, ಬರವಣಿಗೆ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಕೊನೆಯದಾಗಿ ಬರ್ತದೆ ಅದರಲ್ಲಿ, ನಿಂತವರ ಕೇಳುವರು, ನೀನೇಕೆ ನಿಂತೆ,
ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ. ಇವರ ಬಯಕೆಗಳೇನೋ, ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಅಂದ್ರೆ ಅರ್ಥ ಏನು ಅಂದ್ರೆ, ಬೇರೆಯವರು ಟೀಕೆ ಮಾಡ್ತಾರೆ ಅಂತ ನೀವು ಬದಲಾಗಬೇಕಾಗಿಲ್ಲ. ನಿಮ್ಮ ಅಂತಃಸಾಕ್ಷಿಗೆ ಇದು ಸರಿ ಅಂತ ಅನಿಸಿದ್ರೆ ಅದನ್ನು ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗಿ ಎನ್ನುವುದನ್ನ. ಟೀಕೆಗಳಿಗೆ ಕಿವಿ ಕೊಡಬೇಡಿ. ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ, ಕೆಲಸ ಮಾಡೋರು ಮಾಡ್ತಾ ಇರಬೇಕು ಅಂತಕ್ಕಂಥ ಸಂದೇಶವನ್ನ ಕೆ ಎಸ್ ನರಸಿಂಹಸ್ವಾಮಿಯವರು ಬಹಳ ಚೆನ್ನಾಗಿ ಕೊಡ್ತಾರೆ. ಅವರು ತುಂಬಾ ಪದ್ಯಗಳು ಬೇರೆ ಕೂಡ ಇದೆ, ಅದನ್ನ ನಾನು ಬಿಟ್ಟು ಬಿಡ್ತೇನೆ. ಪೂರ್ಣತಂತ್ರ ಚಂದ್ರ ತೇಜಸ್ವಿ ಕುವೆಂಪು ಅವರ ಮಗ, ನೆನ್ಪು ಮಾಡ್ಕೊಳ್ತೇನೆ ಅಷ್ಟೇ, ಏನು ಕೃತಿಗಳನ್ನು ತೆಕ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರದ್ದು ಹೆಚ್ಚು ಗದ್ಯ ಬರವಣಿಗೆಗಳು, ಎಲ್ಲ ಪ್ರಕೃತಿ ಪ್ರೀತಿಯ ಬರವಣಿಗೆಗಳು. ಇವತ್ತು ಮನುಷ್ಯನಿಗೆ ಪ್ರಕೃತಿಯ ಬಗ್ಗೆ ಪ್ರೀತಿ ಬೇಕು, ಕಾಡಿನ ಬಗ್ಗೆ ಪ್ರೀತಿ ಬೇಕು, ಪ್ರಾಣಿಗಳ ಬಗ್ಗೆ ಪ್ರೀತಿ ಬೇಕು. ಅದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳನ್ನು ಓದಬೇಕು. ಒಂದೊಂದು ಕೃತಿ ಕೂಡ ಮಿಲೇನಿಯಂ ಸೀರೀಸ್ ಅಂತ ಬಂದಿದೆ, ಅದ್ಭುತವಾದಂಥ ಕೃತಿಗಳಿದ್ದಾವೆ, ದಯವಿಟ್ಟು ಅದನ್ನು ಓದಿ ಅಂತ ವಿನಂತಿ ಮಾಡಿಕೊಳ್ತೇನೆ. ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಎನ್ನುವ ಅತ್ಯಂತ ಸುಂದರವಾದ ಪದ್ಯದಲ್ಲಿ ಕೊನೆಯಲ್ಲಿ ಬರತಕ್ಕಂಥ ಒಂದು ಸಂದೇಶವನ್ನು ದಯವಿಟ್ಟು ಗಮನಿಸಿ. ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅಂದ್ರು. ಬದುಕಿನ ಕುರಿತಾಗಿರ್ತಕ್ಕಂಥ ಎಂತ ಸುಂದರವಾದಂಥ ವಿಶ್ಲೇಷಣೆ ನೋಡಿ. ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ. ನಾನೊಂದು 31 ವರ್ಷ ರಸ್ತೆ ಬದಿಯಲ್ಲಿರುವ ಒಂದು ಶಾಲೆಯಲ್ಲಿ ಮಾಸ್ಟರ್ ಆಗಿ, ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದವನು. ಬಹಳ ಗಮ್ಮತ್ತೇನು ಅಂದ್ರೆ, ಕ್ಲಾಸ್ ಒಳಗೆ ಕೂತಿರ್ತಕ್ಕಂಥ ಮಕ್ಕಳೆಲ್ಲ ರಸ್ತೆಗೆ ನೋಡುದು, ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ. ಸ್ವಾರಸ್ಯ ಏನು ಅಂದ್ರೆ, ರಸ್ತೆಯಲ್ಲಿ ಹೋಗೋರೆಲ್ಲ ಮಕ್ಕಳೇನ್ ಮಾಡ್ತಾ ಇದ್ದಾರೆ ಅಂತ ಶಾಲೆ ಕಡೆ ನೋಡುದು. ಇರುವುದನ್ನು ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅಂತ. ಇರುವುದೆಲ್ಲ ಇದೇ ನಮ್ ವ್ಯವಹಾರ. ನಾವು ಪಕ್ಕದ ಮನೆಯವ್ರು ಏನ್ ಮಾಡ್ತಾರೆ ನೋಡುದು, ಪಕ್ಕದ ಮನೆಯವ್ರು ನಮ್ಮನ್ನು ನೋಡೋದು, ಇದೇ ಜೀವನ ಆಗ್ಬಿಟ್ಟಿದೆ. ಅದರ ಬದಲು ನಮ್ಮ ಬಗ್ಗೆ ಸರಿಯಾಗಿ ಯೋಚನೆ ಮಾಡೋಣ ಅನ್ನೋದನ್ನ ಬಹಳ ಸುಂದರವಾಗಿ ತೇಜಸ್ವಿಯವರು, ಕ್ಷಮಿಸಿ, ಗೋಪಾಲಕೃಷ್ಣ ಅಡಿಗರು ಹೇಳುತ್ತಾರೆ ಅನ್ನೋದನ್ನ. ಜಿ ಪಿ ರಾಜರತ್ನಂ ಅವರನ್ನ ಸುಮ್ಮನೆ ನೆನಪು ಮಾಡ್ಕೊಳ್ತೇನೆ. ಕನ್ನಡದ ಪ್ರೀತಿಯ ಕುರಿತು ಜಿ ಪಿ ರಾಜರತ್ನಂ ಅವರು ಒಂದೊಂದು ಪದ್ಯಗಳು, ರತ್ನನ ಪದಗಳು, ಹೆಣ್ಗುಡ್ಕ ರತ್ನನ ಪದಗಳು ಅದ್ಭುತವಾದದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ, ರೆಕಾರ್ಡಿಂಗ್ ಆಗಿದೆ. ಹೆಂಡ ಎಂಟಿ ಕನ್ನಡ ಪದಗಳು ಎಷ್ಟು ಚೆನ್ನಾಗಿದೆ ಅವ ಲ್ಯಾಂಗ್ವೇಜ್, ಭಾಷೆ ಗಮನಿಸಿ. ಹೆಂಡ ಎಂಟಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆನ್ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ. ನಾನಲ್ಲ, ಜಿ ಪಿ ರಾಜರತ್ನಂ ಬರೀದು ಎಷ್ಟು ಚೆನ್ನಾಗಿದೆ ನೋಡಿ. ಎಂಡ ಎಂಟಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆನ್ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳ ಬಾಣ ಅಂತ. ಮುಂದಕ್ಕೆ ಹೋಗ್ತದೆ, ದೇವ್ರು ಬರ್ತಾನೆ, ಹೆಂಡ ಬಿಡು ಅಂತಾನೆ, ಬಿಡ್ತೇನೆ ಅಂತಾನೆ, ಹೆಂಡತಿನ ಬಿಡು ಅಂತಾನೆ. ಹಾಗೊಂದು ಮಾತು ಬರೀತಾರೆ, ಇದು ಮೌಲ್ಯ ಅಲ್ಲ, ಹೆಂಡತಿನ ಬಿಡು ಅಂತ ಹೇಳ್ತಾನಂತೆ ದೇವ್ರು. ಕಳೆದೋಯ್ತಂತ ಕುಣಿದಾಡ್ತೀನಿ, ದೊಡ್ಡದೊಂದು ಕಾಟ ತೊಂದರೆ ಅಂದ್ರು ಜಿ ಪಿ ರಾಜರತ್ನಂ ಬರೆಯುವುದು. ಇದು ಮೌಲ್ಯ ಅಲ್ಲ, ಆದ್ರೆ ಹೇಳ್ತಾರೆ ಕಳೆದೋಯ್ತಂತ ಕುಣಿದಾಡ್ತೀನಿ, ನಿನ್ ದೊಡ್ಡದೊಂದು ಕಾಟ ತೊಂದರೆ ಅಂತ. ಅದೇ ದೇವ್ರು ಕೊನೆಗೆ ಹೇಳ್ತಾನಂತೆ, ಹೆಂಡ ಬಿಟ್ಟೆ, ಹೆಂಡತಿನ ಬಿಟ್ಬಿಡೆ, ಈಗ ಕನ್ನಡ ಪದಗಳನ್ನ ಹೇಳೋದನ್ನ ಬಿಟ್ಬಿಡು. ಪದ ಅಂದ್ರೆ ಪದ್ಯ ಅಂತ ಅರ್ಥ. ಹೇಳೋದನ್ನ ಬಿಟ್ಬಿಡು ಅಂದ್ರೆ ದೇವ್ರೇ ಆದ್ರೇನು ಮಾಡ್ತೀನಿ ಅವನಿಗೆ ಕತ್ನ. ಅವಾಗ ಏನ್ ಮಾಡ್ತಾನೆ, ವಿರೋಧಿಸ್ತೇನೆ ನಾನು, ನಾನು ಕನ್ನಡ ಪದ ಆಡೋದನ್ನ ಬಿಡೋದಿಲ್ಲ. ಅವಾಗ ಏನ್ ಮಾಡ್ತಾನವ, ನರ್ಕ ಕೀಳಿಸಿ, ನಾಲ್ಗೆ ಸೀಳಿಸಿ, ಬಾಯೆಲ್ಲಾ ಹೊಲ್ಸಾಕಿದ್ರು, ಬಾಯೆಲ್ಲಾ ಹೊಲ್ಸಾಕಿದ್ರು ಮೂಗ್ನಲ್ ಕನ್ನಡ ಪದವಾಡ್ತೀನಿ, ನನ್ ಮನಸ್ಸಿನ ಕಾಣೆ ಅಂತಾನೆ. ಎಂತ ಕನ್ನಡದ ಪ್ರೀತಿಯನ್ನ ಈ ತರದ ಕವಿತೆಗಳ ಮೂಲಕ ಸಾರುವ ಜಿ ಪಿ ರಾಜರತ್ನಂ ನಮ್ಗೆ ಬಹಳ ಮುಖ್ಯ ಆಗ್ತಾರೆ. ಲಂಕೇಶ್ರ ಅಮ್ಮ ಕವಿತೆಯನ್ನ ನೆನ್ಪು ಮಾಡ್ಕೊಳ್ತೇನೆ, ಓದುದಿಲ್ಲ. ಬಹುಶಃ ಅಮ್ಮ ಅಂತ ಹೇಳಿದ ತಕ್ಷಣ ನಾನು ಮತ್ತೆ ಇಲ್ಲಿಗೆ ಬರಬೇಕು, ರವೀಂದ್ರ ಶೆಟ್ಟರನ್ನು ನೆನ್ಪು ಮಾಡ್ಕೊಳ್ಬೇಕು, ಮತ್ತು ಎಡೆಯಲ್ಲಿಯೇ ಸಿದ್ದಲಿಂಗಯ್ಯನವರ ಕವಿತೆಯನ್ನು ಕೈಗೆತ್ತಿಕೊಳ್ತೇನೆ. ನಾನು ಉದ್ದೇಶಪೂರ್ವಕವಾಗಿ ತಂದಿದ್ದೇನೆ, ಇಲ್ಲಿಗೆ ಸೂಟ್ ಆಗ್ತದೆ ಅದು. ಅಮ್ಮ ಅಂತ ಕವಿತೆ ಬರೆದಿದ್ದಾರೆ ಬಿಡಿ, ಅದಲ್ಲ. ಸಿದ್ದಲಿಂಗಯ್ಯ, ನಮ್ಮ ಆಧುನಿಕ ಬಂಡಾಯ ಸಾಹಿತಿ ಆಗಿರ್ತಕ್ಕಂಥ ಸಿದ್ದಲಿಂಗಯ್ಯ ಒಂದು ಕವಿತೆ ಬರೀತಾರೆ, ಮಕ್ಕಳು ಸರಿ ಕೇಳಿ, ತುಂಬ ಚೆನ್ನಾಗಿದೆ ಈ ಕವಿತೆ. ನಾನು ಸತ್ತರೆ ನೀವು ಅಳುವಿರಿ, ಕವಿತೆ ನೋಡಿ, ಪೂರ್ತಿ ಓದುವುದಿಲ್ಲ. ನಾನು ಸತ್ತರೆ ನೀವು ಅಳುವಿರಿ, ನಿಮ್ಮ ಕೂಗು ನನಗೆ ಕೇಳಿಸದು, ನಿಮ್ಮ ಕೂಗು ನನಗೆ ಕೇಳಿಸದು, ನನ್ನ ನೋವಿಗೆ ಈಗಲೇ ಮರುಗಲಾಗದೆ, ಈಗಲೇ ಮರುಗಲಾಗದೆ. ನೀವು ಹೂಮಾಲೆ ಹೊರಿಸುವಿರಿ, ಸತ್ತ ಮೇಲೆ ಹೆಣದ ಮೇಲೆ ಹೂಮಾಲೆ ಹೊರಿಸುವಿರಿ, ನೋಡಲಾದೀತೆ ನನಗೆ, ನಾನು ನೋಡ್ತೇನೆ ಅದನ್ನ. ಚಂದನೆಯ ಹೂ ಅಂದ ಈಗಲೇ ನೀಡಲಾಗದೆ, ಬದುಕಿರುವಾಗಲೇ ಒಂದು ಚಿಕ್ಕ ಹೂ ತಂದುಕೊಟ್ರೆ ಸಾಕಾಗೋದಿಲ್ವ, ಆ ಹೆಣದ ಮೇಲೆ ಯಾಕೆ ಸುಮ್ಮನೆ ಹೂ ಹಾಕ್ತೀರಿ ಅಂತ ಸಿದ್ದಲಿಂಗಯ್ಯ ಹೇಳ್ತಾರೆ. ನನ್ನ ಗುಣಗಾನ ಮಾಡುವಿರಿ, ನನಗೆ ಕೇಳೀತೆ ಹೇಳಿ, ಒಂದೆರಡು ಹೊಗಳಿಕೆಯ ಮಾತು ಈಗಲೇ ಆಡಬಾರದೆ. ಈ ತರ ಕವಿತೆ ಹೋಗ್ತದೆ, ಎಷ್ಟು ಚೆನ್ನಾಗಿದೆ ಅಂತ. ನಾನು ಯಾಕೆ ರವೀಂದ್ರ ಶೆಟ್ಟರನ್ನು ನೆನ್ಪು ಮಾಡ್ಕೊಂಡೆ ಅಂದ್ರೆ, ಅಮ್ಮ ಬದುಕಿದ್ದಾಗಲೇ ಅಮ್ಮನ ಹೆಸರಿನಲ್ಲಿ ಶಾಲೆ ಮಾಡಿದ್ರು, ಅಮ್ಮನ ಹೆಸರಿನಲ್ಲಿ ಇವತ್ತು ರತ್ನೋತ್ಸವ ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗಿರ್ತಕ್ಕಂಥ ಪ್ರೀತಿ ಅಂತ.
ಜೀವನ ಮೌಲ್ಯವನ್ನು ಹೇಗೆ ಸಾರ್ಥದೆ ಕವಿತೆ ಅನ್ನೋದನ್ನು ಗಮನಿಸಿ, ಇರುವಾಗಲೇ ಅಪ್ಪನನ್ನೋ ಅಮ್ಮನನ್ನೋ ಟೀಚರ್ಸ್ ಅನ್ನೋ ಇನ್ಯಾರನ್ನೋ ಅವರು ಹೋದ ಮೇಲೆ ಹೊಗಳುವುದರಲ್ಲಿ ಪ್ರಯೋಜನ ಇಲ್ಲ, ಇರುವಾಗಲೇ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಸಂದೇಶವನ್ನ ಸಾಹಿತ್ಯ ಸಾರ್ಥದೆ ರವೀಂದ್ರ ಶೆಟ್ಟರು ಮಾಡಿ ತೋರಿಸಿದ್ದಾರೆ, ಅವರನ್ನು ಅಭಿನಂದಿಸೋಣ. ನಾನು ಮುಂದಕ್ಕೆ ಹೋಗ್ತೇನೆ, ನಿಮ್ಗೊಂದು ಪುಸ್ತಕದ ಹೆಸರು ಹೇಳ್ತೇನೆ. ಅಪ್ಪನ ಹತ್ರವೋ ಅಮ್ಮನ ಹತ್ರವೋ ಹಠ ಮಾಡಿ ಈ ಪುಸ್ತಕವನ್ನು ತರಿಸ್ಕೊಳ್ಳಿ ದಯವಿಟ್ಟು. ಸ್ವಾಮಿ ಜಗದಾತ್ಮಾನಂದಜಿ ಬರೆದಿರುವ ಬದುಕಲು ಕಲಿಯಿರಿ ಎನ್ನುವ ಪುಸ್ತಕ ಎಷ್ಟು ಜನರ ಹತ್ರ ಇದೆ ಮಕ್ಕಳ ಹತ್ರ? ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಬದುಕಲು ಕಲಿಯಿರಿ ಅನ್ನೋ ಪುಸ್ತಕ ಖಂಡಿತ ಒಂದು ಕ್ಷಣ ಕೂಡ ಬೋರ್ ಆಗುವುದಿಲ್ಲ. ಆ ಪುಸ್ತಕ ಸ್ವಾಮಿ ಜಗದಾತ್ಮಾನಂದಜಿಯವರು ಬರೆದಿರುವ ಪುಸ್ತಕ. ಇಷ್ಟವರೆಗೆ ಸುಮಾರು 1.5 ಲಕ್ಷ ಪುಸ್ತಕಗಳು ಖರ್ಚಾಗಿದ್ದಾವೆ, ಮನೆ ಮನೆಗೆ ಹೋಗಿದ್ದಾವೆ 1.5 ಲಕ್ಷ. ದಯವಿಟ್ಟು ಬದುಕಲು ಕಲಿಯಿರಿ ಪುಸ್ತಕ ಓದಿ ಅಂತ ಅಷ್ಟೇ ಹೇಳ್ತೇನೆ. ಸಾಹಿತ್ಯದಿಂದ ಏನು ಶಕ್ತಿ ಬರ್ತದೆ ಅನ್ನೋದು ಹೇಳ್ತದೆ. ಪಾಸಿಟಿವ್ ಎನರ್ಜಿಯನ್ನು ತುಂಬಿಸ್ತಕ್ಕಂಥ ಪುಸ್ತಕ ಬದುಕಲು ಕಲಿಯಿರಿ ಅನ್ನೋ ಪುಸ್ತಕ. ಬುದ್ಧಣ ಹಿಂಗಮೀರೆ ಅಂತಕ್ಕಂಥ ಒಬ್ಬ ಕವಿ ಬಹಳ ಸುಂದರವಾಗಿ ಹೇಗೆ ಬದುಕಬೇಕು ಅನ್ನೋದನ್ನು 4 ಸಾಲಿನಲ್ಲಿ ಹೇಳ್ತಾನೆ. ನಾನು ತುಂಬ ಇಷ್ಟದ ಸಾಲುಗಳು, ನಾನು ಇವತ್ತು ಇದಕ್ಕೋಸ್ಕರ ವಿಶೇಷವಾಗಿ ತಯಾರಿ ಮಾಡಿಕೊಳ್ಳಲಿಲ್ಲ. ಬುದ್ಧಣ ಹಿಂಗಮೀರೆ ಹೇಳ್ತಾನೆ, ಮಣ್ಣ ಕೂಡುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು. ಮಣ್ಣ ಕೂಡುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು. ಜಗದ ಕಲ್ಯಾಣಕ್ಕೆ ಜನರ ಉದ್ಧಾರಕ್ಕೆ ನಿನ್ನ ಕೊಡುಗೆಯನ್ನಿತ್ತು ಹೊರಟು ಹೋಗು. ಎಷ್ಟು ಚೆನ್ನಾಗಿದೆ ಬದುಕು ಹೇಗೆ ನಡೆಸಬೇಕು ಅಂತ ಹೇಳ್ತಕ್ಕಂಥದ್ದನ್ನು. ಈ ಶರೀರ ನಾಳೆ ಬಿದ್ದು ಹೋಗ್ತದೆ, ಆದರೆ ನೀವೇನು ಮಾಡಿದ್ದೀರಿ ಆ ಕೆಲಸದ ಕೀರ್ತಿ ಮಾತ್ರ ನಿಮ್ಮ ಹೆಸರನ್ನು ಉಳಿಸ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ಬುದ್ಧಣ ಹಿಂಗಮೀರೆ ಹೇಳ್ತಾರೆ. ದಿನಕರ ದೇಸಾಯಿಯವರ ಚೌಪದಿಗಳು ಅದ್ಭುತವಾದದ್ದು, ನಾನು ಅದನ್ನು ತೋರಿಸಲೇಬೇಕು ನಿಮಗೆ. ಬಹಳ ಪುಟ್ಟ ಪುಸ್ತಕ, ಚೌಪದಿ ಪುಸ್ತಕ ದಿನಕರ ದೇಸಾಯಿಯವರದ್ದು, ಅದ್ಭುತವಾಗಿದೆ, ಓದಿ ಅಂತ ಅಷ್ಟೇ ಹೇಳ್ತೇನೆ. ಒಂದು ಕೂಡ ಅದರಿಂದ ಉದಾಹರಣೆ ಕೊಡುವುದಿಲ್ಲ, ಯಾಕಂದ್ರೆ ನನಗೆ ಮುಂದೆ ಒತ್ತಡ ಇರೋದು DVG. ಆದ್ದರಿಂದ ಡುಂಡಿರಾಜರ ಹನಿ ಕವಿತೆಗಳು ಕೂಡ ಎಲ್ಲೋ ಒಂದು ಕಡೆ ಹಾಸ್ಯದ ಜೊತೆಯಲ್ಲಿ ನಮಗೆ ಒಂದಿಷ್ಟು ಆನಂದವನ್ನು ಕೊಡುತ್ತವೆ ಅಥವಾ ಒಂದಿಷ್ಟು ಮೌಲ್ಯವನ್ನು ಕೊಡುತ್ತದೆ. ಅವರು ಗಾಂಧಿ ಜಯಂತಿಯ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ ತುಂಬ ಚೆನ್ನಾಗಿ. ಗಾಂಧಿ ಜಯಂತಿಯಂದು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಗಾಂಧಿ ಜಯಂತಿ, ದುಂಡಿರಾಜರ ಕವಿತೆ ಇದು, ಹನಿಗವಿತೆ ಇದು. ಗಾಂಧಿ ಜಯಂತಿಯಂದು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ, ಏಕೆಂದರೆ ಸುಳ್ಳು ಮಾತನಾಡುವುದಕ್ಕೆ ಇದೆಯಲ್ಲ ಉಳಿದ ದಿನಗಳು. ಇದು ಮೌಲ್ಯವನ್ನು ಎಚ್ಚರಿಸತಕ್ಕಂಥದ್ದು. ಸುಳ್ಳು ಮಾತಾಡಬೇಕು ಅಂತ ಹೇಳುವುದಲ್ಲ, ಎಲ್ಲ ದಿನಗಳಲ್ಲಿಯೂ ಕೂಡ ಸತ್ಯ ಹೇಳಬೇಕು, ಬರೀ ಗಾಂಧಿ ಜಯಂತಿ ದಿವಸ ಅಲ್ಲ ಅನ್ನೋದನ್ನು ಹೇಗೆ ಪ್ರತಿಪಾದನೆ ಮಾಡುತ್ತದೆ ಅಂತ ಹೇಳುವುದು ಬಹಳ ಮುಖ್ಯವಾದದ್ದು. ಇನ್ನಷ್ಟು ಇದೆ, ಆದರೆ ನನಗೆ ತುಂಬ ಸಮಯ ಬೇಕಾದದ್ದು DVG ಅವರ ಅತ್ಯಮೂಲ್ಯವಾಗಿರ್ತಕ್ಕಂತಹ ಕೃತಿ ಅಂದರೆ ಮಂಕುತಿಮ್ಮನ ಕಗ್ಗ. ಇದನ್ನು ಮಕ್ಕಳಿಗೆ ತೋರಿಸಲೇಬೇಕು ಅಂತ ಹಿಡ್ಕೊಂಡು ಬಂದೆ. ಚಿಕ್ಕ ಪುಸ್ತಕ ಮಕ್ಕಳೇ, ಆದರೆ ಎಲ್ಲ ಆಧುನಿಕ ಸಾಹಿತ್ಯದ ಎಲ್ಲ ಜೀವನ ಮೌಲ್ಯಗಳನ್ನು ಹೊಡೆದು ಹಾಕಿ ನಿಲ್ಲಬಲ್ಲ ಒಂದು ಮಹೋನ್ನತವಾದಂಥ ಕೃತಿ ಅಂದರೆ DVG ಅವರ ಮಂಕುತಿಮ್ಮನ ಕಗ್ಗ. ಬದುಕಲು ಕಲಿಯಿರಿ ಓದಿದ ಮೇಲೆ ದಯವಿಟ್ಟು ಈ ಪುಸ್ತಕವನ್ನು ಓದಿ. ನಾನು ಸ್ಯಾಂಪಲ್ಗಳನ್ನು 1-2 ಕವಿತೆಗಳನ್ನು ಉದಾಹರಿಸ್ತೇನೆ, ಆವಾಗ ನಿಮಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನನ್ನ ಸಮಯವೂ ಕೂಡ ಅಷ್ಟೊತ್ತಿಗೆ ಈಗಲೇ ಮುಗಿದಿದೆ, ಆದರೆ ಯಾರೂ ನಿಲ್ಲಿಸಿ ಅಂತ ಹೇಳಲ್ಲ, ಧೈರ್ಯ ನನಗೆ. ಆದ್ದರಿಂದ ನಾನು DVG ಅವರ ಕೆಲವು ಪದ್ಯಗಳನ್ನು ಸುಮ್ಮನೆ ಉದಾಹರಿಸ್ತೇನೆ, ಯಾಕಂದ್ರೆ ನನಗೆ ಇಷ್ಟದ ಪದ್ಯಗಳನ್ನು ಉದಾಹರಿಸ್ತೇನೆ, ಎಲ್ರಿಗೂ ಇಷ್ಟ ಇರ್ಬೋದು. ಸುಮ್ಮನೆ ಹೀಗೆ ಹೇಳುವುದಾದರೆ, ಹುಲ್ಲಾಗು ಬೆಟ್ಟದಡಿ ಮೌಲ್ಯ ನೋಡಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಂಥ ಒಂದೊಂದು ಪದ್ಯ ಕೂಡ ಮೌಲ್ಯದ ನಿಧಿಯಾಗಿ ನಮ್ಗೆ ಎದುರು ನಿಲ್ತದೆ. ಬದುಕು ಜಟಕ ಆ ಬಂಡಿ ವಿಧಿಯ

0: ನಿಖಿಲ್ಕೇನೊಂದುಪ್ಪುನಿ ತುಳು ಚಾವಡಿ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ. ನಿಖಿಲ್ಕೇನೊಂದುಲ್ಲರ ರೇಡಿಯೋ ಸಾರಂಗ 107.8 FM ಒಂದು ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ. ಇನಿತೆ ಕಾರ್ಯಕ್ರಮಕ್ಕೂ ನಿಖಿಲ್ಗೆ ಮಾತ್ರ ಮೋಕೆ ದಿಂಜಿ ಸೊಲ್ಮೇಲು ಯಾ ನಿಖಿಲನ ಮೋಕೆದ ಆರ್ಜೆ ಬಿಂದ್ಯಾ ಕುಲಾಲ್ ಇನಿತ ತುಳು ಚಾವಡಿ ಕಾರ್ಯಕ್ರಮದ ಪಾತ್ರನೊಪ್ಪುನಿ. ಪ್ರತಿ ತುಳು ಚಾವಡಿಟ್ಲ ನಮ್ಮ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕುದ ನೆಂಪುಲು ಇಂಜ ಪೂರ ವಿಚಾರಕ್ಕೆ ಸಂಬಂಧಪಟ್ಟದ ನಮ್ಮ ಪಾತ್ರನೊಪ್ಪು. ಇನಿತ ತುಳು ಚಾವಡ್ಡು ವಾ ವಿಷಯದ ಬಗ್ಗೆ ಪಾತ್ರವ್ಯ ಪನ್ಪನಂಚಿನ ಖಂಡಿತ ನಿಖಿಲೆ ಗೊತ್ತುನು ದಾಯಪಂಡ ಇನ್ ಯಾನ್ ಒರ್ತಿಯ ಉಪ್ಪನತ್ ಪ್ರತಿ ತುಳು ಚಾವಡಿಟ್ಲ ಯಾನ್ ಒರ್ತಿಯ ಪಾತ್ರನೊಪ್ಪೆ. ಅಂಡ ಇನಿ ನಮ್ಮೊಟ್ಟುಗು ಬಿನ್ನೆರುಲ್ಲಿರ್ ಬಿನ್ನೆರ್ ಏರ್ ಪಣಂಡ ಕೊರಗ ಭಾಷೆದ ರಾಯಭಾರಿ ಶ್ರೀ ಬಾಬು ಪಾಂಗಳ. ನಿಖಿಲೆ ಗೊತ್ತಿಪ್ಪು ನಮ್ಮ ತುಳು ಭಾಷೆಡ್ದು ದುಂಬೆ ಕೊರಗ ಭಾಷೆ ಬತ್ತದು ಪನ್ಪನಂಚಿನ ಒಂಜಾತ್ ವಿಚಾರಲು ಪುರ ಉಂಡು. ಈ ಕೊರಗ ಭಾಷೆದ ಒಂಜಾತ್ ಪೊಲಬುನಿ ಮಲ್ತದು ಕೊರಿಯರಲ್ಲೇ ಅನ್ಸಿನ ಸಮುದಾಯದ ಬಗ್ಗೆ ಇಟ್ಲ ಒಂಜಾತ್ ಪರಿಚಯ ಮಲ್ತು ಕೊರಿಯರ್ ನಮ್ಮೊಟ್ಟುಗು ಶ್ರೀ ಬಾಬು ಪಾಂಗಳ ಉಲ್ಲೇರ್. ಅಂಬೇರ್ನ ಒಂಜಿ ಎಲ್ಲ ಮಟ್ಟದ ಪರಿಚಯ ಮಲ್ತು ಕೊರ್ಪುನಿ ಪಂದಿತ್ತಂಡ ಅಂಬೇರೆ ಉಡುಪಿ ತಾಲೂಕುದ ಪಾಂಗಳದ ಪುಟ್ಟು ಬಲತ್ತಿನಾರಿ ಅನ್ಸಿನೆ ಇನ್ನಂಜದ ಹೈಸ್ಕೂಲ್ಡ್ ಕಲ್ತಿ ಬೊಕ್ಕ ಪದವಿ ಶಿಕ್ಷಣನ ಗೋಕರ್ಣಾಥೇಶ್ವರ ಕಾಲೇಜ್ಡ್ ಪಡೆತ್ತಿನಾರಿ. ಮೇರು ಸಾಮಾಜಿಕ ಚಟುವಟಿಕೆಡು ಭಾಗಿಯಾದ ಕೊರಗೆರ್ನ ಸ್ವರವಾದ ಒಂಜಿ ಮೇರು ಉಪ್ಪುನೇನ್ ನಮ್ಮ ತೂಲ ಐಕೋಸ್ಕರ ನಮ್ಮಾರಿನ ಕೊರಗ ಭಾಷೆದ ಒಂಜಿ ರಾಯಭಾರಿ ಅಂದ್ ಪನೊಂದಿಲ್ಲ ಅವತ್ತು ಒಟ್ಟುಗು ಕೊರಲ್ ಕಲಾತಂಡದ ಒಂಜಿ ಸದಸ್ಯರ್ಲಂದು ಅವೇ ರೀತಿ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರಾದ್ಲ ಪ್ರಸ್ತುತ ಬೇನೊಂದುಲ್ಲೇರ್ ಬೇತೆ ಬೇತ ಕಡೆಟ್ ನಡಪನಂಚಿನ ಒಂಜಿ ಕಾರ್ಯಾಗಾರಲ್ಲಿಡು ಪುರ ತನ್ನ ಒಂಜಿ ಗೇನನ್ನು ಪಟ್ಟುನಂಚಿನ ಬೇಲೆನ ಮಲ್ತೊಂದುಲ್ಲೇರ್ ಅಂಚಾದುಪ್ಪುನಾಗ ಅಂಚಿನ ಒಂಜಿ ಸಂಪನ್ಮೂಲ ವ್ಯಕ್ತಿಲ ಅಂದಾರೆ ಕೊರಗ ಭಾಷೆದ ರಾಯಭಾರಿ ಆಯ್ನಂಚಿನ ಬಾಬು ಪಾಂಗಳ. ಬೇರೆ ಸುಮಾರಾತ ಸಾಹಿತ್ಯನ್ಲ ಬರೆತೇರ್ ಪಂಡ ಎರಡು ಮೂಜು ಬೂಕುಲ್ನ ಬರೆತೇರ್ ಕೊರ್ರನ ಭಾಷೆ ಆದಿಪ್ಪು ಅತ್ತುಂಡ ಆದಿ ಬುಡಮೂಲ ಸಂಸ್ಕೃತಿದ ವಿಚಾರಕ್ಕೆ ಸಂಬಂಧಪಟ್ಟದ ಆದಿಪ್ಪು ಅತನ ಕೊರಗೆರ್ನ ಕೊರಗ ಅಜಲು ವ್ಯವಸ್ಥೆದಾದುಂಡ ಅತನ ಅಜಲು ಪದ್ಧತಿದಾದುಂಡ ಅವೇತ ಬಗೆಟ್ಲ ಮಸ್ತ್ ಪೊರಂಬಾಟ ಮಲ್ತನಾಡ್ ದಾಯಪಂಡ ಆನಿದ ಕಾಲುಡು ಆ ಒಂಜಿ ವಿಷಯಕ್ಕೆ ಸಂಬಂಧಪಟ್ಟದ ಮಸ್ತ್ ಪೊರಂಬಾಟ ಮಲ್ತನಂಚಿನ ವ್ಯಕ್ತಿಲ ಅಂದೆ ಅಂಚಾದ ಇನಿ ಮುಟ್ಟಗ ತೂಪುನಿ ಪಂದಿತ್ತಂಡ ಆ ಒಂಜಿ ಸಮುದಾಯಡ್ ಸಾಹಿತ್ಯ ಬರೆಪನಂಚಿನ ಬೇಲೆ ಇನಿಕಲ ಆತಜಿ ಅಂಡ ಆ ಒಂಜಿ ಕಜ್ಜನ್ ಶ್ರೀ ಬಾಬು ಪಾಂಗಳ ಮಲ್ತದಿರ್ ಅವತ್ತೊಟ್ಟಿಗೆ ಬೆತ್ತ ಬೆತ್ತ ರೀತಿಯ ಸಾಹಿತ್ಯ ಸಾಮಾಜಿಕ ಚಟುವಟಿಕೆಗಳು ಉಪ್ಪುನಂಚಿನ ವ್ಯಕ್ತಿ ಶ್ರೀ ಬಾಬು ಪಾಂಗಳ ಅರೇನು ಇನಿತ್ತ ಈ ಕಾರ್ಯಕ್ರಮಕ್ಕೆ ಮೋಕಿಡದಿಲ್ಲ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನ್ ಚಲ್ಲರು ಬಾಬಣ್ಣ
1: ದಯವಿಟ್ಟು ಮತ್ತು ಸಮುದಾಯದ ಹಿತರಕ್ಷಣೆ ಸೌಖ್ಯ ಸೌಜ್ಯ
0: ಸೌಖ್ಯ ಅಂದ್ ಕೊರಗ ಭಾಷೆ ಕೊರಗ ಭಾಷೆಗೆ ಸಂಬಂಧಪಟ್ಟದ ಮಸ್ತ್ ಬೆನ್ನಿ ಬೆನೊಂದಿಲ್ಲಾರ ಪಂಡ ಬೇತೆ ಬೇತೆ ರೀತಿಯ ಕಾರ್ಯಾಗಾರಕ್ಕೆ ಪೋಪನಂಚಿನ ಅಧಿಪತನ ಒಂಜಿ ಆ ಒಂಜಿ ಸಮುದಾಯದ ಧ್ವನಿಯಾದಿ ಇರುವುಲ್ಲರ ಅತನ ಸ್ವರವಾದಿ ಇರುವುಲ್ಲರ ಪಂದು ಪನೊಲಿ ಅಂಡ ನಮ್ಮ ಈ ಭಾಷೆದ ಬಗ್ಗೆ ಪಾತ್ರನೇಕ ದುಂಬು ಒವೇ ಒಂಜಿ ಭಾಷೆಗೆ ಆ ಒಂಜಿ ಒಂದೊಂಜಿ ಸಮುದಾಯಕ್ಕೆ ಒಂಜಿ ಭಾಷೆ ಅಂದ್ ಉಪ್ಪುಂಡು ಆ ಭಾಷೆನ ಆ ಸಮುದಾಯದ ಪಾತ್ರಂಡ ಅವಕ್ಕೆ ಮಸ್ತ್ ಬೀಲ ಅವು ಒಂದು ಬುಳೆಯರ ಸಾಧ್ಯ ಉಂಟು ಅಂಡ ಈ ಕೊರಗ ಭಾಷೆದ ಭಾಷೆದ ವಿಚಾರಕ್ಕೂ ಸಂಬಂಧಪಟ್ಟದ ಪಾತ್ರನೇಕ ದುಂಬು ಈ ಕೊರಗಿರ ಪಂಡ ಏರ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ ಪನ್ಪುನೆ ಅಂಡ
1: ಸಾಮಾನ್ಯವಾದ ತುಳುನಾಡು ಮಾತಿರಗಿಲ್ಲ ಪರಿಚಯ ಎತ್ತಿನಾಗ್ಲಿ ಕೊರಗೇರು ಪಂಡ ಏರು ಪಂಡದ ಗೊತ್ತುಂಡು ಅಂಡ ದುರದೃಷ್ಟ ಪಂಡ ಕೊರಗೇರು ಏರು ಪಂಡದ ಪರಿಚಯ ಮಲ್ಪುನಾಗ ಓಲ ಓಲ ದೇವಸ್ಥಾನ ದೇವಸ್ಥಾನದ ದೂರ ಉಳ್ಕೊಳ್ಳುದು ದೋಲು ಬೊಟ್ಟು ನಕ್ಕಲು ಇಂಜಿನೇ ಪರ್ಬ ಪಂಚಮಿ ದಾಲ ಲೇಸತ್ತುಂಡ ಆಯ್ತಮಾನದ ಪುಡೈ ಬತ್ತೊಂದು ಬಟ್ಟಿ ಬತ್ತೊಂದು ನಟ್ಟರೆ ಬರಪಿನ ಹಕ್ಕಲು ಪನ್ಪಿನ ಒಂಜಿ ಅಂಚೆ ಆ ರೀತಿ ಕೊರಗೇರಿನ ಗುರುತ ಮಲ್ಪನು ಜಾಸ್ತಿ ಅಂಡ ವಾಸ್ತವವಾದ ತುಂಡ ಕೊರಗೇರು ಅಂಚತ್ತು ಕೊರಗೇರು ಕಡೆ ತಕ್ಕಲತ್ತು ಕೊರಗೆರು ಸುರು ತಕ್ಕಲು ಆದಿ ಮೂಲ ಬನ್ಪ ನಮ್ಮ ಮೂಲದ ಮೂಲ ನಿವಾಸಿಗಳು ಮುಲ್ಪದ ಈ ಕರಾವಳಿ ಪ್ರದೇಶ ನಮ್ಮ ಪಡ್ಡಾಯಿ ಕರಾವಳಿ ಹಿಡಿದು ಪಶ್ಚಿಮ ಘಟ್ಟ ಉಂಡು ಅಲ್ಪಡ್ದು ಕಡಲ ಕರೆ ಮುಟ್ಟ ಇತ್ತಿನ ಅಂಚಿನ ಒಂಜಿ ಈ ಜಾಗದ ಮೂಲ ನಿವಾಸಿಗಳು ಕೊರಗೇರು ಆದಿಮ ಬುಡಕಟ್ಟುಂದುಲ ಪನ್ಪೆರ್ ಅಂಚ ಮುಲ್ಪ ತುಳುನಾಡುದಾದ ಪನ್ಪನ ಈ ತುಳುನಾಡು ಸೃಷ್ಟಿ ಆವಡದುಮ್ಮೆ ಈ ಕೊರಗೇರ್ನ ನಾಡಾದತ್ತು ನೊಂದು ಪನ್ಪಿನ ಇತಿಹಾಸದ ದಾಖಲೆ ಕೆಲವು ತಿಕ್ಕುನಂಚಿನ ಒಂಜಿ ಸತ್ಯ ಸಂಗತಿಗಳು ಅಂಚೆ ಅದು ಕೊರಗೇರು ಮೂಲದ ಕಲು ಕೊರಗೇರದು ಬೊಕ್ಕ ಬಾಕಿ ಬೇತ ಬೇತ ಸಮುದಾಯಗಳು ಸೃಷ್ಟಿಯಾಂಡು ಬತ್ತುಂಡು ಬೇತ ಪಿದಾಯ್ದು ಬತ್ತ ಅಂಚೆ ಬೇತ ಬೇತ ಜಾತಿಲು ಮತ್ತೆ ಮುಲ್ಪ ಉಂಡವರೇ ಸಾಧ್ಯ ಆಂಡು ಈ ತುಳುನಾಡು ಅಂಚೆ ಸುರುತಕ್ಕಲು ಕೊರಗೇರು ಪನ್ಪಿನವು ಸತ್ಯ
0: ಅಂಚನೆ ಅವಕ್ಕೆ ಸಂಬಂಧಪಟ್ಟದ ಒಂದು ಬಾರಿ ಪೊರ್ಲದ ಬೂಕುಲ್ನ ಬರೆತಾರೆ ಆದಿ ಬುಡಮೂಲ ಸಮುದಾಯ ಕೊರಗರು ಪನ್ಪನಂಚಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮುದ್ರಣ ಮಲ್ತದಿನ ಪಂದಿಯನ್ವೆ ಬಾರಿ ಪೊರ್ಲದ ಒಂಜಿ ಬೂಕು ಮಸ್ತ್ ವಿಚಾರಲ್ಲ ನೆಟ್ಟು ಉಂಡು ಸರಿ ಸುಮಾರು ಒಂದು 28 ಲೇಖನ ನೆಟ್ಟು ತೋಜುದು ಬರ್ಪುನು ಅವೆತ ಒಟ್ಟುಗೊಂಜಿ ಕೊರ್ರೆನ ಭಾಷೆ ಪನ್ಪನಂಚಿನ ಬೂಕುಲ್ನ ಬರೆತಾರೆ ಇದು ಪೂರ ಬೂಕು ಬರೆಯುಡು ಪಂದಿತ್ತು ಒಂಜಿ ಸ್ಫೂರ್ತಿ ಪಂದು ಪುಣತನದ ಬಗೆಟ್ಟು ಬರೆಯುಡು ಪನ್ಪನಂಚಿನ ಉಮೇದು ಪುಟ್ಟಿರ ಕಾರಣದಾದ
1: ಎಂಕು ಬರೆಯುಡು ಪಂದು ಉಮೇದು ಪುಟ್ಟು ಬಂಡ ಈ ಸಮುದಾಯ ಯಾನು ಸಮುದಾಯದ ಜನಕ್ಕೆ ಪೋನಗನೆ ಯಾನಿ ಸಾಮಾಜಿಕ ಚಟುವಟಿಕೆ ಎಲ್ಲಿಡ್ದು ಇಂಚಿತ್ತಿನೆ ಶಾಲೆ ಹೈಸ್ಕೂಲ್ ಪೋನು ಪೋನಗನೆ ಸಾಮಾಜಿಕ ಚಟುವಟಿಕೆ ಭಾಗವಹಿತಿನ ಹಿರಿಯರ ನಕಲ್ ಒಟ್ಟುಗು ಆ ಸಂದರ್ಭ ನಮ್ಮ ಅಜಲು ಪದ್ಧತಿ ಒಂಜಿತ್ತು ಮಾತ್ರೆಗಳ ಅಜಲು ಪದ್ಧತಿ ಮಾತ್ರೆಗಳ ಉಂಡು ಆಯಾ ಬ್ರಾಹ್ಮಣರುಗಳು ಉಂಡು ಬೆಸ್ತರಿಗಳ ಮರಗಲರಿಗಳ ಉಂಡು ಪೂಜಾರ್ಲೆಗಳು ಉಂಡು ಇಂಚು ಬೇರೆ ಬೇರೆ ಸಮುದಾಯಗಳ ಅಜಲು ಪದ್ಧತಿ ಪನ್ಪನ ಉಂಡು ಅಣ್ಣ ಕೊರಗೇರ್ನ ಅಜಲು ಪದ್ಧತಿ ತೀರ ನಿಕೃಷ್ಟವಾಯ್ನ ದೂರಡು ಕುಲ್ಲದು ಈ ಅಜಲು ಪದ್ಧತಿನ ಮಲ್ಪವೇರ್ ದೋಲು ಬಿಟ್ಟನವಾಡು ಬೇತವೇತ ಶನಿ ದಾನ ಗೆತ್ತವಾಡು ಇಂಚಿನ ಬೇತವೇತ ಆಚರಣೆಯಲ್ಲಿ ಕೊರಗೇರ್ನ ಅಸ್ಪೃಶ್ಯತದ ಹಿನ್ನೆಲೆ ತೂಪಿನ ಅಂಚಿನ ಬಕ್ಕ ದೌರ್ಜನ್ಯ ದಬ್ಬಾಳಿಕೆ ಮಲ್ತದೆ ಕೊರಗೇರನ ಬೆನ್ಪವನ ಉಚಿತವಾದವಲು ಸಂಭಾವನದ ಆಲ ಕೊರಂದೆ ಇಂಚಿನ ಅಜಲು ಪದ್ಧತಿನ ತೂನುತ್ತೆ ಯಾನ ಐಟೆ ಮಲ್ಲಾಯಿನಿ ಸೊ ಅಂಚ ಬನ್ನ ಬನ್ನಗಾನೆ ಎಂಕವು ಅವೇನು ಐತ ಬಗ್ಗೆ ದಾದಾಂಡಲ ಮಲ್ಪೋಡು ದಾದಾಂಡಲ ಮಲ್ಪೋಡು ನಾನು ಅವೇ ಎಂಕ ಪ್ರೇರಣೆ ಆಯ್ತು ಬರೆಯೋದು ಅವೇನು ದಾಖಲೆ ಮಲ್ಪೋಡು ನಾಲ್ ಜನಕ್ಕೆ ಪನ್ನೋಡು ಒಂದು ಅಂಚ ಹತ್ತು ಇಂಚನ್ ಪನ್ಪಿನ ದಾಖಲೆ ಮಲ್ಪೋಡು ಪನ್ಪಿನ ಅವೇ ಪ್ರೇರಣೆ ಆಯ್ತು ಬಕ್ಕ ಏನು ಅಲ್ಪ ಸಾಮಾಜಿಕ ಸೇವಾಕರ್ತ ಒಂಜಿ ಸಂಸ್ಥೆ ಇತ್ತು ಸಮಗ್ರ ಗ್ರಾಮೀಣ ಆಶ್ರಮ ಪನ್ಪಿನ ಕಾಪುಡು ಒಂಜಿ ಸಂಸ್ಥೆ ದೇವದಾಸ್ ಶೆಟ್ಟರು ಬಾರಿ ಮಲ್ಲ ಕೆಲಸ ಮಲ್ದಿನಾರು ಕೊರಗೇರ ಸಂಘಟನೆ ಮಲ್ತದು ಕೊರಗೇರ ಒಂಜಿ ಜಾಗೃತಿ ಪುಟ್ಟವನ ಹಂಚಿನ ಅಭಿಯಾನ ಮಲ್ತೊಂದಿರು ಐ ಟಿ ಆನ್ಲ ಭಾಗ್ಯಾದಿತ್ತೆ ಅಂಚ ಆರು ದೇವದಾಸ್ ಶೆಟ್ಟರು ಬಿಂದಸಾದ್ ಬರಲ ಪಡೆದು ಧೈರ್ಯ ಕೊರೊಂದಿರು ಅಂಚೆಯನ್ನು ಬರೆಯ ಶುರು ಮಲ್ತೆ ಅಪ್ಪಗ ಮುಂಗಾರು ಪತ್ರಿಕೆ ಇತ್ತು ಮುಂಗಾರು ಪೇಪರು ಐ ಟು ಏನು ಸುರುಟು ಲೇಖನ ಬರೀನಿ ಐಕು ಪೇಪರ್ಗು ಅಜಲದ ಬಗ್ಗೆನೇ ಸುರುಟು ಬರೆಯ ಅವು ಬಕ್ಕ ಅಪ್ಪಗ ಬೆಳ್ಮನ್ ಜನಾರ್ದನ ಭಟ್ ಪಂದಿರ್ತೀರಿ ಉಪ ಸಂಪಾದಕರದಿರಿ ಆರೈಕು ಸಪೋರ್ಟ್ ಮಲ್ತದ ಅವೇನು ಮಲ್ಲ ಮಲ್ತದ ಐಕ್ ಒಂದು ಫೋಟೋ ಮೀನು ಪಾಡ್ದು ಶೋಕ್ ಮಲ್ತು ಬರೆಯರು ಅವು ಇಂಕು ಬಾರಿ ಒಂದು ಪ್ರೇರಣೆ ಆಯ್ಡು ಅವಳದ ಬಕ್ಕ ಏನು ಬೇತೆ ಬೇತೆ ವಿಷಯದ ಬಗ್ಗೆ ಬರೆಯರಿಗೆ ಶುರು ಮಲ್ತೆ
0: ಪಂಡ ಅಲ್ಪಡ್ದಿರ್ನ ಬರವಣಿಗೆ ಶುರುವಾಡು ಒಂಜಿ ಅನ್ಯಾಯದ ವಿರುದ್ಧ ಆ ದೌರ್ಜನ್ಯದ ವಿರುದ್ಧ ಒಂಜಿ ಬರೆಯೋಡು ಪಂದ್ ಆನಿದ ಕಾಲೋಡು ಅಸ್ಪೃಶ್ಯತೆ ಪೂರ ಮಸ್ತ್ ಇತ್ತು ನಂಚಿನ ಕಾಲ ಈಗ ಆ ಒಂಜಿ ಪುಟ್ಟು ಬಲೆತ್ತ ನಂಚಿನ ಆ ಒಂಜಿ ದಿನಕ್ಕೂ ಏನ್ ಚೇತನ ಬಾಬು ಸರ್
1: ಪುಟ್ಟು ಬುಲೆಪ್ಪ ನಂಚಿನ ಸಂದರ್ಭಡು ಅಸ್ಪೃಶ್ಯತೆ ಅಪ್ಪಗ ಭಾರಿ ಜೋರಿತ್ತು ಸುಮಾರು ಏನು 1970 ಅಡ್ಡೆತ್ತ ಇಸ್ಬೇಡಿ ಅನ್ಪುಟ್ಟಿದ್ದೀನಿ ಅಣ್ಣ ಆ ಸಂದರ್ಭಡು ಎಲ್ಪನೆ ಆ ಸಂದರ್ಭಡು ಭಾರಿ ಅಸ್ಪೃಶ್ಯತೆ ಇತ್ತು ಒಂದು ಎನ್ನ ಸೌಭಾಗ್ಯನ ಇಂಚಿನ ಗೊತ್ತಿಜ್ಜಿ ಯಾನು ಶಾಲೆಗೆ ಪೋನಗ ಅಲ್ಪ ಒಂಜಿ ಒಂಜನೇ ಕ್ಲಾಸ್ಗೂ ಶಾಲೆ ಸೇರಿನಾಗ ಅಲ್ಪ ಒಂಜಿ ಎಂಕಲನ್ನೇ ಸಮುದಾಯದ ಬೇತ ಒಂಜಿ ಪೊಣ್ಣು ಶಾಲೆ ಬರಂತವನು ಎಂಕಲ್ ಪೋನ ಮುಟ್ಟಲ ಆ ಮಾಸ್ಟರ್ ಇನಿ ಆನಿ ಮುಟ್ಟಲ ಆ ಪೊಣ್ಣನ ಕೈಟ ಮುಟ್ಟುನವಳು ಅತ್ರ ಅಲ್ಲೇನು ಸ್ಲೇಟ್ ಕೊರ್ಪಿನವಳು ಪುಸ್ತಕ ಪತ್ತುನವಳು ಇಜ್ಜಾಣ್ ಕೈಟ್ ಕೊರ್ಪಿನ ಹೆಚ್ಚಿನ ಪ್ರಶ್ನೆ ಇಜ್ಜಾಣ್ ಅಣ್ಣ ಎಂಕಲ್ ಶಾಲೆಗೆ ಯಾಪ ಪಿದಾಡ್ದನ ಪೋತಾನ ಯಾನು ಅನಿಡ್ಬೇಕ ಇಂಚ ಬದಲಾವಣೆ ಆತ ನಿಮ್ಗೆ ಗೊತ್ತಿಜ್ಜಿ ಅಲ್ಲೆಲ್ಲ ಮುಟ್ಟೊಂತೀರಿ ಅಲ್ಲ ಕೈಟ್ಲ ಬರ್ತೊಂತೀರಿ ಎಂಗಲೇನಲ್ಲ ಕೈಟ್ ಬರ್ತೊಂದು ಕನಿಷ್ಠ ಹಾಕರ್ ಗಂಡಲ ಎಂಗಲೇನು ಮುಟ್ಟೊಂತೀರಿ ಅಲ್ಲಿಗೆ ಹಾಕರ್ಲ ಹಾಕೊಂತಿರಿ ಅಡೆ ಮುಟ್ಟದ ಅಸ್ಪೃಶ್ಯತೆ ಇತ್ತು ಮಾಸ್ಟರ್ ಆ ರೀತಿ ಇಜ್ಜರಿ ಮಸ್ತ್ ಪಿರ ಸಮಯ ಅಂಡು ಅಂಚ ಅಸ್ಪೃಶ್ಯತೆ ಇತ್ತು ಆ ಸಂದರ್ಭ ಅಡ್ಬೇಕ ಕ್ರಮೇಣ ಎಂಕು ಬಾರಿ ಮಲ್ಲ ಅನುಭವದ ಅಲ್ಲ ಆತ ಅಸ್ಪೃಶ್ಯತದ ಅಲ್ಲ ಅನುಭವ ಆತಜಿ ದಯಬಂಡ ಒಂಜಿನತ್ತಾದ್ರೆ ಎನ್ನ ಮಾನಸಿಕ ಅಲ್ಲ ಐಕ್ ಒಗ್ಗೊಂದು ಉತ್ತುನದ ಅದನ್ನ ಮಾನಸಿಕತೆ ಒಂದು ಇಂಚೆ ನಿಪ್ಪುಡ ನಾವು ಪನ್ಪನ
0: ಅಭ್ಯಾಸ ಅಭ್ಯಾಸ
1: ಅಂದು ಅಂಚ ಅದು ಎಂಕ ಅವು ತಪ್ಪುಂದು ತೋಜಿ ಅಂತದನ್ನ ಯಾನ್ ಐದನೇ ಕ್ಲಾಸ್ ಬಂದಾಗ ಅಲ್ಪ ಟೀಚರ್ ಇರ್ತೀರ ಯಾರು ಬ್ರಾಹ್ಮಣ್ ಬಟ್ರು ಪ್ರಾಯದ ಆದಿತ್ತು ಆರು ಒಂದ್ ಸರ್ತಿ ನೀರು ಅಲ್ಪ ಟೀಚರ್ಸ್ ರೂಮ್ ನೀರು ದಿಂಜವನ ಬೇರೆ ಸ್ಟೂಡೆಂಟ್ಸ್ ಜೋಕ್ಲೆ ಮಲ್ತೊಂತೀರಿ ಮಲ್ಪುನ ಹೋಯ್ತು ಅಪ್ಪಗ ನೀರು ದಿಂಜವನ ಆರ್ನ ರೂಮ್ಗೂ ಆರಿಗೆ ನೀರು ದಿಂಜವನ ಸಂದರ್ಭಡು ಆಯೇ ನೀರು ಜಿಂಜವನ ಬುಟ್ಟಿ ಬೇತಕ್ಕೆ ಜಿಂಜಾಳು ಏರಂಡಲ್ಲ ಅಂದು ಬಂಡೆ ಅಂಡ್ ಯಾನ್ ಅವೇನು ಅವ ಅಸ್ಪೃಶ್ಯತದ ಭಾಗ ಅಥವಾ ಅವ್ನ ಭೇದ ಭಾವ ಮಲ್ತೊಂದು ಉಲ್ಲೇಖ ಬಂದಿನ ಹೆಂಕ ಕಲ್ಪನೆ ಇಜ್ಜಾಣ್ ಆ ಬಣ್ಣದ ಏನು ಬೇತ ಬೆಲ ಮಲ್ತೆ ಬೇತಕ್ಕೆ ನೀರು ಜಿಂಜಾದು ಹುತ್ತೀರಿ ಅಂಚೆ ಇತ್ತು ನಾವು ಮಲ್ಲ ಸಂಗತಿ ಹೆಂಗ ಅಪಗಸೋಜು ಅಂತ
0: ಈಗ ಆ ಭಾವನೆ ಬರಂದ ಶಿಕ್ಷಣ
1: ಶಿಕ್ಷಣ ಖಂಡಿತ ಖಂಡಿತ ಅಂಚ ಆತು ಬಕ ಊರುಡು ಪೂರ ಆ ಸಂದರ್ಭ ಊರು ಸಾಮಾಜಿಕ ಸ್ಥಿತಿ ಎಂಕ್ ನಟದಿಂಪಿನೇ ಸ್ಥಿತಿ ಇತ್ತು ಏರ್ಲ ಮುಟ್ಟುನ ಪತ್ತುನ ಉಲೈಲ್ ಎಪ್ಪುನ ಅಂಚಿನ ದಾಲ ಸ್ಥಿತಿ ಇತ್ತಿಜಿ ಒಡೆ ಮುಟ್ಟ ಬಂಡ ಎನ್ನ ಬಾಲ್ಯ ಯಾನು ಕನಿಷ್ಠ ಪತ್ನೆ ಪಿ ಯು ಸಿ ಬಂದ ಮುಟ್ಟಲ ಮಳೆಗೆ ಎಪ್ಪುನ ಬಂದುತ್ತು ಈ ಮದುವೆ ಮಸಿಗೆ ಹೆಂಚಿನ ಆಂಡ ಊರುಡು ಅಡೆ ಬೋದು ಮಳೆಗೆ ಮಳೆ ಇರಿಗೆತ್ತದು ಆಯ್ತುತ್ತಿನ ಒರಿದಿನ ಶೇಷಣ್ಣನ ಗೆತ್ತದು ಪೆಜ್ಜಿದು ಅವೇನು ತಿನ್ಪು ನಾವು ಅವೇನು ಇಲ್ಲಡೆ ಕಾಣ ನುಂಗರಬಾರದು ಅವೇನು ದೀಪು ನಾವು ಅರಿ ಮಾಡ್ತು ದೀಪಿನಿ ಅವೇನು ಮರಿಯಲೋಡ ಬಾಕಿ ಸಂದರ್ಭಗಳು ಉಪಯೋಗ ಮಾಡ್ಬೋದು ಹೆಂಚಿನ ಮತ್ತೆ ಸ್ಥಿತಿ ಇತ್ತು ಭಾರಿ ಭಂಗದ ಸ್ಥಿತಿ ಇತ್ತು ಇತ್ತು ಒಂದಂತೆ ಒಂದಂತೆ ಬದಲಾವಣೆ ಆತು
0: ಬದಲಾವಣೆ ಎಡ್ಡ ವಿಚಾರ ದಾಯ ಪಂಡ ಬದಲಾವಣೆ ಖಂಡಿತ ಬೋಡು ದುಂಬುದಲಕ್ಕನ ಉಪ್ಪೆರ ಬಲ್ಲಿ ಅಂಚನ ಇತ್ತ ಒಂಜಾತ ಕಲ್ಪುನ ಅಂಚಿನ ಪುರ ಇತ್ತೆ ಮಾತೆರ್ಲ ಕಲ್ತೊಂದುಲ್ಲೇರ್ ಅಂಚಾದ ಒಂಜೂರು ಬದಲಾವಣೆ ಆತಲು ಪನ್ಪುನ ಅಂಚಿನ ವಿಚಾರ ಪನ್ನುಲಿ ಅವತ್ತು ಒಟ್ಟುಗೀರೆಗೆ ಸಾಹಿತ್ಯ ಬರೆಯರ್ ಎಂಚ ಒಂಜಿ ಪ್ರೇರಣೆ ಆಂಡ್ ಪನ್ಪುನ ಅಂಚಿನ ವಿಚಾರಕ್ಕೆ ಸಂಬಂಧಪಟ್ಟದ್ಲ ಪಾತ್ಯರ್ ಶ್ರೋತೃಲ ನಿಖಿಲ್ಲ ಲೆಪ್ಪುಕೊರಲಿ ಶ್ರೀ ಬಾಬು ಪಾಂಗಳ ನಮ್ಮೊಟ್ಟುಗು ಉಲ್ಲೇರ್ ಕೊರಗ ಭಾಷೆದ ರಾಯಭಾರಿ ಅಂಚಿನ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಅವತ್ತ ಒಟ್ಟುಗು ಭಾಷೆಗೆ ಸಂಬಂಧಪಟ್ಟದ್ದು ಇನ್ನಿತ ಈ ಕಾರ್ಯಕ್ರಮದ ಪಾತ್ರನುಲ್ಲೇರ್ ಅಂಚಿನ ನಿಖಿಲ್ ಲೆಪ್ಪುಕೊರಡು ಪಂದಿತ್ತಂಡ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ವರ್ಮ ಒಂಬ ಈ ಒಂದು ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊಡದು ಪಾತ್ರರಲ್ಲಿ ಅಂಚನೆ ಇದು ಆ ಒಂದು ಸಮುದಾಯದ ಒಂದು ಒವೇ ಸಮುದಾಯ ಅದಿಪ್ಪ ಒಂದು ಕುಲ ಕಸುಬು ಒಂದು ಮುಖ್ಯವಾದ ವಾವಾ ಕುಲ ಕಸುಬನ್ನು ಪುರ ಮಲ್ಪುವರು
1: ಕುಲಗಸುಬು ಬಣ್ಣಗ ಸುರುಟು ದುಂಬುದ ಕಾಲುಡು ಈ ಜೇನು ಗೆಪ್ಪು ನಾವು ತಿಗ ಗೆಪ್ಪು ನಾವು ಅಂಚಿನ ಒಂಜಿ ಅವಿಲ ಕುಲ ಕಸುಬು ಆದತ್ತು ಆಯ್ತೊಟ್ಟಿಗೂ ಕುಲ ಕಸುಬು ಬಣ್ಣ ಕಾಡದ ಬೂರುಲಿನ ಮತ ಕನತ್ತದು ಆಯ್ತು ಬಟ್ಟಿ ತಟ್ಟಿ ಕುಡುಪು ಕುರುವೆ ಅಂಚಿನ ಬೇತ ಬೇತ ಐಟಮ್ಲೇನು ಮತ ಮಲ್ಪು ಬೂರುಡೆ ಮಲ್ಪು ಅಂಚಿನ ಅವು ಕುಲ ಕಸುಬು ಕೊರಗಿರ ಮೂಲತಃ ಅವಿತೊಟ್ಟಿಗೂ ಈ ಬೆದುರದ ತಡಪೆ ಸಿಮೆತ್ತಪುರ ತಡಪೆ ಬೊಕ್ಕ ಮದುಡಿ ತಾರಿದ ಮದುಡಿ ಗೆತ್ತದ ಆಯ್ತ ದಂಡದ ಮಡಲ್ದ ದಂಡನು ದಂಡನು ತೆಗಿತದ ಆಯ್ತು ಮದುಡಿದ ಪುಡಾಯಿ ಮಲ್ಪುನ ಅಂಚಿನ ಇಂಚಿನ ಬೆತ್ತ ಬೆತ್ತ ಕಸುಬುಲು ಮತ ಅಂತ ಅಂತೂ ಬೂರುಡಿ ಕೊರಗೆ ಈ ಕೃಷಿಗೆ ಸಂಬಂಧಪಟ್ಟಿನ ಅಂಚಿನ ಕೆಲಸಲೇನು ಮಲ್ತೊಂತಿರೋ ಕುಲ ಕಸುಬು ಕೊರಗೆ ಬುಟ್ಟಿ ಮಲ್ಪುನ ಅವರದು ಅವು ಗಡ್ಡು ಮೂಲವಾದ ಜೇನು ಗೆಪ್ಪುನಲ್ಲ ಪುಡಾಯಿ ಬುಟ್ಟಿ ಪುಡಾಯಿ ಮಲ್ಪುನಲ್ಲ ಕೊರಗೆ ಮೂಲ ಕಸುಬು ಕುಲ ಕಸುಬು ಇತ್ತಲ ಇಜ್ಜೆ ಇಜ್ಜಿನ ಬಂದ್ರೆ ಬಲ್ಲಿ ಕೆಲವು ಕಡಿಟ್ಟು ಭಾರಿ ಕಡಿಮೆ ಕಡಿಟ್ಟು ಮಲ್ತೊಂದುಲ್ಲೇರಿ ಈ ತಟ್ಟಿಗಳು ಉಪ್ಪು ಮಲ್ಪು ನಾವು ಎಲ್ಲೆಲ್ಲೇ ಕುರುವೆ ತಡಪೆ ಪುರ ಮಲ್ಪು ನಾವು ಬಟ್ಟಿ ಮಲ್ಪು ನಾವು ಮತ್ತು ಕೆಲವು ಕಡಿಟ್ಟು ಮಾತ್ರ ಮಲ್ತೊಂದುಲ್ಲೇರಿ ಇತ ಬಂಟ್ವಾಳ ಪುತ್ತೂರು ಸುಳ್ಳಿ ಹಂಚಿ ಪೋಂಡ ಬುಟ್ಟಿ ಮಲ್ಪೇರಿ ಮಲ್ಪೇರಿ ಎಂಗಲ್ ನಕಲು ಮಲ್ಪು ಅವೇಟ ದಿನಗೆ ಪುನಕಲು ಉಳ್ಳೇರಿ ಅಂಡ್ ಈ ಕರಾವಳಿ ಉಡುಪಿ ಕುಡ್ಲ ಈ ಸೈಡ್ ಬತ್ತುಂಡ ಮಸ್ತ್ ಕಡಿಮೆ ಆಗ್ತು ಇತ ಬೇತೆ ಬೇತೆ ಬೇತೆ ಬೇಲೆಗೆ ಪೋಂದುಲ್ಲೇರಿ ಕುಲ ಕಸುಬುನು ಮದತ್ತು ಉಡ್ದಿಲ್ಲ ಕಾತು
0: ಅಷ್ಟು ಹೆಚ್ಚಿನ ಲಾಭ ಇಜ್ಜಿ ಅತಂಡ ಆಯ್ತ ಬದಲಿಗೆ ಬೇತೆ ಸೊತ್ತಲು ಬರ್ತದೆ ಪ್ಲಾಸ್ಟಿಕ್ ಸೊತ್ತಲೇ ಜಾಸ್ತಿ
1: ಒಂಜಿನತ್ತ ಅದು ಬೂರು ದಿಕ್ಕೂಜಿ ಬೂರು ಗೆಪ್ಪರ ನೆಟ್ಟ ಕಾಡು ಇಜ್ಜಿ ಪೂರ ಗುಡ್ಡ ಗೆರ್ತದ ಕಾಡು ಪೂರ ಗೆತ್ತದ ಪೂರ ಲೆವೆಲ್ ಆತು ಪೂರ ಕಾಡು ಇಜ್ಜಿ ಬೂರು ದಿಕ್ಕೂಜಿ ಎರಡನೇ ತದ ಬೋರ್ತಿನ ಮಾರ್ಕೆಟ್ ದಿಕ್ಕೂಜಿ ಮಾರುಕಟ್ಟೆ ಇಜ್ಜಿ ಐಟಮ್ ಮಲ್ಪುನ ಅವೇನು ಕಲ್ತೊಂದು ಇಜ್ಜಿ ಹೊಸತು ಹೊಸತು ಆಯ್ಕೆ ಇತ್ತದ ಕಾಲು ಗೆಂಚಿನ ಬೋರ್ಡು ಅವೇನು ಮಲ್ಪರಿಗೆ ಆ ಕೌಶಲ್ಯ ಇಜ್ಜಿ ದುಮ್ಮದೇ ದುಮ್ಮದನೇ ರೀತಿಯ ಮಾದರಿಯಲ್ಲಿ ನಿತ್ಯ ಗೆತ್ತೊನ್ನಕ್ಲಿರ್ಲಿ ಅಂಚಾತು ಮುಖ ಪ್ಲಾಸ್ಟಿಕ್ ಫೈಬರ್ ಒಂದು ಪುರ ಬತ್ತದು ಬಟ್ಟಿ ವೆಂಚಿನ ಬೋಟ್ ತಡಪೆ ಬೋಡ್ತುನಲ್ಲ ಅವಿತ್ತ ಪ್ಲಾಸ್ಟಿಕ್ದೇನೆ ಬೈದನು ಫೈಬರ್ದ ಬೈದನು ಪೂರ ಐಟಮ್ಲ ಬಟ್ಟಿಲ ಫೈಬರ್ದ ಉಂಡು ಪೂರ ನಮ್ಮನಿದಲ್ಲ ಫೈಬರ್ ಪ್ಲಾಸ್ಟಿಕ್ ಸ್ಟೀಲ್ದ ಮಾತ್ರ ಇತ್ತದು ಇತ್ತೆ ಕುಲ ಇಂಚಿನ ಮರತ ಬೂರ್ದ ಪೂರ ಐಟಮ್ ಲೇಗು ಬೇಡಿಕೆ ಇಜ್ಜಿ ಅಂಚೆ ಅದು ಕುಲ ಕಸುಬು
0: ಬೀಳಲದಿಕ್ಕು ಕುಲ ಕಸುಬುದ ಬಗ್ಗೆ ಇಟ್ಲ ಪಂಡರಿ ವಾವಾ ರೀತಿ ಕುಲ ಕಸುಬು ಪುರ ಮಲ್ತೊಂತರಿ ಒಂಚೂರು ಕಮ್ಮಿ ಆತನು ಕುಲ ಕಸುಬು ಒಂದು ಅವೇ ರೀತಿ ಪಾತ್ರ ನಮ್ಮ ಭಾಷೆದ ಬಗ್ಗೆ ಇಟ್ಟು ಬರ್ಕ ಭಾಷೆ ತೂನಾಗ ಈ ತುಳು ಭಾಷೆಗಳ ಕೊರಗ ಭಾಷೆಗಳ ಸಂಬಂಧ ಉಂಡ ಅಥವಾ ದಾದಂಡಾಯ್ಕ ಒಂಜೇನ ಸಂಬಂಧದಲ್ಲ ಉಂಡ
1: ಮತ್ತೆ ಕೊರಗ ಭಾಷೆಯನ್ನು ಕೆಲ ಜನ ಮಸ್ತ್ ಜನ ಪನ್ಪಿರು ಅವು ಒಂದು ರೀತಿಯ ತುಳು ಭಾಷೆ ಎಂದು ಪನ್ಪಿರು ಅವು ಮೋಡಿ ಭಾಷೆ ಅಂದ್ರೆ ತುಳು ಭಾಷೆ ಎಂದು ಪನ್ಪಿರು ಅಂಡ ಮೂಲತಃ ಕೊರಗ ಭಾಷೆ ತುಳು ಹತ್ತು ಮೂಲ ಭಾಷೆನೇ ಕೊರಗ, ಕೊರಗ ಭಾಷೆನೇ. ದಯವಂಡ ತುಳು ಮುಲ್ಪ ತುಳುವೇರಿ ಯಾಪ ಬತ್ತೇರು ತುಳು ನಾಡು ಎಂಚಿ ಸೃಷ್ಟಿ ಅಂಡ ಅವಳು ದುಮ್ಮಿ ಕೊರಗಿರ ಮುಲ್ಪದ ಮೂಲದಕ್ಕಲು ಅಕ್ಕ ಮೂಲದಕ್ಕಲು ಅಕಲನೇ ಅರಿಯುತ್ತಿದ್ದ ಭಾಷೆನ ಪಾತಿರಂತೀರ. ತುಳು ಭಾಷೆ ಬರಡೆ ದುಮ್ಮಿ ಅವಳದು ಬುಕ್ಕ ಬೇತ ಬೇತ ಭಾಷೆಯಲ್ಲಿ ಸೃಷ್ಟಿ ಆಗ್ತಿಂಡು. ಅವೇನು ಬೇತ ಬೇತ ಭಾಷಾ ತಜ್ಞರಲ್ಲ ಪನ್ಪೇರು. ಮೂಲ ಭಾಷೆ ಕೊರಗ ಭಾಷೆ, ತುಳು ಭಾಷೆದ ಉಪಭಾಷೆ ಆತು. ತುಳುಕುಲ ಕೊರಗ ಭಾಷೆಗಳ ಸಂಬಂಧ ಪಂಡ ಇತ್ತೆ ಕೊರಗ ತುಳು ಭಾಷೆದ ಇನ್ ಪ್ರಭಾವ ಜಾಸ್ತಿ ಆತು ಕೊರಗ ಭಾಷೆದ ಮಿತ್ತು. ದಾಳಿಂದ ಪನೋಲಿ ಅಥವಾ ಅನಿವಾರ್ಯತೆ ಅಂದ್ರೆ ಪನೋಲಿ. ತುಳು ಭಾಷೆದ ಪದಕ್ಕೂ ಕೊರಗ ಭಾಷೆಗಳು ಹೆಚ್ಚಾದುಂಡು, ಕೊರಗ ಭಾಷೆದ ಪದಕ್ಕೂ ಶಬ್ದಗಳು ನಾಶ ಆಗುವುದುಂಡು. ಪಂಡ ಆಯ್ತ ಪ್ರಭಾವ ತುಳು ಭಾಷೆದ ಪ್ರಭಾವ ಹೆಚ್ಚಿಗೆ ಅದು ಒಂದು ಕಡಿಮೆ ಕ್ಷೀಣ ಅವನು ನಾಶ ಅವನು ಹೋಗುವ ಸ್ಥಿತಿ ಇತ್ತೆದ ಕಾಲಘಟ್ಟಗಳು ಉಂಟು. ಇತ್ತೆ ನಮ್ಮ ಕೆಲವು ಪದಕ್ಕಲೇನು ಗೊತ್ತಿಲ್ಲ, ಇರು ಪೆತ್ತ ನಾಯಿ ಕೈಕಂಜಿ ಒಂದು ಪೂರ ತುಳುತ ಪದಕ್ಕಲೇ ಏನಿಗೆ ಉಂಡು. ಇತ್ತೆ ಒಂಜಿ ಪದ ಬಿರ್ದು ಒಂದು ಗೆತ್ತೊಂಡ ಬಿರ್ದು ಬಂಡ ಮದ್ಮೆ ಆಕ್ಚುಲಿ ಕೊರಗ ಭಾಷೆಗಳು ಮದ್ಮೆ ಬಿರ್ದು ಬಂಡ ಬಿರ್ದು ಅಂತ ಪನ್ಪಿನ ಪದ ಉಂಡ್ಲ ಇನಿ ಇತ್ತೆ ಮಾಯ ಅವನುಂಡು. ಹೆಚ್ಚಿನಾಗ್ಲಿ ಪೂರ ಕೊರಗ ಭಾಷೆನೇ ಪಾತಿರ್ನಾಗಲಾಂಡಲ್ಲ ಅಂಗಚೋರು ಮದ್ಮೆ ಬಿರ್ದು ಮದ್ಮೆಗೆ ಪೇರಂಡು ಅಂಗ ಚೋರು ಮದ್ಮೆಗೆ ಪೇರಂಡು ಒಂದು ಪನ್ಪೇರು. ಆಕ್ಚುಲಿ ಅವು ಅಂಗಚೋರು ಬಿರ್ದುಗ ಪೇರಂಡು ಅಂತ ಅವಳು ಹೆಂಕ್ ನಿಮ್ ಮದ್ಮೆಗೆ ಪೋರೆ ಉಂಡು ಅಂತ ಪನ್ಪಿ ನೀನು ಆ ಬಿರ್ದುದ ಅಲ್ಪ ಮದ್ಮೆ ಅಂದೇ ಬಳಕೆ ಮಲ್ಪೇರು. ಏನಾಳು ಆ ಬಿರ್ದು ಪನ್ಪಿನ ಶಬ್ದನೇ ಮಾಯಾದು ಮಾಯಾದ ಪನ್ಪಿನ ಸನ್ನಿವೇಶ ಉಂಡು. ಅಂಚೆ ಬೇತ ಶಬ್ದಲಿನಿ ಮಾಯ ಆಗುವುದುಂಡು, ಅಂಚೆ ಕೊರಗ ಭಾಷೆ ನಾಶ ಆಗುವುದುಂಡು. ತುಳುತ ಪ್ರಭಾವ ಜಾಸ್ತಿ, ತುಳು ಶಬ್ದಗಳು ಹೆಚ್ಚೆಚ್ಚು ಬಳಕೆ ಆ ಬಳಕೆಗೆ ಬರುವುದುಂಡು. ಇತ್ತೆ ನಮ್ಮ ತುಳು ವಾತಾವರಣ ಕನ್ನಡ ಶಬ್ದಗಳು ಇಂಗ್ಲಿಷ್ ಪದಕ್ಕೆ ಹೆಚ್ಚು ಬಳಕೆ ಆಗುವುದುಂಡು. ಅವೇ ರೀತಿ ಆಗುವುದುಂಡು
0: ಭಿನ್ನರಲ್ಲ ರೇರ್ಪಂತೂಕ ಪಾತ್ರಿಕ. ಹಲೋ ನಮಸ್ತೆ.
2: ಹಲೋ ನಮಸ್ತೆ. ಯಾನು ಕೊಟ್ಟಾರೊಂದು ಕುಸುಮಾಕರಣ
0: ಕುಸುಮಾಕರಣ ಕಾರ್ಯಕ್ರಮಕ್ಕೆ ಎದ್ಕೊಂಡಿಲ್ಲ ಕುಸುಮಾಕರಣ್ಣ. ಇನ್ನಿ ಶ್ರೀ ಬಾಬು ಪಾಂಗಳ
2: ಸರ್ ನಮಸ್ತೆ.
1: ನಮಸ್ತೆ ಸರ್ ನಮಸ್ತೆ.
2: ಹೇ ರಿಪ್ಲೇಸ್ ಜನ ಪಂಡಾರು ಕೊರಗ ಭಾಷೆ ಪುರ ಅಲಿಯೊಂದುಂಡು ಒಂದು ಭಾಷೆ ಅಲ್ಲಿ ಯಾರ ಒಂಜಿ ಕಾರಣ ಅಂಡ ದುಂಬುದಲ್ಲ ಕನ್ನಿ ಪೂರ ಎಲ್ಲ ಬದಲಾವಣೆ ಆತನತೆ ಪಂಡತ್ತೆ ದುಂಬು ನಮ್ಮ ಪಂಚಿನ ಅಂಗಡಿ ಪೋಂಡಲ ಕುಲು ಕಿಡಾಯ್ ಉಂಟು ಅಂತ ಸಾಮಾನು ಕೊರಂತಿದ್ದೇರು ವರಿಯ ನಾವಂದೆ ಒಂದು ಶಾಲೆ ಪೋನಾಗ ಹೆಂಗುಲು ಬರಿ ಬರಿ ಬರಿ ಬರಿಯ ಪೋಪಿನಿ ಆ ಕುಲು ಎಲ್ಲ ಬರ್ತಂಡ ಶಾಲೆ ಬೆಂಚ್ ಇರ್ಲ ಕುಲ್ಲ ಇತ್ತ ಅವು ಶಾಲೆ ಡಾಡು ಹೋಟೆಲ್ ಓಲು ಸಾಮಾನ್ ತೂಕುನ್ಲ ನಮ್ಮ ಒಟ್ಟಿಗೆ ಸೇರ್ದು ಮಲ್ತೊಂದಿಲ್ಲ ಗೊತ್ತಾಯ್ಬು ಸೇರ್ದಾದ ಅಂಚ ಅದು ಈ ಭಾಷೆ ಎಲ್ಲ ಅಲ್ಲಿ ಒಂದು ಬರೋಣ ಅಂಚನ ಎತ್ತಿನ ಭಾಷೆ ಅಂಚನೆ ಊರಿದ್ವು ಅಂದ ಹಾಕೊಂಡು ಅಂಡ ಇತ್ತ ಆಯ್ನ ಬಾರಿ ಎಡ್ಡೆ ಬೊಕ್ಕ ಮಲ್ಲ ಒಂಜಿ ಸುಧಾರಕನಿಗುಲ್ ಮತ ಮಲ್ ತಿನ್ ಬಂಡ ಒಂಜಿ ಇಂದು ಆ ದಾನ ಕೊರ್ಪಿನ ಉಂತಾರತಿ ಅವ್ ಬಾರಿ ಎಡ್ಡೆ ಅವು ಎಂಗಲೆಲ್ಲ ಬೇಜಾರಾಕೊಂಡು ಎಂಗಲ್ಲೆಲ್ಲ ಕೈಟ್ ಕೊರ್ಪಾದ್ರೆ ಎಲ್ಲಿ ಪುನಾಗ ಅವು ನಿಜ ಅದು ಬರ್ಲಿ ಎಂಗಲೇ ಕಷ್ಟವಾಯ್ದು ನಾವಿನ ಪೂರ ಪೂಜಿದ್ ತರ ಹಿಡಿದು ಪೂಜಿದಾಗಲೇ ಎಣ್ಣೆ ಮೈತಾಗಲೇ ಕೊರ್ದು ನಂಡವ್ ಅಂದ ಅವು ಮತ ಮಲ್ ದಿನ ಇದ್ದ ಬೊಕ್ಕ ಒಂಜಿ ದುಂಬು ಕೈತಂಡ ದಗರ ಬೊಟ್ಟರ ಅಕುಲು ಆಯ್ದಿನ್ಲ ಅಕುಲ್ ಬರೋಡೆ ಈಗಿಂದಾಗಲೇ ಅಂದ ಅಂದ ದಗರ ಎಂಗಲಲ್ಪ ದಗರ ಬೊಟ್ಟು ಅಂತೀನಿ ದೋಲು ಅವು ನಿಜ ಬತ್ತಿ ಜೇರ್ಡಾಕಲೇ ಕೂಡ ಊರ್ದ ಪಟ್ಲೇರ್ ನಾಕಲ್ನ ಬಾಯಿಡಿಕೆ ನೋಡು ಇದನ್ನ ದಾದಲ್ಲ ಒಯ್ತಾನಲ್ಲ ಒಯ್ತ್ ಬರ್ತೇವ್ರಾಗಲೇ ಅವು ಪೂರ ಅಜಲ್ ದಾಕುಲ್ ಅಜಲ್ ದಾಕುಲ್ ಬೊಕ್ಕೊಂಜಿ ಏರು ಪೆತ್ತ ಸಹಿತ ಅಕುಲೇ ಕೋ ನೋಡಿ ಹೆಂಗಲೇಗ ದಾನೆ ಒಂದು ಗುರಿಗೆತ್ತು ಕೋಂಪರದ ಕೈಕಾರ ಗುಂದಾತನ ಅಕುಲೇ ಅಂದ್ರೆ ಅಕುಲೇ ಬರ್ತುಕೋ ನೋಡು ನಿಂಗು ದುಂಬು ಇತ್ತದು ನಾ ಬೇಜಾರು ಬಾರಿ ಎಡ್ಡೆ ಇತ್ತ ಸುಧಾರಕ ಆತಿನ ಮಸ್ತ್ ಸುಧಾರಕ ಆತನ್ ಬಾರಿ ಎಡ್ಡೆ ನಿಗುಲ್ ಮಾತಾಡ ನನ್ನಲ್ಲ ಮಲ್ಪ್ಲೆ ಬೊಕ್ಕ ಅವೇ ಮತ ಒಂದು ನಮ್ಮ ಸರ್ಕಾರದ ಮಾತ್ರ ಬಾಕಿ ದಗಲೆದ ಜಾಸ್ತಿ ಅಕಲೆಗೆ ಕೊರೊಂದಿಲ್ಲೇರಿ ಎಡ್ಡ ಬೇಲೆಡಿತ್ತಿಲ್ಲ ಅಕಲೆಗೆ ಸೌಕರ್ಯ ಬೊಕ್ಕರಿ ಪಾಪದೆ ಬಜಿ ಒಂದಿತ್ತಿಲ್ಲ ಅಗಲೇಂದು ಪೂಜೇರು ಅಂತ ಹೆಂಗಲ ಬೇಜಾರು ಎಡ್ಡೆ ನಾತಿ ನನ್ ಪನ್ಯಾನ
1: ವಿಷಯ
0: ಅಂಜನೆ ಭಾಷೆದ ಬಗ್ಗೆ ಪಾತಿರಂತಾರೆ ಸರ್ ಇತ ಕೊರಗ ಭಾಷೆದ ಬಗ್ಗೆ ಪುರ ಇತ ಎಂಚ ಪಾತಿರ್ವೇರ ನಾವೇನು ಪಾತಿರ ದುಮುಪಿರ ತೂಪೆರ ಎಂಚ
1: ಕೊರಗಿರಿಗೂ ಪಾತಿರಿಗೆ ಕೀಳರಿಮೆ ಸ್ಥಿತಿ ಕೊರಗಿರು ಪಾತ್ರೆ ಕೂಡಲೇ ಭಾಷೆ ಗೊತ್ತಾಪುಣು, ಕೊರಗೆ ಜಾತಿ ಗೊತ್ತಾಪುಣು ಅಂತ. ಜಾತಿ ಗೊತ್ತಾಗಿ ಕೂಡಲೇ ಇಂಕ್ಲೇನು ಪಿದ ದೀಪರು ದೂರ ಉಂತವೇರು ಪನ್ಪಿನ ಒಂದು ಕಾರಣ ಎಲ್ಲ ಉಂಡು. ಆ ಕಾರಣಕ್ಕೋಸ್ಕರ ಕೊರಗೆ ಭಾಷೆನ ದೆಂಗಾದಿದು ಅವೇನ್ ಬುಡ್ಪಿನಂಚಿನ ಅವನ ಭಾಷೆ ಪಾತ್ರೆಂದೇನೆ ಬುಡ್ಪಿನಂಚಿನ ಸಂದರ್ಭದಲ್ಲಿ ಬೈದನು. ಅವಳ ಬೊಕ್ಕ ಇನ್ನಿ ಒಂದು ತಪ್ಪು ಅಭಿಪ್ರಾಯ ಸಮುದಾಯದ ಉಲಾಯಿಡುಂಡು. ಈ ಉಚ್ಚಾರ ದೋಷ ಪ್ರೊನೌನ್ಸೇಷನ್ ಅವು ಕಷ್ಟ ಆಪುಣು ಇಂಗ್ಲೀಷ್ ಗೊತ್ತು ಕನ್ನಡ ಪಾತ್ರೆ ಕೊರಗೆ ಭಾಷೆ ಪಾತ್ರೆ ಅಂತ ಕಲಿಯೋ ಬಂಗ್ ಜೋಕ್ಲೇಗ್ ಬಂಗ್ ಆಪುಣು ಪನ್ಪಿನ ಒಂಜಿ ತಪ್ಪು ಅಭಿಪ್ರಾಯ ಉಂಡು. ಅವು ಖಂಡಿತ ತಪ್ಪು ಅಂಚದ ಅಲಜ್ಜಿ ಅಂಚೆ ಅದು ಕೊರಗೆ ಜೋಕ್ಲೇಗು ಅಪ್ಪಮ್ಮೆ ಕಲ್ಪ ಒಂದಿಜ್ಜಿರು ಐಕು ಅವು ಮಲ್ಲ ಸಮಸ್ಯೆ ಅದುಂಡುತ್ತೆ ಕೊರಗೆ ಭಾಷೆ ಬೆಳವಣಿಗೆಗೂ. ಅಪ್ಪಮ್ಮನೆ ಪಾತ್ರ ಜಗಳ ಜೋಕ್ಲೇಗಳ ಜೋಕ್ಲೇಗ್ ಗೊತ್ತಾಪಿನ ಆ ರೀತಿ ಬದಲಾವಣೆ ನಿಜವಾದ ತಪ್ಪು ಅಭಿಪ್ರಾಯ ಅಂಚಿನ ತಪ್ಪು ಅಭಿಪ್ರಾಯ ಉಂಡು ಸಮುದಾಯ ಅಂಚೆ ಅದು ಭಾಷೆ ನಾಶ ಆಗುವುದು ಉಂಡು. ಬೊಕ್ಕ ಇತ್ತೆ ಬಳಕೆ ಬಾರಿ ಕಡಿಮೆ ಸಂವಹನ ಇತ್ತೆ ಇರಡೆ ಅನ್ ಪಾತ್ರೆಗಳ ತುಳುವೆ ಪಾತ್ರೆಗಳು ಕೊರಗೆ ಭಾಷೆ ಪಾತ್ರೆ ನಾ ಪೂಜೆ ಇರಗ ಅರ್ಥ ಪೂಜೆ ಅಂಚೆ ಅದು ಇತ್ತೆ ಸಂಪರ್ಕ ಪಿದೈದಕ್ಕೆಲ್ಲ ಜಾಸ್ತಿ ಆದು ಕೊರಗೆ ಸಮುದಾಯದ ಉಲಾಯದ ಈ ಭಾಷೆ ಒರಿದೇಬಹುದು ಬಳಕೆನೇದ ಅಂದ್ರೆ ಒರಿದು ಹೋಗೋದು ಇಂಚೆ ಬೇತೆ ಬೇತ ಕಾರಣಗಳು ಆದ್ರೆ ಅದು ಕೊರಗೆ ಭಾಷೆ ವಿನಾಶದ ಅಂಚಿಗೆ ಕೊರಗೆ ಸಮುದಾಯನೇ ನಾಶ ಒಂದುಂಡು ಮಸ್ತು ನಾಶ ಒಂದುಂಡು ಇತ್ತೆ ಭಾಷೆ ಎಲ್ಲ ಆಯ್ತೊಟ್ಟಿಗೆ ಪೋನೇ ಉಂಟು
3: ಇತ್ತೆ ಕೊರಗ ಭಾಷೆದ ಬದಲಿಗೆ ಇತ್ತ ಪಂಡರಿ ಪಾತ್ರ ದುಮ್ಮಪಿರ ತೂಪಿರ ಐತ ಬದಲು ಗೋವು ತುಳು ಪಾತ್ರ ಕನ್ನಡ ಪಾತ್ರ
1: ಇತ್ತೆ ಕೊರಗ ಭಾಷೆ ತುಳುತ ಇನ್ಫ್ಲುಯೆನ್ಸ್ ಸುರುಟ ಪಡ್ಲಿಕ್ಕೆ ಆ ಪ್ರಭಾವ ಜಾಸ್ತಿ ಆತ ತುಳು ಭಾಷೆನ ಇಲ್ಲ ತುಳು ಭಾಷೆನೆ ಪಾತ್ರ ಜೋಕ್ಲಡ ಪಾತ್ರ ಪೇರಿನ ಅಪ್ಪಮ್ಮಗೆ ಪೂರ ತುಳು ಕೊರಗೆ ಭಾಷೆ ಗೊತ್ತಿತ್ತುಂಡಲ್ಲ ಜೋಕ್ಲಡ ಪಾತ್ರ ತುಳುವೆ ಪಾತ್ರ ಇತ್ತ ಎನ್ನ ಇಲ್ಲಡ್ಲ ಎಂಕಲ್ಲ ಯಾನು ಎನ್ನ ಬಿಡಿದಿಗೂ ಪೂರ ಕೊರಗೆ ಭಾಷೆ ಬರ್ಪುಣು ಅಂದ್ರೆ ಜೋಕ್ಲೆಗ್ಲ ಬರ್ಪುಣು ಪಾತ್ರ ಬೇರೆ ಅಂಡ ಎಂಕ್ಲೆಂಗ್ಲ ಸಂವಹನ ಮಲ್ಪನ ಪಾತ್ರಗತ ಮಲ್ಪನಾಗ ತುಳುಟೆ ಮಲ್ಪ ತುಳುಟೆ ಮಲ್ಪ ಅವು ಒಂದು ಅಭ್ಯಾಸನೇ ಇದೆ ಅದು ಪೋತುಂಡು ಜೋಕ್ಲೆಗ್ಲ ಬರ್ಪುಣು ಜೋಕ್ಲ ಬಾಕಿ ದಕ್ಕಲ್ಲಿ ಒಟ್ಟಾಕಲ್ಲ ಫ್ರೆಂಡ್ಸ್ ನಾಗ ಒಟ್ಟು ಕೊರಗೆ ಭಾಷೆಯಲ್ಲಿ ಪಾತ್ರ ಎಂಕಲ್ ಅಂಚು ಕೊರಗೆ ಭಾಷೆಯಲ್ಲಿ ಪಾತ್ರ ಅಂಡ ಎಂಕಲ್ ನಂಗೆ ಉಲ ನಡುಟು ಸಂವಾದನ ಮಲ್ಪನಾಗ ತುಳು ಅಂಚೆ ತುಳು ಹಾಕುಣು ಉತ್ತರ ಕನ್ನಡದ ಅಂಚು ಪೂರ ತುಳುತ ಬದಲು ಕನ್ನಡ ಭಾಷೆನು ಬಳಕೆ ಹೆಚ್ಚಿಗೆ ಆದಿತ್ತು ಉತ್ತರಗಳು ಬ್ರಹ್ಮವರ ದಾಂಡದ ಪೋಂಡ ಕೊರಗೆ ಭಾಷೆ ಇತ್ತೆ ಮಸ್ತ್ ಕಡಿಮೆ ಆಯ್ತು ಕನ್ನಡನೇ ಜಾಸ್ತಿ ಆಯ್ತು ಅಂಚೂರು ಕನ್ನಡ ಒಂದು ಊರಿದಿನ ಉಡುಪಿ ನಗರಗಳು ಒಂದು ಜಾಸ್ತಿ ಜನ ಕೊರಗೆ ಭಾಷೆನೇ ಪಾತ್ರ ಊರಿದು ಈ ಮುಲ್ಕಿ ಕಾಪು ಈ ಏರಿಯಾಡು ಅಂತಂತೆ ಉಂಡು
3: ಇತ್ತೀರ ಪನ್ನೊಂದುಲ್ಲರಿ ಇತ್ತೆ ಕೊರಗ ಭಾಷೆದ ವಿಚಾರ ಪೂರ ಪಾತ್ರೊಂದುಲ್ಲಾರೆ ಅಂಚಾದು ಪುನಾಗ ನಮ್ಮ ಕೇನಂಚಿನ ಶ್ರೋತೃನಕ್ಕಲು ದಾದೊಳ್ಳೆರ ಅಕ್ಲೆ ಒಂಜಿ ರಡ್ಡು ಪದ ಅಂಡಲ ಒಂಜಿ ಇರ್ನ ಬಾಯಿಡ್ದು ಕೊರಗ ಭಾಷೆಡು ಕೇನೋಡು ಪಂದುಂಡು ದಾದ ಪನ್ಪರ ಕೊರಗ ಭಾಷೆಡು ಒಂಜಿ ರಡ್ಡು ಸಾಲ್ ಪನ್ಪು ನೀನಿತ್ತಂಡು
1: ನಿಖಿಲ್ ಹೆಚ್ಚಿರನ್ನರು
3: ಒಟ್ಟು ಗೈತ ಅರ್ಥ ಅಲ್ಲ ಪನ್
1: ಅಂದು ನಿಖಿಲ್ ಮಾತ ಹೆಚ್ಚಿರನ್ನರು ಅಂದು ಯಾನು ಕೇನಾಡ ನಿಖಿಲ್ ಪೂರ ಎಂಚ ಉಳ್ಳರು ಹೆಚ್ಚಿರನ್ನರು ಪಣ್ಣ ಎಂಚ ಉಳ್ಳರು ಎಂಕಲ್ ಮಾತ್ರ ಸಜ್ಜಿಗನ್ನ ಸಜ್ಜಿಗನ್ನ ಪಣ್ಣ ಸೌಖ್ಯ ಉಳ್ಳ ಹುಷಾರುಲ್ಲ ಪನ್ಪುಣು ಬೇತ ಎಂಚಕೇನಲ್ಲಿ ಓ ಉನ್ ಪಾನೋಲಿ ಬಂಡಾಗ ತುಳುಟು ಬಂಡಾಗ ಎನ್ಕು ಕೊರಗೆ ಭಾಷೆಯಲ್ಲಿ ಪನ್ಪೆ ಅವ್ರ ಪರ್ಕಾರ ಒನಸಾಂಡ ಅನ್ಕೇನಕ್ಕೆ ಅವ್ರ ಪರ್ಕಾರ ಕೈಯರ್ಂತ ಕೈಯರ್ ಬಂಡ ಒಂದು ಎಂಜಿನ ಕಜಿಪು ಕಜಿಪು ಕಜಿಪು ದಾದ ಅನ್ಕೇನ ಕೈಯರ್ಂತ ಇಂತ ನಂಪಿಂತ ಕೊರಗೆ ಭಾಷೆ ಹೇಳು ಒಂದು ವಿಶೇಷತೆ ದಾದ ಬಣ್ಣ ಕೊರಗ ಸಮುದಾಯದಲ್ಲಿ ನಾಲ್ಕು ಒಳ ಪಂಗಡ ಉಂಡು ನಾಲ್ಕು ಒಳ ಪಂಗಡಗಳ ನಾಲ್ಕು ಉಪಭಾಷೆಲುಂಡು ನಾಲ್ಕು ಭಾಷೆಲುಂಡು ಇದು ಯಾನು ಎಂಚಿನ ಪಾತ್ರವೇನಾ ಅವೇನು ಉಡುಪಿಡು ಪೊದಕೆಂಡ ಅಕ್ಕಿ ಬೇತೇನೆ ಬನ್ಪಿರು ಉಡುಪಿದ ಭಾಷೆ ಬೇತೇನೆ ಉಂಡು ಯಾನ್ ಪಾತ್ರ ಭಾಷೆ ಬೇತೇನೆ ಅಂಚೆ ನೀಕ್ ಕುಂದಾಪುರ ಪೋಯಾಡ ಕುಂದಾಪುರದ ಪಾತ್ರ ಕುಂದಾಪುರ ಬೈಂದೂರು ಮುಟ್ಟ ಪಾತ್ರ ಭಾಷೆ ಬೇತೇನೆ ಉಂಡು ಅಂಚೆ
3: ತುಳುಟು ಒಂಚೂರು
1: ಮೋಡಿತ್ತಲ್ಲ ಒಂದು ಭಾಷೆ ಸಾಧಾರಣ ಸುಮಾರು ವ್ಯತ್ಯಾಸ ಎಂಕು ಯಾನೆ ಪನ್ಪುನಾಂಡ ಎಂಕು ಕಪ್ಪಡ ಕೊರಗನ್ ಬಂದು ಪನ್ಪನ್ ಪಂಗಡ ಅಕಲ್ನ ಭಾಷೆ ಎಂಕಿ ಇನ್ನಿಕ್ಕಲ ಪಾತ್ರ ಗೊತ್ತುಜ್ಜಿ ಎಂಕೆ ಗೊತ್ತುಜ್ಜಿ ಅಕಲ ಕೊರಗೆ ಎಂಕಲ ಕೊರಗೆ ಯಾನ್ಲ ಕೊರಗೆ ಅಂಡ್ ಅಕಲ ಭಾಷೆ ಎಂಕಿ ನೀ ಅರ್ಥ ಆಪುಜಿ ಅರ್ಥನೇ ಆಪುಜಿ ಆತ ವ್ಯತ್ಯಾಸಲುಂಡು ಇತ್ತು ಬೊಕ್ಕ ಸೊಪ್ಪು ಕೊರಗ ಅಂದು ಅಕಲ ಭಾಷೆ ಎಂಕೆ ಅರ್ಥ ಆಪುಣು ಯಾನ್ ಪಾತ್ರವೇ ಬೊಕ್ಕ ಯಾನ್ ಪಾತ್ರ ಚಪ್ಪು ಕೊರಗ ಅಂದು ಚಪ್ಪು ಕೊರಗ ಅಂದು ಅವು ಎಂಕ್ಲ ಯಾನ್ ಪಾತ್ರ ಮುಪ್ಪ ಈ ನಡ್ಸಾಳು ಪಾತ್ರ ಭಾಷೆ ಅವು ಬೊಕ್ಕ ಇಂಚಿ ಕುಂಟು ಕೊರಗ ಬಂದುಳ್ಳೇರು ಕಾಸರಗೋಡು ಬಂಟ್ವಾಳ ಬೆಳ್ತಂಗಡಿ ಈ ಬೆಳ್ತುಡು ಪುತ್ತೂರು ಸುಳ್ಳ್ಯಪುರ ಅಕ್ಕಳು ಪಾತ್ರ ಭಾಷೆ ಅವು ಒಂದು ತುಳುವೆ ಅಕ್ಕಳು ಜಾಸ್ತಿ ಅದು ತುಳು ಉಪಯೋಗ ಮಾಡ್ಬೇಕು ಅವಳು ಒಂದು ಭಾಷೆ ಉಂಡು ಅಲ್ಪ ಬೇತೇನ ಭಾಷೆ ಉಂಡು ಅಂಚೆ ಬೇತೇ ನಾಲ್ಕು ಭಾಷೆ ಎಲ್ಲ ಉಂಡು ಅಂಚೆ ಅದು ಒಂಜೆ ಭಾಷೆ ആപ്പുജി ഞാൻ പാത്തിരുന്ന സരി എന്ന് അകളുടെ കേണ്ട അവർക്ക് തപ്പുന്ന് പനുവരുടെ ഭാഷ വ്യത്യാസമുള്ള
3: മസ്പൂർലോട് പനന്തുള്ള സരീര കൊരക ഭാഷയ്ക്ക് സംബന്ധപ്പെട്ടത് അനുസനെ കൊരക ഭാഷയ്ക്ക് സംബന്ധപ്പെട്ടതില ബാരി പൊരുളു തൊഞ്ഞ് പദം വരത്താറ് ഈ കൂജിന പാട്ടു ഒന്ന് നെക്തുമ്പ റേഡിയോ സാറങ്ങട് ഹെച്ചിന ശ്രോതൃനാക്കൾ കേന്ദ്ര ഈ പദന് ഈ കൂജിന പാട്ടു പനപ്പനഞ്ചിന പദതാതുകൊണ്ട് നിന് ഈര് ഭരത്തനഞ്ചിന പദം അനുസനെ വി മനോഹര ബാരി ഷോക്കുടെ കൊഞ്ച് സംഗീത നിർദ്ദേശന മൽത്തേര് അനുസനെ ചേതൻ കുലാൽ പനപ്പനാറ് അഞ്ച് ബാരി പൊരുളുടെ പദ പന്തേർ അതെ ഈ ഒഞ്ച് പദത്തെ പകിട്ട് പനലേത് ആദ പനപ്പർ ഈ കൂജിന പാട്ടു പണ്ട ദാദാ
1: ಕೂಜಿ ಬಣ್ಣ ಪೊಣ್ಣು ಮದುವೆ ಒಂದಿನ್ನು ಪೊಣ್ಣು ಪೊಣ್ಣು ಬಾಲೆ ಪೊಣ್ಣು ಅಂತ ಕೂಜಿ ಕೂಜಿ ಬಂದಿನ ಪದ ಸಾಮಾನ್ಯವಾದ ನಾಲ್ಕು ಪಂಗಡಲ್ಲಿ ಒಂದೇ ಪದ ಉಂಡು ಒಂದೇ ರೀತಿ ಉಂಡು ಕಪ್ಪಡ ಕೊರಗಾವಳು ಸೊಪ್ಪು ಕೊರಗಾವಳು ಚಪ್ಪು ಕೊರಗಾವಳು ಪೂರ ಭಾಷೆಯಲ್ಲಿ ಒಂದೇ ರೀತಿ ಕೂಜಿ ಎಂದು ಪನ್ಪಿನ ಕೂಜಿ ಪೊಣ್ಣು ಬಾಲೆ ಪುಟ್ಟುಂಡ ಎಂಕಲ ಕೊರಗ ಸಮುದಾಯದ ಸಂಭ್ರಮ ಇತ ಬಾಕಿ ದಕ್ಕೆ ಪೊಣ್ಣು ಬಂಡ ಒಂಚೂರು ಪಿರ ತೂಪಿನ ಕೊರಗ ಸಮುದಾಯಗಳು ಪೊಣ್ಣು ಬಾಲೆ ಪುಟ್ಟುಂಡ ಸಂಭ್ರಮ ಆ ಸಂಭ್ರಮನು ವರ್ಣನೆ ಮಲ್ಪುನಂಚಿನ ಒಂಜಿ ಪದವು ನಾಮಕರಣದ ದಿನ ಆಮೆ ಮಲ್ಪುಣದ ಬಾಲೆ ಪುದರ್ ದೀಪ ಆ ದಿನ ಪನ್ಪುನಂಚಿನ ಪದನು ಆ ಸಂಭ್ರಮನು ಆ ರೀತಿ ಯಾನು ಕೂಜಿನ ಪಾಟು ಪಾಟು ಬಂಡ ಹಾಡು ಪಾಟು ಬಂಡ ಪಾಟು ಅಂಚ ಆ ಸಂಭ್ರಮ ಆ ರೀತಿ ವರ್ಣನೆ ಮಲ್ತದ ಬೆರೆತಿನ ಪದ ಪೊಣ್ಣು ಬಂಡ ಎಂಕಲಿದು ಸಂಭ್ರಮ
3: ಅತೆ ಪಂಡ ಒಂಜಿ ಪೊಣ್ಣು ಸಂಸಾರ ಪಂಡ ಒಂದು ಕುಟುಂಬ ವೃದ್ಧಿ
1: ಕುಟುಂಬ ಆಪಿನ ಪೊಣ್ಣು ಆತ್ರದೇ ಕುಟುಂಬ ಆಪಿನ ವೃದ್ಧಿ ಆಪಿನ ಸಂಸಾರ ಆಪಿನ ಒಂಜಿ ಕಲ್ಪನೆ ನಂಬಿಕೆ ದುಮ್ಮುಡು ದಿಂಚಲ ಇತ್ತು ಅವು ಸತ್ಯಲೋದೆ
3: ನಿಜವಾದ್ಲ ಆ ಪದನ ಕೇಣ್ಗ ಇದಕ್ಕ ದುಂಬ ಒಂಜಿ ಬಿನ್ನಿರಲ್ಲಿ ರೇರ್ ಪಂತೋಕ ಹಲೋ ನಮಸ್ತೆ
2: ನಮಸ್ತೆ
3: ಹಲೋ ಹಲೋ ನಮಸ್ತೆ ಸೊಲ್ಮೇಲ್ ಇರಗಿಲ್ಲ ಸೊಲ್ಮೇಲ್ ಶಿನನ್ನ ಪನ್ಲೆ ಶ್ರೀ ಬಾಬು ಪಾಂಗಳ ಪಾತ್ರ ಪಾತ್ರ
2: ನಮಸ್ತೆ ಸರ್
1: ನಮಸ್ತೆ ನಮಸ್ತೆ
2: ಸೌಖ್ಯ
1: ಸೌಖ್ಯ ನೀವೆಲ್ಲ ಆಶೀರ್ವಾದ
2: ಹೊರಗೇರ್
1: ಕೊರಗೇರ್ ಮಾತಿರ್ಲ ಉಪ ಪಂಗಡಲು ಎರಡು ಮೂರು ನಾಲ್ಕು ಪಂಗಡಲು ನಾಲ್ ಜಾತಿಲು ಕೊರಗ ಸಮುದಾಯ ಪಂಗಡಲು ಅಂದ ಅಂದ ತಾಲೂಕು ಅಂದತ್ತು ಒಟ್ಟು ಬೆತ್ತ ಬೆತ್ತ ಕಡೆ ಇಟ್ಟು ಅಂದು ಪಲ್ಲೆ
2: ಮಡಿಕೇರಿ ಸರ್
3: ಮಡಿಕೇರಿ
1: ಮಡಿಕೇರಿ ಅವು ಅಂದು ಒಳ್ಳೇರು ಕುಂಟು ಕೊರಗ ಅಂದ್ ಪನ್ಪಿರಕ್ಲೇನು ಒಳ್ಳೇರು
2: ಪುತ್ತೂರು
3: ದಶಿನನ್ನೇ

ವಾರಿ ಒಂಜಿ ಪೊರ್ಲುದ ಪದನಿಕೆ ಏನೊಂದು ಬತ್ತ ನಮ್ಮ ಒಂದು ಕೂಜಿನ ಪಾಟು ಪನ್ಪುನಂಚಿನ ಒಂಜಿ ಪೊರ್ಲ ಕಂಠದ ಪದ ಅಂದೆಟ್ ವಿ ಮನೋಹರರ್ನ ಸಂಗೀತ ಉಂಡು ಚೇತನ್ ಕುಲಾಲಾರ್ ಪಂತನಂಚಿನ ಪದ ಶ್ರೀ ಬಾಬು ಪಾಂಗಳಾರ್ ಬರೆತನಂಚಿನ ಬಾರಿ ಪೊರ್ಲುದ ಒಂಜಿ ಪದನಿಕೆ ಏನೊಂದು ಬತ್ತರೆ ಅಂಚನೆ ಅಂದೆಟ್ ಕೊರಲ್ ಕಲಾ ತಂಡದ ಸದಸ್ಯರು ಅಂಚನೆ ನವೋದಯದ ಒಂಜಿ ತಂಡದ ಸದಸ್ಯರಲ್ಲ ಒಂಜಿ ಪಾಲ್ ಪಡೆದಿತ್ತಿರ ಬಾರಿ ಪೊರ್ಲುದ ಒಂಜಿ ಪದ.

ತಂಡದ ಸ್ಥಾಪನದ ಉದ್ದೇಶ ಆಗಿತ್ತು. ದಾಯಿಬಂಡ ಓಲಾ ಕಂಬುಳದಲ್ಪ ಪನಿಕುಲುನ ಮರತಳಿಟುಕುಲೊಂದು ದೂರೋಡು ರಾತ್ರಿಡು ದೋಲ್ಗುಬ್ದುನು ಕೋಲದಲ್ಪ ಓಲ ಮರತಳಿಟು ಮುಂಡೆದ ಬಲ್ಲೆದ ಇಡೇಟು ತೋಡದ ಬರಿಟುಕುಲೊಂದು ದೋಲ್ಬೊಟ್ಟುನು ಇಂಚಿನ ಪರಿಸ್ಥಿತಿ ಇತ್ತು. ಅವು ಅಂಚತ್ತು ಐಕೊಂಜಿ ವೇದಿಕೆ ತಿಕ್ಕೋಳು. ಅವು ಅವು ಒಂಜಿ ಅವನಿ ಕಲೆ ಕಲೆ ಅದು ಒರಿಯೋಳು ಖಾಲಿ ಅವನು ಎರನ ಸಂತೋಷಕ್ಕೋಸ್ಕರ ಬಿಟ್ಟನತ್ತು ಐಕೊಂಜಿ ಬೀಲ ತಿಕ್ಕೋಡು ಪನ್ಪಿನ ಉದ್ದೇಶ ಹೇಳು. ಅವೇನು ಕೊರಲ್ ಕಲಾ ತಂಡ ಎಂಕ್ಲು ಶುರು ಮಾಡ್ತದ. ಕೊರಲ್ ಕಲಾ ತಂಡ ಶುರು ಮಾಡ್ತದ್ದು 15 ವರ್ಷ ಆನಾಗ ಸಾಧಾರಣ ಎಂಕ್ಲು 250-300 ಕಾರ್ಯಕ್ರಮ ಕೊರಿಗೆ ಬೇತ ಬೇತ ಕಡೆಟು ಇತ ನಮ್ಮ ಕುಡ್ಲದ ಕೊಡಿ ಕೊಡಿಡ್ಲ ಕೊಡಿ ಕೊಡಿ ಮಾತ ಊರುಡ್ಲಾ ದಿಪ್ಪು ಕೊರಲ್ ಕಲಾ ತಂಡದ ಕಾರ್ಯಕ್ರಮ. ಅವತ್ತ ಒಂದೆ ಬೊಂಬೈಡು ಒಂಜೆರಡು ಮೂಜಿ ಕಾರ್ಯಕ್ರಮ ಕೊರಿಗೆ ಡೆಲ್ಲಿ ರಡ್ ಕಾರ್ಯಕ್ರಮ ಕೊರಿಯ ಚೆನ್ನೈ ರಡ್ ಮೂಜಿ ಕಾರ್ಯಕ್ರಮ ಇಂಚೆ ಪಿದೈಲ ಪಿದೈ ರಾಜ್ಯದಲ್ಲ ಕಡಿಟ್ಟು ಕಾರ್ಯಕ್ರಮಗಳನ್ನು ಕೊರ್ದು ಕೇರಳ ಕೊರ್ತು ಮಸ್ತು ಮುನ್ನೂರು ಕಾರ್ಯಕ್ರಮಗಳನ್ನು ಕೊರ್ತ. ಬ್ಯಾಂಗ್ಳೂರ್ದಂತೂ ವಿಧಾನಸೌಧಡು ರವೀಂದ್ರ ಕಲಾಕ್ಷೇತ್ರಡು ರವಿ ಕಲಾ ಪರಿಷತ್ತು ಇಂಚೆ

0: ಪಂಡರ್ ಕೊರಲ್ ಕಲಾ ತಂಡ ಇಂಚ ಬೇನೊಂದುಂಡು ಇಂಚ ಬೇಲೆ ಮಲ್ತೊಂದುಂಡು ಪಂದ್ ಅಂಚನೀತೆ ನಮ್ಮ ಸಮುದಾಯಗೆ ಬರ್ಕೈತೆ. ಆಯ್ತ ಒಂಜಾತ್ ಈ ಒಂಜಿ ಕೊರಗ ಸಮುದಾಯ ದುತ್ತೈತ ದೀಪು ಅದನ್ನ ತೆನಸದ ವಿಚಾರಕ್ಕೆ ಬಂದಾಗ ಇಂಚ ಉಂಡು ವ್ಯತ್ಯಾಸದ ಅಲ್ಲ ಉಂಡ
1: ಅಂದು ನಿತ್ಯ ವ್ಯತ್ಯಾಸ ಆತು ವ್ಯತ್ಯಾಸ ಕಾಲ ಬದಲಾವಣೆ ಬಂದಾಗ ಜನಕ್ಕೆಲ್ಲ ಬದಲಾವಣೆ ಆತಿರ ದುತ್ತೈತ ವ್ಯತ್ಯಾಸ ಇದ ದುಂಬು ಒಂಜಿ ಕಾಲ ಇತ್ತು ಮಳಿತ ಕುಂಟು ಪಾಡ್ರೆ ಬಲ್ಲಿ ಪ್ಯಾಂಟ್ ಪಾಡ್ರೆ ಬಲ್ಲಿ ಮಾತ್ರ ರಿಸ್ಟ್ರಿಕ್ಷನ್ ಇತ್ತು ಇಂಚೆ ಇಂಚೆ ಕಟ್ಟುನಿಟ್ಟು ಇತ್ತು ಪುರ ಪಾಡ್ರೆ ಬಲ್ಲೇ ಬಂದ್ವಿ ಕುಂಟೆ ಪಾಡ್ರೆ ಬಲ್ಲಿ ಏನು ಅನ್ಪಿನ ಕಾಲ ಎಲ್ಲ ಇತ್ತು ಒಂಜಿ ಕಾಲ ಅಂಡ್ ಅವು ಕ್ರಮೇಣ ಬದಲಾವಣೆ ಅದು ಅದು ಇತ್ತೆ ಮಸ್ತ್ ಬದಲಾವಣೆ ಆತನು ಇತ್ತ ಕೊರಗೆರೆಯರು ಬಾಕಿದಾಗಲೇ ಇರೋದು ಗೊತ್ತಾಗ್ಬಿಜಿ ಆ ರೀತಿ ಪ್ಯಾಂಟ್ ಶರ್ಟ್ ಪಾಡುವರು ಮಾತ್ರ ಚೂಡಿದಾರ ಒಂದು ಪೂರಲ ಪಾಡುದು ಮಾಮೂಲಿ ಡ್ರೆಸ್ ಬದಲಾವಣೆ ಆದ ಡ್ರೆಸ್ ಮಸ್ತ್ ಬದಲಾವಣೆ ಆತನು ಇಂಚ ಪೌಂಟ್ ಪತ್ತು ಮುಪ್ಪು ವರ್ಷ ಪತ್ತು ಮುಪ್ಪು ವರ್ಷ ಪಿರಾಕಿ ಉಪೋಂಡ ಕೊರಗೆರೆ ಕುಂಟು ಪಾಡೋದು ತುಜಿರು ಅವಳು ದುಮ್ಮು ಕೊರಗೆ ಕುಂಟೆ ಮುಟ್ಟಿ ಅವಳು ಅದು ಮುಪ್ಪು ವರ್ಷ ಪಿರಾಕಿಡ್ಲ ಒಂಜಿ ಖಾಲಿ ಸೊಂಟ ಒಂಜಿ ಬೈರಸ್ ಮಾತ್ರ ಇತ್ತು ಅಂಚಿನ ಸ್ಥಿತಿ ಇತ್ತು ಇತ್ತು ನಮ್ಮ ಆಫ್ರಿಕಾದಕ್ಕೆಲ್ಲ ಜನಕ್ಕೆ ತುಪ್ಪ ಸಮುದಾಯದ ಅಂಚನೆ ಇತ್ತು ಅಂದು
0: ಪಾತ್ರಿಗ ಬಾಬು ಸರ್ ಅಂಡ ತುಂಬು ಬಿನ್ನರು ರೇಪಂತೂಕ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ.
2: ನಾನು ಪೂರ್ಣಿಮಾ ಸಾಲೆ ತರೋದು.
0: ಪೂರ್ಣಿಮಾಕ್ಕ ಪಲ್ಲೆ ಪಲ್ಲೆ ಕಾರ್ಯಕ್ರಮ ಗೆದುಕೊನೊಂದಿಲ್ಲ.
2: ಸರ್ ನಮಸ್ತೆ. ಸರ್
1: ನಮಸ್ತೆ ನಮಸ್ತೆ ಪಲ್ಲೆ.
2: ಮುಂಜಿ ತುಂಬುದ ಕಾಲಾಡು ಆತ ಅಸ್ಪಶ್ಯತೆ ಕಟ್ಟುನಿಟ್ಟು ಪುರ ಇತ್ತಿರ್ಲ ಇರ ಎಡ್ಡೆ ಕಾಲ್ತದೆ ಎಡ್ಡೆ ವೇಲೆ ಮಲ್ತದಾರೆ ಮತ್ತೆ ಇರ ಲೇಖನ ಪುರ ಬರೀತಿರು ಒಂದೇ ಇರುತ್ತೆ ಇರೋ ಅವು ಆ ಭಾಷೆಡೆ ಬರೀತಾರೆ ಬಣ್ಣ ಕೊರಗ ಭಾಷೆಡೇನ ತುಳುಟ್ಟ ಕನ್ನಡ ಅಂಚ
1: ಅಂದು ಯಾನು ಕೊರಗ ಭಾಷೆ ಎಲ್ಲ ಬರೀತೀನಿ ಉಂಡು ಕವನಲ್ಲಿ ಒಕ್ಕ ಪುಸ್ತಕ ಕೊರಗ ಭಾಷೆ ಎಲ್ಲ ಬರುತ್ತೆ ಸಾಮಾನ್ಯ ಅದು ಮಾತ್ರ ಇಲ್ಲ ಅರ್ಥ ಬಿಡುತ್ತೆ ಅಂಚೆ ಅದು ಕನ್ನಡ ಬರೀಪೇನು ಜಾಸ್ತಿ ಅದು
2: ಸಮುದಾಯದ ಬಗ್ಗೆ
1: ಕನ್ನಡ ಬರೀಪೀನಿ ಕನ್ನಡ ಬರೀಪೀನಿ ನಾನು
2: ಅಂದ ಅವತ್ತೆ ನಮಗೆ ಬುಕ್ ಪುರ ಬೋರ್ಡ್ ಉಂದಂಡ
1: ಅಂದು ಬುಕ್ ಬೋರ್ಡ್ ಉಂದಂಡ ಕೊರಗರು ಸಮಗ್ರ ಚಿತ್ರಣ ಬಂದು ಒಂಜಿ ಬುಕ್ ಉಂಡು ಅವು ತುಳು ಸಾಹಿತ್ಯ ಅಕಾಡೆಮಿಡೆ ತಿಕ್ಕುಂಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕುಡ್ಲಡು ಉಂಡ ತೀವ್ರ

0: ಒಳ್ಳೇರು ಅಂಚಿನ ವ್ಯವಸ್ಥೆ
1: ಮಾಡ್ಕೊಂಡು
0: ಅಂದ ಅಂದ ಖಂಡಿತ ಎಂಕಲ ಅವೇನು ಕಲೆಯನ್ನು ವರಿಪೌನ್ ಅಂಚಿನ ಪ್ರಯತ್ನ ಎಲ್ಲ ಎಂಕಲ ಸಂಘಟನದ ಮುಖಾಂತರ ಮಲ್ತೊಂದಿಲ್ಲ. ಸುಮಾರು ಜನ ಒಂಜಿ ನಾಲ್ಕು ಆರು ಜನ ಟೀಮ್ ಉಂಡು ಅಕ್ಲೇನು ಲೆತ್ತದು ಟ್ರೈನಿಂಗ್ ಕೊರ್ಪಿನ ಅಂಚಿನ ಕೆಲಸ ಎಲ್ಲ ಎಂಕಲ ಮಲ್ತೊಂದಿಲ್ಲ.
2: ಸಾಲತ್ತೂರದ ಪೂರ್ಣಿಮಕ್ಕ ಏನೊಂದಲ್ಲರೆ ಬೂಕು ಓಲು ತಿಕ್ಕೊಂಡು ಬಂದಿರ ಪನೊಂದಲ್ಲರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ದಾದೊಂಡು ಅಲ್ಪ ಈ ಒಂಜಿ ಆದಿ ಬುಡಮೂಲ ಸಮುದಾಯ ಕೊರಗರು ಪಂಡ ಅಕ್ಲೇ ನೇನು ಪ್ರಕಟಣೆ ಮಲ್ತನಂಚಿನ ಒಂಚಾದ ಅಲ್ಪ ಉಂಡು ಒಂದು ಇದನ್ನ ಒಂದು ವೇಳೆ ಹೆಚ್ಚಿನ ಬೂಕು ಬೋಡು ಬಂದಿತ್ತ ನೀರಿನ ಸಂಪರ್ಕ ಮಲ್ಪುರಿ ಖಂಡಿತ ಸಂಪರ್ಕ ಸಂಖ್ಯೆ ನಮ್ಮ ಕಡೆಕ್ಕೆ ಕೊರ್ಕ ಅಂಚನೆ ಆರ್ಬರಿ ನಂಚಿನ ಕೊರ್ರೆನ ಭಾಷೆ ಪನ್ಪನಂಚಿನ ಒಂಜು ಬೂಕೊಂಡು ಅವೆದ ಒಟ್ಟುಗು ನಿಕ್ಲ ಚೋಮನ ದುಡಿದಾದೊಂಡ ಅವಿನ ನಿಕ್ಲ ಕನ್ನಡ ಓದುದುಪ್ಪರ್ ಅಂಡ ಆ ಒಂಜು ಚೋಮನ ದುಡಿ ಪನ್ಪನಂಚಿನೇನು ಚೋಮನ ಕರಂಡೆ ಪನ್ಪನಂಚಿನ ಪುದರ್ಡ್ ಅವು ಅನುವಾದ ಆತನ ಆರೆ ಅನುವಾದ ಮಲ್ತುದೇರೆ ಅವು ಕೊರಗ ಭಾಷೆಡುಂಡು ಕೊರಗ ಭಾಷೆ ಅರ್ಥ ಆಪುನ ಓದು ಖಂಡಿತ ಅಂದ್ರೆ ದುತ್ತೈತದ ಬಗ್ಗೆ ಪನೊಂದಿ ಸರ್ ದಾದ ಪನ್ ಪರ
0: ದುತ್ತೈತೈತೆ ಮಸ್ತ್ ಬದಲಾವಣೆ ಆತನು ದುಮ್ಮದ ಕಾಲದ ಲಕ್ಕ ಇಜ್ಜಿತೆ ಮಸ್ತ್ ಬದಲಾವಣೆ ಆತನು ಪ್ಯಾಂಟ್ ಶರ್ಟ್ ಮಾತು ಎಲ್ಲ ಪಾಡುವೆ ಮಾಮೂಲಿ ಡ್ರೆಸ್ ಆತನತ್ತೆ ಪ್ರತ್ಯೇಕ ಐಡೆಂಟಿಟಿ ಡ್ರೆಸ್ ಮೂಲಕ
2: ಒಂಚೂರು ಮದೇ ಆತನಿತೆ ದುತ್ತೈತದ ಮೂಲಕ ಲೆಜ್ಜಿ ಭಾಷೆದ ಮೂಲಕ ಲೆಜ್ಜಿ ತ ಮಾತೆಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಅಂಚನೆ ಬೋಡ ಇಲ್ಲ ಶೋತ್ರುಲ ನಿಕಲ್ಲ ಲೆಪ್ಪು ಕೊರಲಿ ಪಾತಿರಲಿ ಆಚಿ ಮೂಚಿ ಆಚಿ ನಾಲೆ ರಟ್ಟೆ ಸೊನ್ನೆ ನಾಲ್ವರ್ಂಬ ಈ ಒಂದು ಸಂಖ್ಯೆಗೆ ಲೆಪ್ಪು ಕೊಡ್ತು ಪಾತಿರಲಿ ಅಂಚನೆ ಎಕಡೆ ಪಾತಿರೊಂದಿತ್ತ ಸರ್ ನಮೈತೆ ಸುರೂಕು ಪಾತಿರ್ನಾಗೆ ಪನೊಂದಿತ್ತೇನೆ ಅಜಲು ಪದ್ಧತಿದ ಬಗೆಟು ಪುರ ಅಂದದ ಬಗೆಟಿ ಮಸ್ತ್ ಪೊರಂಬಾಟ ಮಲ್ತನಾರು ಆನಿದ ಕಾಲುಡು ಐದ್ಬೊಕ್ಕ ಅವ್ರು ಅಡ್ಸಾರನೆ ಇಸವಿಡು ನಿಷೇಧ ಆಂಡ್ ಆದ ಆ ದಿನಕ್ಕೂ ಎಂಚೆತ್ತು ನಂದು
0: ಅಜಲು ಪದ್ಧತಿ ಪಂಡ ತುಳುನಾಡು ಭಾಷೆ ಗೊತ್ತುಂಡು ಮಾತಿರಗಿಲ್ಲ ಇತ್ತೆ ಭಟನಕಲಿಗೆಲ್ಲ ಒಂದು ಅಜಲು ಉಂಡು ಈ ವ್ಯಾಪ್ತಿದುಲ್ಲ ಈ ಭಟನಕಲು ಪೂಜೆ ಪುರಸ್ಕಾರ ಮಲ್ಪೋಡು ನಾಗಬನಕಲಿಗೆ ಪೋಡು ದೇವಸ್ಥಾನ ಉಂಡು ಪಂಡ ಕಲೆಗಳು ಒಂಜಿ ಮಿತಿ ಉಂಡು ಈ ಅಜಲು ಪಂಡ ಒಂಜಿ ವ್ಯಾಪ್ತಿ ಪ್ರದೇಶ ವ್ಯಾಪ್ತಿ ಪ್ರದೇಶ ಉಲಾಯಿ ಅಕಲು ಅಕಲ್ನೇ ಆಯ್ನ ಸೇವೆಯನ್ನು ಮಲ್ಪೋಡು ಅಂತ ಕಂಟಿನ್ಯೂಟ್ ಆಯ್ನ ಒಂಜಿ ಪದ್ಧತಿ ಸಂಪ್ರದಾಯ ದುಮ್ಮೂಡು ಇಂಚು ಬತ್ತಿನ ಸಂಪ್ರದಾಯ ಮುಕ್ಕಲು ಮೂರ್ತಿ ದಕ್ಕಲು ಕಲಿಮೂರಿಗೆ ಒಂದು ಅಜಲುತ್ತು ಈ ವ್ಯಾಪ್ತಿ ದೊಲೆ ಮಾತ್ರ ಕಲಿಮೂರು ಬಂದು ಮೀನು ಮಾರಿನಕ್ಕಲು ಮೀನು ಮಾರಿಯರಿಗೆ ಅಜಲು ಬಂದಿತ್ತು ಈತ ವ್ಯಾಪ್ತಿ ದೊಲೆ ಮರ ಕಲಿಯರು ಮೀನು ಮಾರಲು ಪಂಜನ ಮೀನು ಮಾರಲು ಬಂದಿನ ಅಜಲುತ್ತು ಅಂಚನೆ ಕೊರಗೇರಿಗೆ ಒಂದು ಅಜಲು ಈ ಗ್ರಾಮದ ಉಲಾಯ್ಡು ಈ ವ್ಯಾಪ್ತಿದ ಉಲಾಯ್ಡು ಬರೀ ಅಜಲ್ದ ಅಜಲ್ದ ಕೊರಗೆ ಬಂದು ಅಪಾಯಿಂಟ್ಮೆಂಟ್ ಆದಪ್ಪೆ ಸೂರ್ಟೆನ್ನಿಗೆ ಅದೇ ಆದಿತ್ತು ಅವಾಗಲಿಗೆ ಅಕಲ್ನ ಕೊರಗೇರಿನ ಸಮುದಾಯದ ವಂಶ ಪರ್ಯವಾದು ಪಂಡ ಅಳಿಯ ಘಟ್ಟದ ಪ್ರಕಾರ ಅಪ್ಪೆ ಮೂಲದ ಪ್ರಕಾರ ತಮ್ಮಲ್ಲಿಡ್ದು ಅರುವುದಾಗ ಅಂಚ ಬರ್ಪಿನ ಅಜಲ್ ಆಯ್ತು ದಾದ ಬಂಡ ಅಜಲ್ ವ್ಯಾಪ್ತಿಡು ಕೊರಗೇರಿನ ನಿಕೃಷ್ಟವಾದ ಬಳಕೆ ಮಾಡ್ತೀನಿ ಬ್ಯಾನ್ ಮಲ್ಪರ ನಿಷೇಧ ಮಲ್ಪರ ಕಾರಣ ಹೊರಗೇರಿನ ನಿಕೃಷ್ಟವಾದ ನಿಕೃಷ್ಟ ಕೆಲಸಲೇ ಉಪಯೋಗ ಮಲ್ಪನು ಕ್ಲೀನ್ ಮಲ್ಪರ ಎಕ್ಕಡು ಪಂಡೇರ್ವರಿ ಭಾರಿ ಶೋಕಡು ಪಂಡೇರರು ಆಗವೇನು ಭಾರಿ ಅರ್ಥ ಮಲ್ತದೆ ಕುಸುಮಕರ ಅಂಚನೆ ಅವು ಮಾತಿರಲು ತೆರಿಗಿಂದ ಖಂಡಿತವಾದ ಒಂದು ಕೆಟ್ಟ ಪದ್ಧತಿ ಮಲ್ಪನ ಗೊತ್ತಾಗೋಣ ಹೊರಗೇರ್ನ ಇಲ್ಲದ ಪುನದೀದಲ್ಲ ಹೊರಗೇರ್ನ ಇಲ್ಲ ಅಡಿಯರ್ಲ ಸಹಿತಂಡ ಆಕಲ್ನ ಇಲ್ಲದ ಪುನದೀದಲ್ಲ ಊರ್ದ ಪುನಪೊತ್ತವರಿಗೆ ಕೊರಗೇರ್ ಕಂಪಲ್ಸರಿ ಅದು ಪೋಡು ಅವ್ರು ಕೊರ್ಪಿನ ಮಜುರಿ ದಾಲಾಜಿ ಅವ್ರು ಪುನಕ್ಕೆ ಮಾಡಿದ ಕುಂಟುಲ ಬೊಕ್ಕ ಬೊಜ್ಜೆ ದಾನೆ ದೂಪೆಗೆ ಬಳಸೋನು ಅರಿ ಅರಿ ಬಳಸುವಂತೇ ಬಲಂತೇರಿ ಬಳಸೋ ಕ್ರಮ ಅವು ಎಲ್ಲ ಬುಡ್ನ ಬೊಕ್ಕ ದಾಲ ಸಂಬಳ ಕೇನ್ಲ ಕೈಚಿ ಬೊಕ್ಕ ದಾಲ ಸಂಬಳಕ್ಕೆಯಿಂದ ನೆರ್ಪಡೆ ದೌರ್ಜನ್ಯ ದಬ್ಬಳಿಕೆದ ಮೂಲಕನೇ ಈ ಕೆಲಸವನ್ನು ಮಲ್ಪ ಹೊಂದುತ್ತೇನೆ ಬೊಕ್ಕ ಬೊಜ್ಜೆ ದಾನಿ ಮಡೆ ತಿಂದದು ದಕ್ಕನ ಮನಸ್ಸು ಮಲ್ತು ದಕ್ಕನ ಏರೇಟಿತ್ತಿನ ಶೇಷ ಅನ್ನನ್ನು ತಿಂದದು ಬದುಕೋಡು ಉಂದಿ ಅಕಲಿಗೆ ಬದುಕು ಬೋಳ್ತಿನ ಸವಲತ್ತು ತಿಕ್ಕುನ ಅಂಚಿನ ಸವಲತ್ತು ಅಜಳ್ಳು ಉಂದು ಬುಂಡ ಬೊಕ್ಕ ದಾಲ ತಿಕ್ಕುಚಿ ಬೊಕ್ಕ ಅವಮಾನ ಮಾನವ ಮಗದ ಗೆಪ್ಪು ನಂಚಿನೇ ಬೇಲೆ ಹಿಂಸೆ ರಾತ್ರಿ ಪಗೆಯಲ್ಲಿ ಕಾಪೋಡು ಈ ಕೋಲದಡೆ ಬೊಂಡ ಅವಳು ಆತ ದಿನ ಕಾಪೋಡು ಮೂಜಿ ದಿನ ಕಾಪೋಡು ಈ ಕೆಲ ದುಮ್ಮು ನಿಚ್ಚ ದೋಲು ಅನ್ನಂತೀರು ಪದ್ರಾಡು ಪದಿಮೂಜಿ ದಿನ ಎಲ್ಲ ದೋಲು ಕೊಟ್ಟೋಡು ಅವಳು ಆ ಪುರ್ತುಡ್ಲ ಕೊರಗೇರ ಅಕಲ್ನ ಇಲ್ಲದ ಹೆಂಚಿನೆಲ್ಲ ಮಲ್ಪುಳಕ್ಕ ಅಜ್ಜಿ ಅಕಲು ಅವ್ಳು ಬುಜ್ಜದ ಇಲ್ಲಡೆ ಸೈದಿನ ಉಳ್ಳಿರ ಅಕಲ್ ಇಲ್ಲಡೆ ಉಪ್ಪೋಡು ದೋಲ್ ಓಲ್ ಕಿದೆ ಬರಿಟ ಗೊಬ್ಬರದ ಗುಂಡಿದ ತೋಟಡ ಅವಳ್ಪನ ಉಪ್ಪೋಡು ಅಲ್ಪನ ಕುಲದು ಅಕಲ ದಿನ ಆಸನ ವ್ಯಾಸನ ಮೈತುನ ಪೂರ ಅವಳೇ ಅವಳ ಅಂಚಿನ ಕಾಲಘಟ್ಟ ಅವು ಅಜಲು ಕೊರಗೇರ್ನ ಅಜಲು ಅಂಚಿನ ಕಾಲ ಅವೇನು ನಿಷೇಧ ಮಲ್ಪೋಡು ಬಂದು ಕೊರಗರ್ ಸಂಘಟನೆಗಳು ಪೊರಂಬಾಟಿಗೆ ಯಾನ್ ಊರಿಂದ ಅತ್ತವ್ ಮಸ್ತ್ ಜನ ಗೋಕುಲದಾಸ ಬಂದು ಹಿರಿಯರುಲ್ಲಿ ಆರು ಬೊಕ್ಕೈ ಕೊಂಚ ನೂರ್ ನೂರು ಜನ ಆಯ್ತು ಟೀಮೇ ಇತ್ತು ಅಜಲು ಚಾಕರಿ ಅಜಲು ಪದ್ಧತಿ ನಿಷೇಧ ಮಲ್ಪೋಡು

0: ಇದು ಸ್ಟ್ರೈಕ್ ಮತ್ತೆ ಮಲ್ತುಂಡು ಮಿನಿಸ್ಟರ್ ನಕಲೆ ಮನವಿ ಕೊರ್ಂಡು ಬತ್ತಿನ ಬತ್ತಿನ ಮಿನಿಸ್ಟರ್ ನಕಲೆ ಅಡ್ಡಪಾಡ್ದು ಮನವಿ ಕೊರ್ಂಡು ಇಂಚಿನ ಮತ್ತೆ ಮಲ್ತದು ಕಡೆಕಲ ಅವು ನಿಷೇಧ ಅಂಡ್ 2000 ನಿಷೇಧ ಈ ಸಂದರ್ಭಗಳು ವಿಎಸ್ ರಮಾದೇವಿ ಅನ್ಪನಾರು ರಾಜ್ಯಪಾಲರಾದಿರು ಸುಗ್ರೀವಾಜ್ಞೆಯನ್ನು ಕಾಣ್ತದೆ ಅವೇ ನಿಷೇಧ ಮಲ್ತಿರು ಅವು ನಿಷೇಧ ಆತನ ನೆತ್ತ ಪರಿಶ್ರಮ ಸಮುದಾಯಕ್ಕೆ ಸೇರ್ದಿನ ಅವು ಆಯ್ತ ತಿಕ್ಕೋಡೈನೋ ಕ್ರೆಡಿಟ್ ತಿಕ್ಕೋಡೈನೋ ಸಮುದಾಯ ಅವು ಸಮುದಾಯದ ಪ್ರಯತ್ನ ರಾಜಲು ನಿಷೇಧ ಆತೀನಿ ತೀರ್ಮಾನ ವೈಯಕ್ತಿಕ ಏನು ಏಕ ವ್ಯಕ್ತಿನ ಪ್ರಯತ್ನ
1: ಸೇರ್ದು ಮಲ್ತೀನಿ ಅಂಚಾದ ಮಾತೆರ್ಲ ಸೇರ್ದು ಮಲ್ತಿನ ಇಡ್ತದಲ್ಲೇ ಒಗ್ಗಟ್ಟಿತ್ತಂಡ ಪೂರ ಲಾಪುಂಡು ಬಂದ್ಬನಿಕ ಒಂದು ಸಾಕ್ಷಿ ಅಂಚನೆ ಪಾತ್ರನೆಲ್ಲ ಸರಿತೆ ವೈದ್ಯ ಪದ್ಧತಿ ತೂಪನೆ ಬಂದಿತ್ತನೆ ತ ಈ ಒಂದು ಸಮುದಾಯ ಎಂಚ ಈ ವೈದ್ಯ ಪದ್ಧತಿ ಅತ್ತಂಡ ಮರ್ದು ಕೊರಪು ನಂಚಿನ ವೈಕ್ ಪುರ ಕೊರೊಂದಿತ್ತೆ
0: ದುಂಬು ಗಿಡಮೂಲಿಕೆ ಬಂದ್ಪುರ ಮಸ್ತು ಮಾತೆರ್ಗಿಲ್ಲ ಅವೇ ಉಪಯೋಗ ಇತ್ತು ಮಾತ ಜಾತಿದಕ್ಕೆ ಮಾತ ಸಮುದಾಯದಕ್ಕೆಲ್ಲ ಗಿಡಮೂಲಿಕೆ ಅನುಭವ ಎತ್ತಿನ ಇತ್ತೀನಿ ಕೊರಗೆ ಇರಲ ಅಂಚಿನಿ ಒವೇ ಕಾಯಿಲೆ ಕಸಲೆ ಬತ್ತಲ್ಲ ಪಿದೈ ಪೂಪಿನ ಅಂಚಿನ ಪ್ರಸಂಗ ಇಚ್ಚಿ ಡೆಲಿವರಿ ಪೆದ್ದೋಡತ್ತಲ್ಲ ಪೆದ್ಪವನ ಕೊರಗೇರಿ ಪೆದ್ಪವ ಅಂತ ದಯಪಂಡ್ ಒಂಜಿ ಕಾರಣದಾದ ಬೇತಾಗ ಮುಟ್ಟು ಆಸ್ಪತ್ರೆ ವ್ಯವಸ್ಥೆ ಇಜ್ಜಿ ದೂರ ಒಪ್ಪುಂಡು ಕಾರ್ಡ್ ಉಪ್ಪುಂಡು ಕೊರಗೇರಿ ಅಕ್ಕ ಅನಿವಾರ್ಯ ಎತ್ತು ಅಕ್ಕಲೇ ಮಾಡ್ಕೊಳ್ಳಿ ಆ ಸಂದರ್ಭಲ್ಲ ಆ ಸಂದರ್ಭ ಕೊರಗೇರಿ ಬೇತೆ ಬೇತ ಕಾಯಿಲೆ ಮರ್ದು ಕೊಟ್ಟಂತೀರಿ ಈ ಪೆದ್ಮೇದಿ ಸೇಕು ಬಕ್ಕ ಹಾವು ನೆಲ ಹುಚ್ಚು ಹುಚ್ಚು ತಿಚ್ಚುನತಿ ಹಾವು ಚಿಚ್ಚು ನೆಕ್ಕು ಬಕ್ಕ ಜ್ವರಕ್ಕು ನೆಕ್ಕು ಬಕ್ಕ ಮಾಮೂಲಿ ಎಲ್ಲೆಲ್ಲೆ ಕಾಯಿಲೆ ಮಾಮೂಲಿ ತುಂಬೆದ ತಪ್ಪುನು ಗುದ್ದು ರಸಗೊರ್ಪಿನಿ ನೆಕ್ಕಿ ತಪ್ಪು ಗುದ್ದು ರಸಗೊರ್ಪಿನಿ ನೀರುಳ್ಳಿ ಹೆಂಚಿನ ಪಾಡು ಇನ್ನು ಮಾತ್ರ ಮಾಮೂಲಿ ಇತ್ತು ಬಕ್ಕ ಬೆತ್ತ ಬೆತ್ತ ಪೆತ್ತೊಲೆಗು ಕಾಲು ಬಾಯಿ ಹೋಗ ಐಕುಲ ಕೊರಗೆರ ಮರ್ದು ಇತ್ತು ಕೊರಗೆರ ಮರ್ದು ಬರ್ತೀರಿ ಪೂರ ಪೂರ ಕಾಡು ತಿಕ್ಕು ನಂಚಿನ ತಪ್ಪು ಬೇರು ನಾರು ನೀನು ಪೂರ ಗುದ್ದುದೆ ಮರ್ದು ಕೊರಂತೀನ ಇತ್ತು ಒವೇ ವಿಷಯ ಗಾಯ ಅಂಡಲ ಬೂರ್ದು ಗಾಯ ಅಂಡಲ ಕಡ್ತಂಡೆಲ್ಲ ಗಾಯ ಮುಟ್ಟ ಬರ್ಪಿ ನಂಚಿನ ಮರ್ದು ಕೊರಗೆರಿಗೆ ಗೊತ್ತಿತ್ತು ಗಾಯ ನುಂಗು ನಂಚಿನ ಬೆತವೇತ ಕಾಯಿಲೆಗೆ ಬೆತವೇತ ಸಂದರ್ಭಗು ಗೊತ್ತಿನ ಬೆತವೇತ ಮರ್ದು ಅನುಭವ ಕೊರಗೆರ ಇತ್ತು
1: ಹಲೋ ನಮಸ್ತೆ
2: ನಮಸ್ತೆ ಮೇಡಮ್ ಜಯಪ್ರಕಾಶ್ ಕುರುಬಾತೆ
1: ನಮಸ್ತೆ ನಮಸ್ತೆ ಜಯಪ್ರಕಾಶ್
2: ಸರ್ ನಮಸ್ತೆ ಸರ್ ಇರೇಗಿಲ್ಲ
0: ನಮಸ್ತೆ ಸರ್ ನಮಸ್ತೆ
2: ಸರ್ ದುಂಬರ್ಕ ಈ ಅಸ್ಪೃಶ್ಯತೆ ಪನ್ಪಿನ ಹೀನಾತಿಹೀನ ಕತ್ತಿಲೇನೆ ಪಾಲಿಸಾ ಒಂದು ಬತ್ತಿನ ಮನಸ್ಸಿಲೆಗೆ ಯಾನು ಸುರುಕು ಧಿಕ್ಕಾರ ಪಾಡೊಂದುಲ್ಲ ಅಂಚನೆ ಇರಿನ ಪಾತೆರ ಕಥೆ ಕೇಂದ್ರ ಸರ್ ಇರಿನ ಪರಿಚಯ ಬಾರಿ ಖುಷಿ ಆಂಡಿ ಬಕ್ಕ ಇರಿ ಕುಲ ಕಸು ಬುಲೆನು ಒರಿಪಾವುನ ಬುಲೆ ಪಾವುನ ಕಜ್ಜ ಮಲ್ತೊಂದುಲ್ಲಾರ ನಿಕ್ಲ ತಂಡ ಪಂಡ ಅಂಚನೆ ನಿಕ್ಲ ಕೊರಗ ಬಾಸೆ ಐನ ಐತ ಬುಲೆ ಚೆಲ್ದ ಬಗ್ಗೆ ದಂಡ ಬೇಲೆ ಮಲ್ತೊಂದುಲ್ಲಾರ ಅವಲ ಮಲ್ತನ ಎಡ್ಡತೆ ದುಂಬಾ ಒರಿಪಾವುನ
0: ಖಂಡಿತ ಖಂಡಿತ ಖಂಡಿತ ಎಂಕಲ್ ಸಂಘಟನೆ ಅದು ಪ್ರಯತ್ನ ಮಾಡ್ತಂದಿಲ್ಲ ಎಂಕಲ್ ರಮೇಶ್ ಮಂಚಕಲ್ಲು ಪಣದುಲ್ಲೇರಿ ಆರು ಕ್ಲಾಸ್ ಮಲ್ತಂದಿರು ಅಂತ ಸಮಯ ಬರನಿ ಈ ಪೇಂಟ್ ಹೇಳು ಮತ್ತೆ ಜೋಕ್ಲಿಗೆ ಆಸಕ್ತಿ ಉಂಡು ಕಲ್ಪೋಡ್ ಆಸಕ್ತಿ ಉಂಡು ಅವಕಾಶ ಇಜ್ಜ ಅಂತ ಅಪ್ಪಮ್ಮ ಗೊತ್ತಿ ಕುಡ್ಲಡು ಪುರ ಅಂಚಿನ ಸಂದರ್ಭ ಕ್ಲಾಸ್ ಬಯ್ಯ ಬಯ್ಯ ಒಂಜಿ ಗಂಟೆ ಕುಲ್ಲಾದು ಜೋಕ್ಲೇನು ಪತ್ತು ಇರುವತ್ತೈದು ಜೋಕ್ಲು ಅಂಚ ಜೋಕ್ಲೇನು ಕಲ್ಪವನ ಅಂಚಿನ ಬೆಲೆಲ್ಲ ಮಲ್ತಂದು ಮಲ್ಪುವ ಬೊಕ್ಕ ಹಿಂಗ್ಲಿ ವಾಟ್ಸಪ್ ಗ್ರೂಪ್ ಮಲ್ದ ಕೊರಗರ್ನ ಭಾಷೆಗೆ ಒಂದು ಕೊರಗರ ಭಾಷೆಡೆ ಅವು ಹೆಂಚಿನ ತಿಂಡಲ್ಲ ಭಾಷೆಡೆ ತಿರುಗತ್ತೆ ಅವಳು ವಾಟ್ಸಪ್ ಗ್ರೂಪ್ಗಳು ಅವೇನು ಹೆಚ್ಚು ಹೆಚ್ಚು ಜನಕ್ಕಿಗೂ ಮುಟ್ಟವನ ಹಂಚಿನ ಪ್ರಯತ್ನ ಎಲ್ಲ ಮಲ್ತೊಂದಿಲ್ಲ ಇತ್ತದ ಮೀಡಿಯಾನ್ಲ ಹಿಂಗ್ಲಿ ಬಳಕೆ ಮಲ್ತೊಂದಿಲ್ಲ ಸೊ ಎಂಕಲ್ನ ಎಂಕ್ಲು ಒಲ್ಪಲ ಸಭೆ ಸಮಾರಂಭ ಮತ್ತು ಆನಾಗ ಎಂಕ್ಲ ಎಂಕಲ್ನ ಭಾಷೆಡೇ ಪಾತ್ರರಿಗೂ ಹೆಚ್ಚಿನ ಆದ್ಯತೆ ಕೊರಪ ಪ್ರಮುಖವಾದ ಇಂಗ್ಲ ಭಾಷೆಡೆ ಪಾತ್ರ ಗೊತ್ತಿದ್ದಿನ ಸಂದರ್ಭಗಳು ಬೇತ ಭಾಷೆನ ಉಪಯೋಗ ಮಾಡ್ಪ ಅಂಚೆ ಖಂಡಿತ ಎಂಕ್ಲ ಪ್ರಯತ್ನ ಮಾಡ್ತೊಂದಿಲ್ಲ ಮಾತಿರ್ನಲ್ಲ ಸಹಕಾರ ಖಂಡಿತ ಸಾಧ್ಯ ಆಗ್ಬಿಡು ಸರ್
2: ವಾಟ್ಸಪ್ ಗ್ರೂಪ್ಗೆ ಎಲ್ಲ ಸೇರೋಲಿ ಅದೇ
0: ಸೇರೋಲಿ ಇಂಚೆ ಸೇರೋಲಿ ಬಟ್ ಪಾತ್ರ ಜೊತೆ ಕೊರಗೆ ಭಾಷೆಡೆ ಅವಳು
1: ತೆರಿಪಾಯರ್ ಬಾಬು ಸರಿತೆ ಒಂಜಾತ್ ಸಮಸ್ಯೆನ ಇನಿಕ್ಲ ಎದುರಿಸಾ ಒಂದುಂಡು ಸಮುದಾಯ ಪೂರ್ತಿ ಪೂರಲ ಕಮ್ಮಿ ಆತನ ಪಂದ್ಯಾನಿ ಎನ್ನುಜಿ ಒಂಜಾತ್ ಸಮಸ್ಯೆ ಉಂಡು ಓ ಸಮಸ್ಯೆ ಮುಖ್ಯವಾದ ತೋಜದ ಬರ್ಪುಣು
0: ಇನ್ನು ಸಮಸ್ಯೆಯಲ್ಲಿ ಪಂಡ ಆರೋಗ್ಯ ಸಮಸ್ಯೆ ಒಂಚೂರು ಕುಡಿತದ ಪ್ರಮಾಣ ನನ್ನೆಲ್ಲ ಕಡಿಮೆ ಆದ್ರೆ ಉಂಡು, ಕಡಿಮೆ ಆತಜಿ. ಐಟಾತ್ರ ಅದು ಇನ್ನಿಲ್ಲ ಕಾಯಿಲೆ ಬರ್ಪಿನವು ಸೀಕು ಬರ್ಪಿನವು ಜಾಸ್ತಿ ಆಗುದು, ಮರಣದ ಪ್ರಮಾಣ ಜಾಸ್ತಿ ಉಂಟು. ಇತ್ತೆ ಪುಟ್ಟು ಒಂಜಿ ಬಾಲೆ ಪುಟ್ಟನಾಗ ಆಜಿ ಏಳು ಜನ ಸೈಪುನಂಚಿನ ಸ್ಥಿತಿ ಉಂಟು. ಆ ರೇಟ್ ಬರ್ತ್ ರೇಟ್ಲ ಡೆತ್ ರೇಟ್ಲ ಆತ ಡಿಫರೆನ್ಸ್ ಉಂಟು. ಒಂಜಿ ಬಾಲೆ ಪುಟ್ಟನಾಗ ಆಜಿ ಜನ ಸೈಪುನ ಅಂಚಿನ ಸ್ಥಿತಿ ಉಂಟು. ಅಂಚ ಜನಸಂಖ್ಯೆ ತೀವ್ರವಾದ ವೇಗವಾದ ನಾಶ ಆಗುವುದು, ಜನಸಂಖ್ಯೆ ಕಡಿಮೆ ಆಗುವುದು. ಆರೋಗ್ಯಕ್ಕೂ ಸಂಬಂಧಪಟ್ಟಿನ ಸರ್ಕಾರ ದಾದಾಂಡಲ ಮಲ್ಪು ಈ ಸೈಪುನ ಸಂಖ್ಯೆಯನ್ನು ಕ್ರಮ ಕಡಿಮೆ ಮಾಡ್ಬೋದು. ಇತ ಪರ್ಪುನೇ ಒಂಜಿ ಕಾರಣ ಅತ್ತು, ಪರ್ಪುನತ ಪಿರೌಡ್ ಬೇತ ಸಾಮಾಜಿಕ ಕಾರಣ. ಕೊರಗೇರಿ ಇನ್ನು ಮುನ್ಸಿಪಾಲಿಟಿ ಕೆಲಸ ಮಲ್ಪನತ್ತು ಹೆಚ್ಚಿಗೆ ದುಂಬು ಅಜರಡು ಊರ್ದ ಅಜರಡು ಕೆಲಸ ಮಾಡ್ತಾರೆ. ಕೊಳಚಿಗೆ ಪೂನ ನಿಗಿರೆ ನೈರ್ಮಲ್ಯದ ಕೆಲಸ ಮಾಡ್ತಿರು. ಇನ್ನೀ ಅವೇ ಬೇಲಿನೂ ಮುನ್ಸಿಪಾಲಿಟಿದ ಸರ್ಕಾರಿ ಉದ್ಯೋಗದ ಪುದರಡು ಪ್ರತಿ ಗ್ರಾಮ ಪಂಚಾಯತ್ ಪ್ರತಿ ಮುನ್ಸಿಪಾಲಿಟಿ ಆಫೀಸ್ಲೂ ಕೊರಗೇರಿ ಆ ಕೆಲಸ ಸ್ವಚ್ಛತೆ ಕೆಲಸ ಮಲ್ತೊಂದಿಲ್ಲ. ಅವು ಕೆಲಸ ಮಲ್ಪುನಾಗ ಕೊರಗೇರಿ ಪರಂದ ಸಾಧ್ಯನೇ ಜಿ ಪರಂದ ಆ ಬೆಲೆ ಮಲ್ಪರಿಗೆ ಆ ಪೂಜಿ ನಿಗ್ಗಿರನ್ ಗೆಪ್ಪರಿಗೆ ಆ ಪೂಜಿ ಕುರ್ತಿಯಲ್ ಗೆಪ್ಪರಿಗೆ ಆ ಪೂಜಿ ಅದಕ್ಕೋಸ್ಕರ ಪರ್ಪೇರು ಆನ್ ಖಂಡನೆ ಬಿಡಿದ ಗಡಜನೆಲ್ಲ ಬರ್ಪೇರು. ಪರ್ನೆಟ್ ಹತ್ರ ಅದು ಸೀಖ ಸಂಕಟ ಜಾಸ್ತಿ ಬರ್ಬೋದು, ಸೀಖ ಸಂಕಟ ಏರಿಗೆಲ್ಲ ಬರ್ಬೋದು, ಬಾಕಿ ದಗ್ಗಳಿಗೆಲ್ಲ ಬರ್ಬೋದು, ಪರಂದಿನಗಳ ಬರ್ಬೋದು. ಮೊಗಲಿಗೆ ಆ ಒಂದು ಶಕ್ತಿ ಮಲ್ತನ್ನ ಶಕ್ತಿ
1: ತಳತಕ್ತಿ
0: ಕಡಿಮೆ ಉಂಟು. ಅಂಚಾದ ಮೊಗಲು ಜಾಸ್ತಿ ಸಾವು ಸಂಭವಿಸ ಎಲ್ಲೇ ಪ್ರಾಯಡೆ ನಾಲ್ಪ ವರ್ಷದ ದುಂಬೆ ಸೈಪುನಂಚಿನ ಸಾಧ್ಯತೆ ಜಾಸ್ತಿ
1: ಉಂಟು. ತೂಕ ಏರಿಪಂದ. ಹಲೋ
3: ಹಲೋ
1: ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್.
1: ಪಲ್ಲೆ ಪಲ್ಲೆ
3: ಇನ್ನಿ ತಬಿನ್ನರ್ಗೆ ಬಾಬು ಸರ್ಗೆ ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ.
3: ಏನು ಪಾತ್ರಕ್ಕೆ ಏನಂದಿಲ್ಲ, ಮಸ್ತ್ ಇಂಪ್ರೂವ್ ಪಂಡ ಸಾಹಿತ್ಯ ಪುರ ಬರೀತಾರ ಪಂಡಾರತಿ ಅವ್ ಮಸ್ತ್ ಇಷ್ಟ ಅಂಡ್ ಬೊಕ್ಕ ಇಟ್ಟ ಬುಕ್ಸ್ ಎಂಕ್ಲ ಬೋರ್ಡ್ ಒಂದುಂಡು ಅಂದ್ ಬೊಕ್ಕ ಏನು ಪಂಡ ಇಟ್ಟೆ ಸರ್ ಎರಡೊಂದು ಕ್ವಶನ್ ಕೇಂದ್ರ ಉಂಟಲ್ಲ ಏನು ಗೊತ್ತುಂಡೆ ಇಂಚ ಪಂಪಿನ ಒಂದು ಜನಸಂಖ್ಯೆನೆ ಕಮ್ಮಿ ಉಂಟ ಅಂತಂದೆ ಸರ್.
0: ಜನಸಂಖ್ಯೆ ಕಡಿಮೆ ಉಂಟು.
3: ಏನು ಬಂಡೈತೆ ಶಿಕ್ಷಣ ಜೋಕ್ಲಗ್ ಶಿಕ್ಷಣದ ಹೇಗ ಕೊರ್ಪುಜೇರ್ ಪೇರೆಂಟ್ಸ್ ನಗಲು ಅವಂಜೆ ಇದೆ ಶಿಕ್ಷಣ ಕೊರಂದ ಉಂಡೈತೆ ಮತ್ತ ಸ್ಪೆಷಾಲಿಟಿ ಎಲ್ಲ ಉಂಟು. ಸ್ಪೆಷಾಲಿಟಿ ಬಂತೇನೈತೆ ಮಾತಾಡಿಲ್ಲ ಉಂಟು ಅವು ಆಗ್ಲೇ ಮೊಗ್ಲೇ ಎಂದತ್ತು ಸರ್ ಸರ್ಕಾರಿ ಸ್ಪೆಷಾಲಿಟಿ ಬಂತಿನ ಎಸ್ ಸಿ ಎಸ್ ಟಿ ತಗಲಿ ಅಂತ ಬಂದತ್ತು ಮಾತ ವರ್ಗದಾಗಲೇ ಇತ್ತೆ ಭೇದ ಭಾವ ಇಚ್ಚಿ ಮಾತಾಡಿಲ್ಲ ಉಚಿತ ಶಿಕ್ಷಣ ಫಸ್ಟ್ ಬಂತಿ ಮಾತ ಜೋಕ್ಲಿಲ್ಲ ಉಂಟು ಪೂರಾಗಲೆಲ್ಲ ಉಂಡತ್ತೆ ಸರ್
0: ಶಿಕ್ಷಣ ಕೊರ್ಪುಜೇರಿಂದತ್ತು ಇನ್ನು ಶಾಲೆಗೆ ಸೇರ್ನ ಶಾಲೆಗೆ ಸೇರ್ಪವನ 100% ಜೋಕ್ಲೇನು ಶಾಲೆ ಸೇರ್ಸಾವೆ ಒಂದಿನೇ ಕ್ಲಾಸ್ಗೆ ಅಂಡ ಅವಳದು ಬೊಕ್ಕ ಏಳನೇ ಕ್ಲಾಸ್ ಒಪ್ಪುವಾಗ ಡಿಸ್ಕಂಟಿನ್ಯೂ ಆಗು ಫೇಲ್ ಆಗ್ಬೇಕು ಒಂಜ ಇದ್ರಿಂದ ಅಕ್ಕ ಬೊಚ್ಚಿ ಬಂದು ಕುಲ್ವೇರ್ ಅರ್ಧೋಡ್ ಕುಲ್ವೇರ್ ಪಿ ಯು ಸಿ ಪೋನಾಗ ದಾಲ ಉಪ್ಪುಜಿ ಅವು ಸಮಸ್ಯೆ ಆತೀನಿ ಅವು ಕಾರಣದಾದ ಬಣ್ಣ ಅಪ್ಪಮ್ಮ ಇನ್ನಿಕ್ಲ ಪಣ್ಣಂಚ ಅಪ್ಪಮ್ಮನ ಹಾಕಲು ನನ್ನೆಲ್ಲ ಮಾನಸಿಕವಾದ ತಯಾರಿ ಆತಿದ್ದೀ ಶಿಕ್ಷಣಕ್ಕೆ ಒಗ್ಗೊಂದು ಜೀರ ನಾನಲ್ಲ ಶಿಕ್ಷಣ ಒಗ್ಗೊಂದು ಜೀರ ಅಕಲ್ ನಾ ಪೇರೆಂಟ್ಸ್ ನಕ್ಲಿಗೆ ಕಲ್ಪಾದೀರ ಹೆಂಚಿನ ಅವೇನು ಮಕ್ಕಳು ಇರ್ತೇವೆ ಜೋಕ್ಲೇ ಕಲ್ಪ ಒಂದಿಲ್ಲ ಅಂಚಾದು ಶಿಕ್ಷಣ ಅವ್ರದ್ದು ಪಿದೈ ಬರಡಾಪು ಅದಕ್ಕೆ ವಾತಾವರಣ ಪಿದೈದ ವಾತಾವರಣ ಎಲ್ಲ ಬದಲಾವಣೆ ಆಗ್ಬೋದು ಆವಡಾಪು ಮಾತಾಡೋಟ್ಗಿಂತ ಬದಲಾವಣೆ ಆಗೋದುಂಡು ಖಂಡಿತವಾದ ಪಿದೈದ ವಾತಾವರಣ ಬದಲಾವಣೆ ಮಾತಾಡ ಸಹಕಾರ ಮಲ್ತೊಂದಿಲ್ಲ ಮೇರಿತ್ತೆ ಪಾತೇರ್ನಾರ ನಂಚನ ಎಡ್ಡೆ ಮನೋಭಾವದಕ್ಕೆ ಮಸ್ತ್ ಜನ ಉಲ್ಲೇ ಸಹಕಾರ ಮಲ್ಪಿರು ಶಿಕ್ಷಣ ಇತ್ತೆ ಇಂಪು ಆವು ಬಂದಿನ ಒಂಜಿ ಇತ್ತಂಜಿ ಐನಾರು ಜನ ಪಿ ಎಚ್ ಡಿ ಬಂದ್ ನಾಲ್ ಜನ ಪಿ ಎಚ್ ಡಿ ಮಲ್ದಿನಕ್ಲು ಉಳ್ಳೇರು ಒಂದು ಕಡೆ ಜನ ಎಂ ಬಿ ಬಿ ಎಸ್ ಮಲ್ದಿನಕ್ಲು ಉಳ್ಳೇರು ಟೀಚರ್ಸ್ನಕ್ಲು ಸುಮಾರು ಜನ ಟೀಚರ್ಸ್ನಕ್ಲು ಎಮ್ ಎಸ್ ಡಬ್ಲ್ಯೂ ಮಲ್ದಿನಕ್ಲು ಮತ್ತು ಉಳ್ಳೇರು ಇಂಚೆ ಬೇತೆ ಬೇತೆ ಉದ್ಯೋಗಗಳು ಇನ್ನು ಒಂದಂತ ಜನ ಬೆರಳೆಣಿಕೆ ಇದೆ ಮಸ್ತ್ ದಲ ಆತಜಿ ಬದಲಾವಣೆ ಆವು ಬಂದಿನ ಒಂದು ಆಸೆ ಉಂಡು ಆ ನಿರೀಕ್ಷೆ ಉಂಡು ಖಂಡಿತ ಶಿಕ್ಷಣ ಮಾತಾಡಲ್ಲ ಸಹಕಾರ ಉಂಡು ಟೀಚರ್ನಗಲ್ಲ ಸಹಕಾರ ದಯಮಂಡ ಇನ್ನಿಲ್ಲ ಕರಿನ ಕರಿನ ವರ್ಷನೇ ಒಂಜಿ ಶಾಲೆಡು ಕೊರಗೇರು ಪನ್ಪಿನ ಕಾರಣಗೂ ಕೊರಗೇರಿನ ಬಾಲೆ ಪನ್ಪಿನ ಕಾರಣಗೂ ಅವಳ ಎಸ್ ಸಿ ಟೀಚರ್ ಎಸ್ ಸಿ ಟೀಚರ್ ಟೀಚರ್ ಶಾಲೆ ಪಿದೈ ಬರ್ದಿನ ಉಂಟು ಆ ಟೀಚರ್ಲ ಎಸ್ ಸಿ ಕೊರಗೇರ ಎಸ್ ಸಿಗ್ಲ ಅಸ್ಪೃಶ್ಯತೆ ಇಂಚಿನ ಸಂದರ್ಭದಲ್ಲಿ ಇನ್ನಿಲ್ಲ ಉಂಟು ಅವು ಬೇದ ಕಡೆಗೆ
1: ಮನಸ್ಥಿತಿ ಬದಲಾವಡು
0: ಮನಸ್ಥಿತಿ ಬದಲಾವಡು ಖಂಡಿತ ಬದಲಾವಡು ಮನಸ್ಥಿತಿ
1: ಖಂಡಿತ ಎಡ ವಿಚಾರ ತೆರಿಪಾಯ್ರ ಬಾಬು ಸರ್ ಒಂದು ಗಂಟೆ ಪೋಯಿನೇ ಗೊತ್ತಾಯ್ಚಿ ಪೊರ್ತಲ ಒಂದು ಬರೋದುಂಡು ಇದ ಕಡೆಯಕಾದ ಬಾಬು ಸರ್ ಇತ್ತೆ ಇದು ಪೂರ ಬದಲಾವಣೆ ಆವಡು ಬದಲಾವಣೆ ಆವಡು ಪಂಡಿತ ಪಂಡರ್ ಮನಸ್ಥಿತಿ ಬದಲಾವಡು ಒಂದು ಅನ್ಸನ್ ಈ ಭಾಷೆದ ಬಗ್ಗೆ ಇಟ್ಲ ಒಂಜಾತ್ ಪಾತಿರ್ನಲ್ಲ ಹೆಚ್ಚಾವುಡು ದಾಯಪಣ ಒವೇ ಒಂಜಿ ಭಾಷೆ ಒರಿಯೋಡು ನಿಂತ ನಾವೇನು ಪಾತಿರೋಡುಗೆ ಪಾತಿರ ಜನ ಆ ಭಾಷೆ ಅಲಿದು ಹೋಗ್ಬಿಡು ತುಂಬಾ ಗೌ ಒರಿಯುಚಿ ಅನ್ಸ ಅದಪ್ಪನಾಗ ಈ ಭಾಷೆದ ಬಗ್ಗೆ ಅದಿಪ್ಪು ಅದನ್ನ ಒಂಜಿ ಒಟ್ಟಾರೆ ಅದು ಈ ಸಮುದಾಯದ ಬಗ್ಗೆ ದಾದಪ್ಪನ್ ಪರೀರು
0: ಸಮುದಾಯದ ಬಗ್ಗೆಟ್ಟು ಯಾನು ಒಂಜಿ ರಿಕ್ವೆಸ್ಟ್ ಮಲ್ಪ ಓಲ್ಲ ಮಾತ್ ಪೋಂಡಲ್ಲ ಒಂಜಿ ರಿಕ್ವೆಸ್ಟ್ ಮಲ್ಪೇನ್ ಖಂಡಿತ ಅಂದ್ರೆ ಈ ಕೊರಗೆರೆಯನ್ನು ಬಾಕಿದಕ್ಕೆ ಇನ್ವಾಲ್ವ್ಮೆಂಟ್ ಮಲ್ತೋಣ ಹೆಚ್ಚೆಚ್ಚಿಗೆ ಅವಳು ಭಾಗವಹಿಸಿ ಕೊರಗೆರನ್ನು ಬಾಕಿದ ಕಾರ್ಯಕ್ರಮ ಮಾಡಲಿಲ್ಲ ಇನ್ವಾಲ್ವ್ ಅವಳು ಭಾಗವಹಿಸಿಕೆ ಜಾಸ್ತಿ ಅವಳು ಖಾಲಿ ಕೊರಗೆರೆ ಕೊರಗೆರನ ಕಾರ್ಯಕ್ರಮ ಮಾತ್ರ ಭಾಗವಹಿಸೋಣತ್ತು ಈತ ನವೋದಯದ ಅಂಚಿನಿಗೆ ಬೇತೈತೆ ಸ್ವಸಹಾಯ ಸಂಘಗಳು ಪೂರವಲ್ಲ ಆಯ್ತು ಬೇತೈತೆ ಈ ವನಸದ ವ್ಯವಸ್ಥೆಯಲ್ಲಿ ಮತ ಮಲ್ಪ ಆ ಬಡಿಸವನ ಕೆಲಸಗಳು ಕೊರಗೆರೆಯನ್ನು ತೊಡಗಿಸವಳು ಬಳಸುನಕ್ಕಿಲ್ಲ ಅದಾಗ ಕೊರಗೆರ ನಿಲ್ತಿನ ಕೀಳರಿಮೆ ಪೋಪು ಎಂಕಲ್ ಬಾಕಿದ ಕೆಲಸ ಮಲ್ಪೋಲಿ ಬನ್ಪಿನವು ಸಾಧ್ಯತೆ ಹಾಕೊಂಡು ಅಂಚಿನ ಬೇತ ಬೇತ ಗೊಬ್ಬುಲು ಈತ ಆಟಿದ ಗೊಬ್ಬುಲು ಮತ ಬರ್ಕೊಂಡು ಬೇತ ಬೇತ ಆಟಿಲ್ ಒಂದು ದಿನ ಆಟ ಕೆಸ ಎರಡು ಒಂದು ದಿನ ಅಂಚಿನ ಆ ಸಂದರ್ಭದಲ್ಲಿ ಇಡ್ಲ ಕೊರಗೆರೆಯನ್ನು ಬಳಕೆ ಮಾಡ್ತು ಗೊಬ್ಬುಲು ಇಡ್ಲ ಪೂರ ಕೊರಗೆರೆಯನ್ನು ಯುವಜನಕ್ಕೇನು ಇನ್ವಾಲ್ವ್ ಮಾಡ್ತಂದು ಅಕಲಿಗೆ ಒಂದು ಸ್ಪಿರಿಟ್ ಬರ್ಪಿಲ್ಲ ಅಕಲ್ ಅಕಲ್ ಉಳಾಡಿತ್ತಿನ ಕೀಳರಿಮೆ ಪೋಪಿಲಕ್ಕೆ ಅಂಚಿನ ಕೆಲಸಲು ಅವಳು ಈ ನಾಟಕೊಳ್ಳಡ ಅವಳು ಬೇತ ಬೇತ ಕಾರ್ಯಗಳು ಇದು ಏನನ್ನು ಒಡೆ ಮುಟ್ಟ ಸಾಹಿತ್ಯ ಸರ್ವಾಧ್ಯಕ್ಷ ಏನು ಪನೊನ್ನತ್ತು ಎನ್ನ ಕೆಲಸ ಎನ್ನ ಸಾಧನ ಪನ್ಪಿನತ್ತು ಅವು ಸಮುದಾಯ ಗುರುತಿಸಾದನು ಬೇತ ಜನಕ್ಕೆ ಗುರುತಿಸಾದ ಅಕಲು ಮಾಡ್ತದೆ ಅಂಚ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷತೆ ಅನ್ನು ಆತೆ ಸರ್ವಾಧ್ಯಕ್ಷತೆಯನ್ನು ವಹಿಸೋದೆ ಕಾಪು ತಾಲೂಕು ಅಂಚ ಭಾಗವಹಿಸಿ ಅನುಕೂಲ ಮಲ್ತುಕೊಂಡ ಅವಕಾಶ ಮಲ್ತುಕೊಂಡ ಖಂಡಿತ ಕೊರಗೇರ್ನ ಕೀಳರಿಮೆ ಪೋಪುಳು ಕೊರಗೇರ್ ನನ್ನಲ್ಲ ಆತು ಬೇಗಳು ಅಭಿವೃದ್ಧಿ ಆಗ ಸಾಧ್ಯ ಉಂಡು ಪನ್ಪಿನ ಕಡಿತ ಸಾರ್ವಜನಿಕರಿಗೆ ಮನವಿ ಎನ್ನು
1: ಆ ಮೂಲಕ ಕೊರಗ ಭಾಷೆ
0: ಖಂಡಿತ ಕೊರಗ ಭಾಷೆ ಅವರಿಬ್ಬರು ಕೊರಗರ್ನ ಪೇರೆಂಟ್ಸ್ ಎತ್ತ ಅಪ್ಪ ಮನೆ ಜೋಕ್ಲು
1: ಹೆಚ್ಚಿನ ಕ್ಲೀರ್ನ ಒಂಜಿ ಸಂಪರ್ಕ ಸಂಖ್ಯೆ ಬಂಡಿರೇಡ ಪಾತೆರಡು ನೀರ್ನ ಒಂಜಿ ಬೂಕುನು ಪುರ ದೊತ್ತ ನೋಡು ಪಂದಿತ್ತಂಡ ಒಂಜಿ ಸಂಪರ್ಕ ಸಂಖ್ಯೆ ನಂಬರ್ ತಿಕ್ಕಿಣ ಪಂದ್ಯಾನಿ ಎನ್ನುವೆ 6364021972 ಈ ಸಂಖ್ಯೆಗೆ ಸಂಪರ್ಕ ಮಾಡ್ತೇನೆ ಖಂಡಿತ ಬಾಬು ಸರ್ ನಿಕ್ಲೆ ಬೋಡಾಯಿನಂಚಿನ ಮಾಹಿತಿನ ಕೊರ್ಪಿರ ಅವೆ ತೊಟ್ಟುಗಾರನ ಬೂಕುಪುರ ದೊತ್ತ ನೋಡು ಪಂದಿತಾರ ನಿಕ್ಲೆ ಅರ್ನ ಸಂಪರ್ಕ ಅರಿನ ಸಂಪರ್ಕ ಮಲ್ಪೊಲಿ ಪಾತ್ರ ಈ ಮೂಲಕ ಪನ್ನೊಂದಿಲ್ಲ ಬಾಬು ಸರ್ ಈತನೇಟ ಬಾರಿ ಪೊರ್ಲುಡು ಪಾತಿರ ಒಂಜಿ ಗಂಟೆ ಈ ಒಂಜಿ ಸಮುದಾಯಕ್ಕೆ ಸಂಬಂಧಪಟ್ಟದ ಆ ಬೇನೆ ಬೆಸರು ಅವೆದ ಒಟ್ಟುಗು ಆ ಪೊರ್ಲ ಪೊಲಿಕೆ ಅವೇನು ಪೂರ ತೆರಿಪಾಯರ್ ಇನ್ನಿತ ಈ ಕಾರ್ಯಕ್ರಮಕ್ಕೆ ಇಡಿಮುಟ್ಟ ಬತ್ತದ ಇರ್ನ ಈ ಒಂಜಿ ಅಮೂಲ್ಯವಾಯಿನಂಚಿನ ಸಮಯನ ಅಮೂಲ್ಯವಾಯಿನಂಚಿನ ಈ ಒಂಜಿ ಪೊರ್ತುನು ಕೊರ್ನೆಕ್ ಇರಗ ಉಡಲ್ ದಿಂಜಿನ ಸೊಲ್ಮೇಲ್ ಸಲ್ದಾವಲ್ಲ ಶ್ರೋತೃಲೆ ಈತನೇಟ ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಏನೊಂದಿಲ್ಲರ ತುಳುಚಾವಡಿ ಪಾತ್ರಂತನಂಚಿನ ವಿಚಾರಲು ತುಳು ಕೊರಗ ಭಾಷೆಗೆ ಸಂಬಂಧಪಟ್ಟದ ಪಾತ್ರನಿತ್ತ ಕೊರಗ ಭಾಷೆದ ರಾಯಭಾರಿಯಾಯಿನಂಚಿನ ಶ್ರೀ ಬಾಬು ಪಂಗಳಾರೆ ನಮ್ಮೊಟ್ಟುಗಿತ್ತರೆ ಇದನ್ನೇಟ ಒಂಜಾತ ವಿಷಯನ ತೆರಿಪಾಯರ್ ಅಂಚನರ್ನ ಪೊರ್ಲುದ ಪದನ್ಲಾರ್ ಬರೆಯನಂಚಿನ ಪೊರ್ಲುದ ಪದನ್ ಕೇಂಡರ್ ಅರ್ನ ಪಾತ್ರನ ಕೇಂಡರ್ ಅಂಚನರ್ನ ಸಂಪರ್ಕ ಸಂಖ್ಯೆಲ್ಲ ನಿಕ್ಲೈ ತಿಕ್ಕದನ್ನು ಬಂದು ಇನ್ನೊಂದು ಇನಿತ ಈ ತುಳುಚಾವಡಿ ಕಾರ್ಯಕ್ರಮ ಪಿದಡ್ನಂಚಿನ ಪೊರ್ತು ನನ್ನ ದುಂಬದ ತುಳುಚಾವಡಿ ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡಿದಿ. ಈಗ ಬಂಗಾರು ಬೊಡಿದಿ ಈ ಯಕ್ಷಗಾನದ 7ನೇ ಕಂತು.
1: ಕೈ ಹಿಡಿಕೆ ಈ ಹಿಂಡೆಡೆ ಬೇರೆಡೆ ಪತನಗಳಿದೆ. ಸಾರ ಮೈಕರಿ ಅದ ಮನಸ್ಸಿನ ಮೂಡಿದ್ರು ಕಡಮಲ್ಲಿ ಸರ ಕಂತ ಪಡೆದು ಮತ ಮುಗಿದಿನ ಮದ್ದಾನದ ಮೈಕೇಳು ಅರಿಗೆ ಕೊಡ್ಕೊಂಡೋರೆ ಅನಾಥ ಬೇಕು.

0: ಇರ್ತಾ ನನ್ನ ಮನೆಗೆ ಬಂದು ದೂರ ದೂರ ದೂರ ತೊರ್ಕೋತೀನಿ. ಯಾರು ಯಾರು ಹೊಡೆದಿದ್ದಾನೆ ಪೂರ ತೆರೀತೀನಿ. ಯಾರು ಇರು ಮಾತಿನ ಓದಿದ್ರೆ ವಿದ್ವಾಂಸರಿ ಇರು ಅಂಚಿನವರಿಗೆ ಶಾಲೆ ಬೇಡ. ಬೇಟೆ ಬೇಟೆ ವಿದ್ಯೆಗೆ ಐಟ ಬೋಡಬೋಡಾಪಿನ ಸಂಸಾರದ ಜೀವನ ಬೋಡಾಪಿನ ಆದರ್ಶ ಬಾಯಿನ ಬೆಳೆದು ಗೊತ್ತಿರ ಕೆಲವೊಂದು ಇಲ್ಲ ಅವನು ಮಾತ್ರ ತೆರೆದಿದ್ದಾರೆ. ಅರ್ಥ ಬಂತಂದೆ ಇರು ಪ್ರತಿ ಒಂದು ಪಾತ್ರನ ಶಬ್ದಡು ಶಬ್ದ ಕುಟ್ಲೆ ಅಕ್ಷರ ಅಕ್ಷರ ಉಳ್ಳ ವಿಶೇಷವಾಯಿನ ಆ ವಿದ್ಯದ ಚಿಂತನೆಗಳುಳ್ಳ ಸ್ವಾಮಿ ನಾಚಿಕೆ ಬಿಡ್ಲೆ ದೂರ ಹೋಚಿ ಬನ್ನಿ ಒಟ್ಟು ಉಳ್ದು ಪಾತ್ರೆಗ ಬನ್ನಿ
1: ಪಾತ್ರೆಲ್ಲ ಕೇಳಿಲ್ಲ ಒಂದು ಕೊಡ್ತಾರೆ
0: ಇನ್ನಿತ ಪ್ರಥಮ ರಾತ್ರಿ ನಮ್ಮ ಜೀವನದ ಸಾಧ್ಯದ ಬಗ್ಗೆ ನನ್ನ ತುಂಬದ ಕಲ್ಪನೆ ಬಗ್ಗೆ ನಮ್ಮ ತಿಳಿಯೋಣ. ನಾವು ಆಯ್ತಾದ್ರೂ ಕೊಡೋದಲ್ಲದೆ
1: ಪನಿಯೆಲ್ಲ ಕೇಣೆಲ್ಲ ಒಂದು ಕೊಲ್ತಾತ್ತು ಒಂದು ಕೊಲ್ತಾತ್ತು
0: ಕೊಡ್ತಾತ್ತ
1: ಪನಿಯೆಲ್ಲ ಕೇಣೆಲ್ಲ ಒಂದು ಕೊಲ್ತಾತ್ತು
0: ಒಂದೆಂಟದಾದ ಗೊಪ್ಪುಂಡು ಸಾತ್ರ ಗೊಪ್ಪುಡು ಸರಿಯಾದ ಹೆಂಗಳ ಗೊತ್ತುಂಡು ಕೆಲವರ ಏಕಾಂತಳು ನಮ್ಮ ಒಟ್ಟು ಉಪ್ಪಡುತ್ತದ ಆಟ ಏಕಾಂತಳು ನಮ್ಮ ವಾದ ರಮಿಸಬೇಡ ಅದೇನು ಕುರಿತು ಪಡೆಗಳ ಕೇಂದ್ರ ಒಂದು ಸಮಯ ಅಂತ ಸತ್ಯ ದೇವಲ್ಲ ಕೈ ತಿನ್ನ ಕತ್ತಿಡು ನಾಳೆ
1: ಕತ್ತಿ ಬಂತು ಜಂಗು ಬೋದಿಗೆ ಅಪ್ಪಳು
0: ಓಡಿಗೆ ಅಪ್ಪಳು
1: ಅನುಕೂಲ ಬೇರೆ ಕಾಲ.

0: ಬಂದು ದಾರದ ಮಂಟಪಡು ಕುಲು ಒಳಗೆ ಅಪ್ಪೆ ಅಂದನಪ್ಪನು ಕಲಸದ ನೀರಿನ ದಂಡವರಿಯನ್ನ ಬಾಲ ಎಡ್ಡೆ ಕೋಡಿಗೆ ಪತ್ತಡಿ ಎಡ್ಡ ಸಾಧಿಗೆ ಸೇರಡದ್ದು ನಮ್ಮೆಲ್ಲ ಸಾರ ಕಣಕುಳು ನೀರು ಎಡ್ಡೆ ಕೋಡಿಗೆ ತಂದೆ ತಾಪನು ಬರವು ಸರವತ್ತಿನಾಯನ ಕೈ ಸೇರು ಆಸೆ ವಿದ್ಯಾರ್ಥಿ ಮಿಕ್ಕ ಬೇತದಾಲದ್ದು ತೀರ್ಮಾನ ಮತ್ತೆ ಆ ವಿದ್ಯಾ ಸರಸ್ವತಿನೇ ಎನ್ನ ನಾಲ ಎಡಿನಲ್ಪಾಯ ವಿದ್ಯೆ ತಿರಿಟ ಲಕ್ಷ್ಮಿ ಪೂಜೋರಿಗೆ ಲಕ್ಷ್ಮಿ ತಿರಿಟ ವಿದ್ಯೆ ಉಪ್ಪುಜೋರಿಗೆ ಆಂಡ ವಿದ್ಯೆ ಶಾಶ್ವತವಾದ ನೆಲೆ ಉಂತುಳಿಂದ ಆಂಡವರು ಲಕ್ಷ್ಮಿ ಎರಡು ಲಕ್ಷ್ಮಿ ಭಾಗ್ಯಲ ಇತ್ತಡು ವಿದ್ಯಾ ಭಾಗ್ಯಲ ಇತ್ತಡು ಆಂಡ ಬ್ರಹ್ಮೆ ಪರೈನ ಚಿರಪರವು ಹಾಳಾದುಕೊಂಡೆ ದಾರದ ಮನೆಟು ಬಂದು ಸಾರ ಸಾರ ಕಣಕ್ಕಲೇನು ಕಟ್ಟಿಗೆ ಯಾನು ಅಂಡ ಎನ್ನ ಕನಕುಲು ಪೂರ ಮುಚ್ಚಿ ಊರಾದುಕೊಂಡ ತೂಪಿ ದೇಕಿಗೆ ಪೊರ್ಲ ಕನ್ನಡಿದ ಎದುರು ಉಂತೊಡುತ್ತೀನಿ ಯಾನು ಆ ಕನ್ನಡಿಗೆ ಕಲ್ಲಾಕದು ಚಿದ್ರ ಚಿದ್ರ ಬಲ್ತೀರ ಪೇರುದ ಲೆಕ್ಕಂತೀರಿ ಎನ್ನ ಸಂಸಾರ ಪುಡಿ ಆದುಕೊಂಡ ಎನ್ನ ತಪ್ಪು ಯಾರನ್ನ ಒಪ್ಪು ಎನ್ನ ಜೀವನ ಅಡುಕೊಬ್ಬಿದಾರು ಮಂತ್ರಿನು ಇದನ್ನ ಯಾರು ಈ ಸ್ಥಿತಿಗೆ ಬರೆಯರ ಎತ್ತಜಿ ಓಲ ಮೆರೆಪೆ ಮೆರೆಪೆ ಆಶೆ ಅಂದಲ ಕೊಡದಿ ಒಂದು ಜೀವನ ಸಾಗಿಸಲ್ಲ ಹಾಡು ಮಲ್ತಡೆ ಪೊರ್ಲ ಕಂಟಡು ಕಟದಿನ ಪುರ್ಪ ಪೂರ ತುಂಡು ತುಂಡು ಆದುಕೊಂಡು ಕಪ್ಪುದ ಕರಿಯ ಮಾಡಿ ಕಡೆ ಮುಟ್ಟಲ ಶಾಶ್ವತವಾದ ಎನ್ನ ಕಣ್ಣರಿ ಎನ್ನ ಮೇನಲಿಕ್ಕೆ ಉಳ್ಳೇರು ಬಂದ ಆಶೆ ದೀವಣ್ಣೆಡ ಕಟ್ಟಿದ ಕರಿಮನೆಯ ಲೋಪಾಪಿನ ಪುರ್ತಾಂಡತೆ ಎನ್ನ ಅಣ ಬರೋ
1: ಮೇಲೆ ಓ ಮದಿ ಮೇಲೆ

ಕಾಲಿನ ವಾರು ಇಲ್ಲಿ ರಾತ್ರಿಯನ್ನು ತಿಂದದ್ದು ನನ್ನ ಸ್ವಂತ ತಾಜುಂದು ಈ ಬುಳಿಪಚ್ಚವ.

0: ಬಾಲೆ ಮನಸಾರ್ನ ಸಾಲ ಕಪಟತನ ಹರಡಕ್ಕೆ ವಂಚನೆ ಪಂದೆ ಪೂರ ವಿಚಾರುಳ್ಳ ದುಂಬತ ದಿವನುಳ್ಳೆನ ಕುರುಬರೆ ಕೇರಿಟ್ಟು ಪುಟುಂಡ ಅಣ್ಣದಾನೆ ಬರವು ಸರವು ದಾಳ ಇಜ್ಜಿಡ್ಲ ಅನ್ನ ಮನಸ್ಸಿಡು ವಂಚನೆ ನೆನಪಿನ ಇಜ್ಜಿ ಈ ಸಮನ ಸಾರ್ ನತ್ತು ತಿಳಿವಂಡೆಯಾನೆ ಸತ್ಯ ಸಂಗತಿನ ಪೂರ ಬುಡ್ಪಾದದು ಏನು ಅಂಡ ಎನ್ನ ಪಾಲುದ ಕಂಡನ ಯಾರು ಎನ್ನ ಕಡೇತ ಕಾಲುಗು ಮುಟ್ಟ ಆರ್ನೊಟ್ಟಿಗೆ ಜೀವನ ಮಾಡ್ಕೊಡ ಇನ ಎನ್ನ ಧರ್ಮ ಜೀವನೋಡು ಕಂಡನೆ ಬಡಿದಿ ಪಂಡ ಗಾಡಿದ ರಡ್ಡು ಚಕ್ರದ ಲೆಕ್ಕನೆ ದುಂಬತ್ತ ಪೋಡತ್ತೆ ಸರಿ ಅರೆನ ಬಾಮಿಯೋಡು ಬಾಮಿದು ಅರೆನ ಸರಿ ಸಾಧಿಗ ಕನೋಡು ಎನ್ನ ಜೀವನ ಕೊಂಚ ಸರಿಯಾಯ ನೆಲೆ ಸಾಧಿ ಅವಳು ತಪ್ಪು ಮಲ್ಪಂದಿನ ಮೆರೆಗೆ ವಾ ರೀತಿ ಇಡ್ಲ ಮೋಸ ವಂಚನೆಯಲ್ಲ ಮಲ್ಪರೆ ಬಂದೆ ಸ್ವಾಮಿ ಇರಿಗೇನು ಮಿಲ್ಪರೆ ಬಲ್ಲದೆ ಎನ್ನ ದುಃಖ ಇರಗೆ ತೂವರ ಆಪು ಜೊತೆ
1: ನಮ್ಮ ಕಾದಕ್ಕೆ ಹೋಗಿ ಮುಲ್ಪಂತನ ಬಚ್ಚಿ ಮುಲ್ಪ ಜನಕ್ಕೂ ಸಾಮಾಜ್ಯ
0: ಏನು ಬಿಲ್ಪುಜಿ ಏನು ಬಿಲ್ಪುಜಿ ಅಂಡ ಏನು ಬಿಲ್ಪರೆ ಬಲ್ಲಿಂದ ಅಂಡ ಏನು ಪಣಿಲ ಬೇರ್ತೇನೆ
2: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡೆದಿ ಇದರ 7ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನಿದೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Ni klickin undu lare radio Sarang 107.8 FM. Itte inchipa Kattilu Padavipura College da Shri Vidya Sabha Bhavanadu Kattilu Shri Durga Parameshwari Devala Shikshana Samuha Samsthida Sanyojanadu Bramara Inchara Tulu Uchchayo ee lesidu Tulu Paddanada Base ee vishayada bagittu paathirna Dr. Ashok Alva Arna paathirada kade teyage kenandu barka.
1: ಯಾನ ಪಾಡ್ದನಡು ತುಳು ಭಾಷೆದ ವಿಚಾರಗು ಬರ್ಪೇನು. ಬಹುತೇಕವಾದ ಮುಲ್ಪ ಜೋಕುಲಿತ್ತಿ ನೆಡ್ದವರ ನಮ್ಮ ಬರವುದ ಸಂದರ್ಭ ಆ ಕಾಲೋಡು ಎಂಚೆತ್ತಿನ ಪಂಡದಿಂದು ಇನಿತ್ತ ಬರವುದ ಕಾಲ ನಮ್ಮತ್ತು ಏನಾಂಡ ನಂಕ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಆನ್ಲೈನ್ ಕ್ಲಾಸ್ ಅಥವಾ ಮೊಬೈಲ್ ಇಂದಿಟ್ಟು ಮಾತಾಗ್ಲ ನಮ್ಮ ಬರವಗು ಐಡ್ದಲ ಒಂತೆ ಪಿರಪ್ಪ ಪೋಯೊಂದಾಂಡ ಪುಸ್ತಕ ಪೆನ್ನ ಸ್ಲೇಟ್ ಚೀರಾವು ಇಂದು ಮಾತ ಬರ್ಪುಂಡು. ಐಡ್ದಲ ಒಂತ ಪಿರಪ್ಪ ಪೋಯಂದಾಂಡ ನಮ್ಮ ಓಲೆದ ಬರವು ಪಾಡ್ದನೋಡು ಕಂಠಾವು ಓಲೆ ಬೇದೋ ಸಾತ್ರೋ ಐಗುಳೆ ಮಠೋ ಇಂದು ಮಾತ ಬರ್ಪುಂಡು. ಐಡ್ದಲ ಪಿರವು ಅಂತ ಪೋಯಂದಾಂಡ ಪುಯ್ಯದ ಬರವು ಇನಿ ನಮ್ಮ ಮಾತ ಜೋಕ್ಲಿಗೆ ಆರಂಭಿಕ ವಿದ್ಯಾಭ್ಯಾಸ ಕೊರನಗ ನಮ್ಮ ದಾದ ಪನ್ಪೋಂದಾಂಡ ಅರಿಪತ್ತಾವನು ಒಂಜಿ ನಮ್ಮ ಅಲ್ಪ ಒಂಜಿ ಉಂಡು ಶಾರದಾ ಪೂಜೆದಾನಿ ಜೋಕ್ಲಿಗೆ ಅರಿಪತ್ತಾದ ಅಕ್ಷರಾಭ್ಯಾಸ ಮಲ್ಪವನು. ಆ ಕಾಲೋಡು ನಮ್ಮ ಪೊಯ್ಯಡು ಅಕ್ಷರಾಭ್ಯಾಸ ಮಲ್ಪವಂದಿತ್ತು. ಅವು ಪಾಡ್ದನೋಡು ಎಂಚ ಬರ್ಪುಂಡು ಪಂಡಂದಾಂಡ ಜೋಕುಲು ಬರವಿನ್ನ ಸಾಲೆಗೆ ಪೋದು ಬರವು ಕಲ್ಪುಡು ಪಂಡಿರು ಒದ್ದುಂದ ಬೊಟ್ಟೊಡ್ದು ಬೊಟ್ಟಿಲ್ಲ ಒಕ್ಕೇಲನ್ನು ತರ್ಪುಡಾಯರು ಪಡ್ಡಾಯಿ ಕಡಲಿಡ್ದು ನುಗುರುಲ್ಲ ಸೆರೆ ಸೆರೆ ಪೊಯ್ಯ ತರ್ಪಾಯರು ಮೂಡಾಯಿ ಸಿಲವಿಲ್ಲ ಮುಂಡೊಡು ಪಾಡಾಯರು ಒಕ್ಕಣೆಗೆ ರಂಗೋಜಿಸಿ ನಪ್ಪಿರನ್ನು ತರ್ಪುಡಾಯರು ಕೈಪತ್ತಿರು ಕೈತ ಬರವು ಬರೆಪಾಯರು ಕೈತ ಬರವು ಬಾಯಿಗೆ ಬತ್ತಂಡು ಬಾಯಿದ ಬರವು ತರೆಕ್ಕೆ ಬತ್ತಂಡು ತರೆತ ಒಕ್ಕರೋ ಬಾಯಿಗೆ ಬತ್ತಂಡು ಬಾಯಿದ ಒಕ್ಕರೋ ಕೈಕ್ಕೆ ಬತ್ತಂಡು ಕೈತ ಒಕ್ಕರೋ ಪೊಯ್ಯಗೆ ಬತ್ತಂಡು ಪದ್ರಾಡು ಬಳ್ಳು 24 ಮಗ್ಗೆ ಕಲ್ತಿರು ಬರವು ಕಲ್ತು ದಾಂಡು ಪಂಡೇರು ಪೊಯ್ಯೆ ಬತ್ತದು ಎಂಜ ಬರಿಪಾವಂದಿ ತೆರೆದು ಪಂಡನಾಡ ಪೊಯ್ಯಡ್ದ ಕೈಕ್ ಕೈಡ್ದ ಬಾಯ್ಗು ಬಾಯ್ಡದ ತರೆಕ ಅಕ್ಷರಾಭ್ಯಾಸ ಬನ್ನೇಟಲ ಆಕಲು ಬರೆಪಾಯರು ಇಂದೇನೆ ಪಾಡ್ದನೋಡು ಎಂಚ ಬರ್ಪಣ ಪಂಡನಾಂಡ ಅವು ಗಿಳಿತ ಬರವು ಅಂದು ಪಂಡಪರು ಗಿಳಿತ ಬರವು ಅಂದು ಬರವಂದಿತ್ತರು ಗಿಳಿತ ಬರವು ಗಿಳಿತ ಬರವು ಅಂದು ಪಂಡ ದಾದಾ ಅಂದೇ ಅನ್ನು ಬರ್ತಿರಕ್ಕೆ ನಾವು ಗಿಳಿ ಚೀಟದ ಎತ್ತದ ಮಲ್ಪಣತ್ತ ನಾವು ಗಿಳಿ ಚೀಟದ ಎತ್ತದ ಮಲ್ಪಣತ್ತು ಗಿಳಿ ಪಾಠ ಒಪ್ಪಿಸುವುದನ್ನು ಬರೆದು ಬರೆದು ಬರೆದು ಎಂಕ್ ಏತು ಕಲ್ತಂಡಲ್ಲ ಬರೆಯು ತರಕ್ಕೆ ಮಿ ತರುಜಿ ಎಂದು ಪಣಪೋ ಅಂಚಾದೇ ಮುಲ್ಪ ಬರೆಪಾದ ಬರೆಪಾದ ಬರೆಪಾದು ಕೈತ ಬರವು ಬಾಯಿಗೆ ಬನ್ನೇಟ ಅವು ಸಂಪೂರ್ಣವಾದ ಗಟ್ಟಿ ಅನ್ನೇಟ ಅಲ್ತಡ್ದು ಬೊಕ್ಕ ಬಾಯಿದ ಬರವು ತರಕ್ಕೆ ಬನ್ನೇಟ ತರಕ್ಕೆ ಮಿತರ್ನೇಟಲ ಆಯನ ಬರೆಪಾವಂದಿತ್ತರು ಇತ್ತೆ ಬರವು ಬತ್ತನ ಪಂಡಿರು ನಾನು ಆಯ್ದು ನೆಕ್ಸ್ಟ್ ಸ್ಟೆಪ್ ಪೋಡಾಡು ಎಂಕಲ ನಾನು ಓಲೆದ ಬರವು ಬರೆವುಡು ಒಲಿತ ಬರವು ಬರೆವುಡು ಅಪಗ ದಾನ ಮಲ್ತೆರು ಐಕ ಅರೇಂಜ್ಮೆಂಟೇರು ಉದ್ದಂದ ಬೊಟ್ಟೊಡ್ದು ಬೊಟ್ಟಿಲ್ಲ ಬಿರ್ಮಣ ಬಣ್ಣಾಯನ್ ತರ್ಪುಡಾಯರು ಕೋಡಿ ಬೊಟ್ಟದ ಗುಜ್ಜಿಲ್ಲ ತಾರಿಗು ಕುಂಟಿಲ್ಲ ಕೆರ್ಪುದೀಪಾಯರು ಕಟ್ಟಗ ಮೇಲಾಯಿ ಒಲಿ ಕಡ್ಪಾಯರು ಮೂಡಾಯಿ ಸರಿದಂಬುಗು ಪಾಡಾದು ಪಡ್ಡಾಯಿ ಮಣಿದಂಬುಗು ದೆಲ್ಪಾಯರು ತೊಲೆ ಪ್ರಾಸ ತೊಲೆ ಏತು ಪೊರಲೊಂದು ಮೂಡಾಯಿ ಪಡ್ಡಾಯಿ ಸೆಲಿದಂಬು ಪನಿದಂಬು ಪಾಡಾಯರು ದೆಪ್ಪಾಯರು ಮೂಡಾಯಿ ಸೆಲಿದಂಬುಗು ಪಾಡಾದು ಪಡ್ಡಾಯಿ ಮಣಿದಂಬುಗು ದೆಪ್ಪಾಯರು ಕಡೆವಲಿ ಕತ್ತೆರಿಯರು ಕೊಡಿವಲಿ ಮುತ್ತೆರಿಯರು ಬಂಜಿಗೆ ಬಾಮ ಮರ್ಪಾಯರು ಬಿರಿತ ಕೊರಂದು ಒಯ್ತೆರು ಎಣ್ಣೆನ ಮಂಜಾಲ ಅರೆಪಾದು ಓಲೆಗೆ ಒಪ್ಪ ಕೊರಿಯರು ಐಪುಂಡಿ ಓಲೆ ಮುಪ್ಪುಂಡಿ ಗೆರಂತ ಪರ್ತಿಯರು ಓಲೆ ಪತ್ತು ಓದಿಯರು ಗೆರಂತ ಪತ್ತು ನಾಣ್ಯರು ಬಾಯಿದಚ್ಚರ ಓಲೆಡಾಂಡು ಓಲೆದಚ್ಚರ ಬಾಯಿಡಾಂಡು ಬಾಯಿದಚ್ಚರ ಓಲೆಡಾಂಡು ಓಲೆದಚ್ಚರ ಬಾಯಿಡಾಂಡು ಅವು ಮಾತ್ರ ಸಂಪೂರ್ಣ ಕಲ್ತದಾನೇಟಲ ಆಕಲು ಬರೆಯರು ಇಂದು ಒಂಜಿ ಪಾಡ್ದನದ ಸ್ಟ್ರಕ್ಚರ್ ಇಂದಿನೇ ನಾವುಡೆರು ಸೂತ್ರಾತ್ಮಕ ವಾಯನ ಚಿತ್ರ ಒಂಜಿ ಶೈಲಿ ಪಣಪಿರು ಪಾಡ್ದನ ಪಣದ ಪೋನಗ ಒಂಜಿ ಪಾಡ್ದನೋಡು ಒಂಜಿ ಸೂತ್ರ ಉಂಡು ಅಕ್ಕಾಸದ ಅಟ್ಟೆಪಣೆ ಪಾರಾಯರು ಪಾತಲದ ಪಣಿದಂಗೆ ದೆತ್ತಿರು ಸುಂಠಿ ಮೀರಿ ಕಷಾಯ ತಮರಿ ಮೀರಿನ ಪೊಣ್ಣು ಪುಣಿ ಮೀರಿನ ಕಂಡ ಇಂಚಿತ್ರ ಮಾತ ಒಂಜಿ ಸೂತ್ರಗಳು ಉಲ್ಲ ಆ ಸೂತ್ರವನ್ನು ಅಲ್ತಳ್ತಳ್ತಳ್ತಳ್ತದ್ದು ಪೆಜೊಂದು ಪೆಜೊಂದು ಅಕಲು ಕಟ್ಟೊಂದು ಪೋಪೇರು ಈ ಯಾನ ಎಕ್ಕಡೆ ಪಣಲೆಕ್ಕನೆ ಒಂಜಿ ಪಾಡ್ದನ ಕೇಣು ನಾಯನ ಎದುರುಡು ಎಂಚ ಅವು ಬದಲಾಪುಡು ಬೊಕ್ಕ ಎಂಚ ಪರಿಷ್ಕರಣೆ ಆಪನ ತೂಪನೆಕ್ ನನಂಜಿ ಯಾನ ಪಾಡ್ದನದ ಒಂಜಿ ಭಾಗವನ್ನು ಪಣಪೆ ಅವು ನಿಖಿಲೇ ಕೇಳಲೆ ಎಂಚ ಉಂಡು ಪಂಡದಂದು ಇಂದು ಎಲ್ಲೇ ಪಾಡ್ದರ ಪಣ್ಣ ಅರತ್ತು ಇಂದು ಮಲ್ಲ ಒಂಜಿ ಪಾಡ್ದನ ಕಾರ್ಯ ಪಣ್ಣವು ஆரோக்கியஞ்சான பண்ணதுன்னா அருண கீழ்ன எதிருடு கொஞ்சம் மல்ல ஜனக்குள்ளதிரு அப்பக்கோ பாடுதனோ ஆரே கொஞ்சம் ஆசக்தி பரியற போடாது எஞ்ச மண்டி இருந்து இந்த பாடுதனத கொஞ்சம் பாஷன்னு போடுதோ பேத்தை பாஷை த கடைக்கு திருக்கணும் எஞ்சொன்னு தூளே இந்த குமாரே போலத காட்டு மாயக்க மல்த்தி புக்கோ ஆயே போதோ பொல்லொட்டு ஒடு பொகரி மரட்டு கஞ்சின்ன கோரி அது கெலுத்துது அல்த்தடுத்து புக்கோ ஆயே குத்தில்ல மாகணைக்கு போப்பி குத்தில்ல மாகணை தரசரிக்கு போ தொந்தரை குறிப்பி தொந்தரை குறா குமாரை பத்து நீ நக்கலி குத்தாப்புஜி அப்பக ஆறு கொஞ்சி நீலேஸ்வர தந்திரன் எப்படாது குமாரன் பத்தோடு பண்பேரு ஆ பாகனும் பாடுதனகாரி எஞ்ச பண்பேத்துலே நீலேஸ்வர தந்திர பத்தது குத்தில்ல பத்னாஜி மாகணெடுவோ கன்னட மந்திரோடு லெத்தெரு குமாரே பத்தினேஜி இங்கிலீஷ் மந்திரோடு லெத்தெரு குமாரே பத்தினேத்தி பாடுதனத பாஷை பொடுது பாடுதனது இடீ ஸ்ட்ரக்சர்னே பொடுது இப்பாடுதன் எஞ்ச பதலாண்டு இதுக்கு காரணதாதாண்டு இங்கிலீஷ் மந்திரோடு லெத்தரு பகுபாஷா பண்டித்தர் இருந்து கொத்தா போன பேர் தந்திரலோ இங்கிலீஷ் மந்திரோடு லெத்தரு தந்திரலோ இந்த என்ன வத்து சார் இந்த பாடுதனோடு ரெக்கார்ட் ஆத்தினா பரவணிக்கு எடுத்தினா இங்கிலீஷ் மந்திரோடு லெத்தரு தந்திரலோ குமாரே பத்தினெத்தியே துளு மந்திரோடு லெத்தரு தந்திரலோ குமாரே பத்தினெத்தியே தெலுங்கு மந்திரோடு லெத்தரு தந்திரலோ குமாரே பத்தினெத்தியே மலையாளி மந்திரோடு ஜப்பிப்புனகா குமாரே தந்திரலா கைக்கு கைக்கு வந்து திக்கியே ಇಂದು ಬಾರಿ ಮಲ್ಲವರಿ ಫಿನ್ಲ್ಯಾಂಡದ ವಿದ್ವಾಂಸೆ ಲಾರಿ ಹಾಂಕೋ ಪಣಪಿನಾರು ಸಿರಿ ಪಾಡ್ದನನ್ನು ಸಂಗ್ರಹ ಮಾಲ್ಪನಾಗ ಆರು ಎದುರುಡು ಕುಲೋಂದೆರು ಬೇರೆ ಪಾಡ್ದನ ಪಣ ಪನಗ ಒಂದು ರೀತಿಯದ ಉಮೇದಾಡ ಆರು ಇಂಗ್ಲೀಷ್ದಾರು

ಈತನೇಟ ಇಂಚಿಪ್ಪ ಕಟೀಲು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾ ಸಭಾಭವನಡ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡ್ ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಿಡ್ ತುಳು ಪಾರ್ದನದ ಬಾಸೆ ಈ ವಿಷಯದ ಬಗ್ಗೆ ಪಾತೇರ್ನ ಡಾಕ್ಟರ್ ಅಶೋಕ್ ಆಳ್ವ ಅರ್ನ ಪಾತೇರದ ಕಡೆತ ಯಜ್ಞೆ ಕೇಂದರೆ ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತೆಗ್ಲ ಸೊಲ್ಮೆಲು ಕೆನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಈತನೇಟ ಕೋಟಿ ಚೆನ್ನಯ್ಯ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೇನು ಕೇನೊಂದು ಬರ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 是不表演的人是这样的意思。
1: 我得你讲的。जब जान जाएगा, अगर जान पाया

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದು ಕಡ್ಡಾಯವಾದ ಸೈನ್ ಪಾಡದು ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊರ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವೊಂದುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
3: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 3:01 ಆಗ್ತಾ ಇದೆ. ಸೊ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ, ನಿಮ್ಮ ಆರ್ ಜೆ ಸೈಫುಲ್ ಕುತ್ತಾರ್. ಸೊ ಹಾಗೆಯೇ ನೀವು ಇವತ್ತು ಕರೆಯನ್ನು ಮಾಡಬಹುದು. 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡುವ ಮೂಲಕ ನಿಮ್ಮ ಇಷ್ಟದ ಹಾಡುಗಳನ್ನು ಖಂಡಿತವಾಗಿಯೂ ಕೂಡ ಕೇಳಬಹುದು. 6364204949 ಈ ಒಂದು ಸಂಖ್ಯೆಗೆ. ಹಾಗೆಯೇ ತುಂಬ ಮಂದಿ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೇಳುಗರಿರ್ತಾರೆ, ಅಂದರೆ ತುಂಬ ಮಂದಿ ಕೂಡ ತಮ್ಮ ನೆಚ್ಚಿನ ಹಾಡುಗಳನ್ನು ಕೂಡ ಕೇಳ್ತಿರ್ತಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯ ಒಂದು ಅವಕಾಶವೂ ಕೂಡ ಹೌದು ಈ ಒಂದು ಒಲವಿನ ಹಾಡು ಕಾರ್ಯಕ್ರಮ. ಯಾರಿಗಾದರೂ ಕರೆ ಮಾಡಿ ತಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿದರೆ ನೀವು ಕರೆ ಮಾಡಬೇಕಾದಂತಹ ನಮ್ಮ ಸಂಖ್ಯೆ 6364204949 ಈ ಒಂದು ಸಂಖ್ಯೆ ಅಂತ ಹೇಳುತ್ತಾ ಒಬ್ಬರು ಕರೆಯಲಿದ್ದಾರೆ. ಯಾರು ಅಂತ ಕೇಳೋಣ. ಹಲೋ ಹಲೋ, ದಯವಿಟ್ಟು ಮಾತನಾಡಬೇಕು. ಹಲೋ, ಓಕೆ, ಕರೆಯಾಕೋ ಕಡಿತಗೊಂಡಿದೆ. ಕೇಳುಗ್ರೆ, ನೀವು ನೆಟ್ವರ್ಕ್ ಇರುವಂತಹ ಪ್ಲೇಸಲ್ಲಿ ನಿಂತು ನೀವು ಕರೆ ಮಾಡಿದರೆ ಇನ್ನಷ್ಟು ಕೂಡ ಬಹಳ ಸುಲಭ ಅನ್ನೋದನ್ನು ಕೂಡ ಹೇಳುತ್ತಾ ಮೊದಲಿಂದಾಗಿ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ಆ ನಂತರದಲ್ಲಿ ಕಾರ್ಯಕ್ರಮ ಕೂಡ ಮೂಡಿಬರುತ್ತೆ. ಕೇಳ್ತಾ ಬಂದಿದ್ದು ರೇಡಿಯೋ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳು ಕೇಳ್ತಾ ಇರೋದಿದ್ದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ನೀವು ಕರೆಯನ್ನು ಮಾಡ್ಬೋದು 6364240499 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಮೊದಲ ಕರೆಯಲ್ಲಿ ಯಾರು ಅಂತ ಕೇಳೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಮಂಗಳದೇವಿಯಿಂದ
0: ವಿನಯ ಅಲ್ವಾ? ಗೊತ್ತಾಯ್ತು ಒಮ್ಮೆಲೆ, ಯಾಕಂದ್ರೆ ಮಂಗಳದೇವಿ ಅಂತ ಹೇಳುವಾಗ ಪಕ್ಕ ನನಗೆ ಗೊತ್ತಾಯ್ತು. ಹಾಗೆ ಹೇಗಿದ್ದೀರಾ ಎಲ್ರು? ಎಲ್ಲರೂ ಕೂಡ ಸೌಖ್ಯ ಆಗಿದ್ರ? ಇವತ್ತು ಬೆಳಿಗ್ಗೆ ನಾನು ಮಾಧ್ಯಮ ಸುದ್ದಿಗೆ ಬರುವಾಗ ನಮ್ಮ ಇವರು ಸಿಕ್ಕಿದ್ರು, ಅಶೋಕ್ ಮುಳುಗಿತ್ತು, ಅವರನ್ನ ನಿಮ್ಮ ಕಡೆಗೆ ಡ್ರಾಪ್ ಮಾಡಿ ಈ ಕಡೆ ಬಂದಿದ್ದೆ ಮಾಧ್ಯಮ ಸುದ್ದಿಗೆ ಅಂತ ಬಂದಿದ್ದೆ.
1: ಅವರು ಮಧ್ಯಾಹ್ನ ರಜೆ, ಬೆಳಿಗ್ಗೆ ಬಂದಿದ್ರು.
0: ಹೌದು. ಮತ್ತೆ ಊಟ ಎಲ್ಲ ಆಯ್ತಾ ಮೇಡಮ್?
1: ಆಯ್ತು.
0: ಎಲ್ಲ ನೀವು ಅಲ್ಲಿಗೆ ಟಿಫಿನ್ ತರ್ತೀರಾ ಅಥವಾ ಅಲ್ಲೇ?
1: ಕೆಲವರು ಮನೆಗೆ ಹೋಗ್ತಾರೆ.
0: ಹ್ಮ್,
1: ಕೆಲವರು ಮನೆಗೆ ಹೋಗ್ತಾರೆ, ನಾನು ಟಿಫಿನ್ ತರ್ತೇನೆ.
0: ಟಿಫಿನ್ ತರ್ತೀರಿ? ಎಸ್. ಇವತ್ತೇನು ಟಿಫಿನ್ ಅಲ್ಲಿ ಏನು ಸ್ಪೆಷಲ್ ಇತ್ತು?
1: ಇವತ್ತು ಗುರುವಾರ ವೆಜ್ ನಮ್ದು, ಸಾರು ಮತ್ತೆ ತೊಂಡೆಕಾಯಿ ಪಲ್ಯ.
0: ಓಕೆ, ಅದು ಗುರುವಾರ ಯಾವತ್ತು ಕೂಡ ವೆಜ್ ಇರುತ್ತಾ?
1: ವೆಜ್.
0: ಓ ಹೌದಾ. ಎಸ್, ಓಕೆ. ಯಾವ ಹಾಡು ಕೊಡ್ಲಿ ನಿಮ್ಗೆ?
1: ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ.
0: ನಾನು ಯಾವುದೋ ಒಂದು ಲಾರಿಯ ಹಿಂಬದಿಯಲ್ಲಿ ಒಂದು ಈ ಒಂದು ಸೆಂಟೆನ್ಸ್ ಕೇಳಿದ್ದೆ, ಓ ಮಲ್ಲಿಗೆ ನೀ ಎಲ್ಲಿಗೆ ನಾ ಜಲ್ಲಿಗೆ ಅಂತ ಹೇಳಿಕೊಂಡು. ಸೊ ಈ ಒಂದು ಹಾಡು ಕೇಳುವಾಗ ಅದು ಅವರಪ್ಪ ನೆನಪಾಯಿತು. ಈ ಒಂದು ಹಾಡು ಎಲ್ಲರೂ ಕೂಡ ಅಲ್ಲಿ ಅಪೇಕ್ಷೆ ಪಡ್ತಿದ್ದಾರಂತಲ್ವಾ ನಿಮ್ಮ?
1: ಹೌದು,
0: ಎಲ್ರಿಗೂ ಕೂಡ ಈ ಒಂದು ಹಾಡು ಬೇಕು ಅಂತ ಹೇಳ್ಕೊಂಡಲ್ವಾ? ಎಷ್ಟು ಮಂದಿ ಲಾಸ್ಟ್ ಟೈಮ್ ನೀವು ಹೇಳಿದ್ರೆ 15 ಮಂದಿ ಕೆಲಸಕ್ಕೆ ಇರೋದಲ್ಲಿ?
1: ಹೌದೌದು.
0: ಓಕೆ ಓಕೆ, ಹೇಗೆ ಹ್ಯಾಪಿ ಆಗಿದ್ದೀರಾ ಎಲ್ರು?
1: ಹ್ಯಾಪಿ ಇಲ್ಲಿ ಕೆಲಸದಲ್ಲಿ.
0: ಹ್ಮ್, ತುಂಬಾ ಸಂತೋಷದಿಂದ ನಮ್ಮ ರೇಡಿಯೋ ಸಾರಂಗ ಕೇಳ್ತಾ ಕೇಳ್ತಾ ಕಾರ್ಯಕ್ರಮ, ಸಾರಿ ನಿಮ್ಮ ಕೆಲಸ ಮಾಡ್ತಾ ಇರ್ತೀರಾ ಅಂತಲ್ವಾ ಕಾರ್ಯಕ್ರಮ ಎಲ್ಲ ಕೇಳ್ತಾ? ಓಕೆ, ತುಂಬಾ ಸಂತೋಷ. ನಮಗೂ ಕೂಡ ಒಂದು ಸಂತೋಷ, ಯಾಕಂದ್ರೆ ಅಷ್ಟು ಮಂದಿ ಒಂದು ಕಡೆ ಕೂತು ಕಾರ್ಯಕ್ರಮವನ್ನು ಕೇಳಿಕೊಂಡು ಒಂದು ಕಡೆ ಏನು ಕೆಲಸ ಮಾಡ್ತಾ ಇರುವುದು. ಸೊ ನಮ್ಮಲ್ಲಿ ಬರುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ನಿಮಗೆ ತುಂಬಾ ಉಪಯುಕ್ತವಾಗಬಹುದಲ್ವಾ? ಎಸ್. ಓಕೆ, ತುಂಬಾ ಸಂತೋಷ ಆಯ್ತು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ. ಎಸ್, ನಮ್ಮ ವಿನಯ ಇವರು ಮಂಗಳದೇವಿಯಿಂದ ಕರೆ ಮಾಡಿದ್ರು. ಸೊ ವಿನಯ್ ಮಾತ್ರ ಅಲ್ಲ, ಅವರ ಜೊತೆಗೆ ಒಂದು ದೊಡ್ಡ ಸಂಘವೇ ಇದೆ, ಅಂದರೆ ತುಂಬ ಮಂದಿ ಅಲ್ಲಿ ಕೆಲಸಕ್ಕಿದ್ದಾರೆ. ಸೊ ಅವರೆಲ್ಲರೂ ಕೂಡ ಒಟ್ಟಿಗೆ ಕೂತು ಒಂದು ಕಾರ್ಯಕ್ರಮವನ್ನು ಆಲಿಸ್ತಾ, ಸೊ ಹಾಗೆಯೇ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡ್ತಾರೆ, ಆದರೆ ರಿಕ್ವೆಸ್ಟ್ ಮಾಡಿಸೋದು ಮಾತ್ರ ವಿನಯ ಇವರ ಹತ್ರ. ಸೊ ಯಾವತ್ತೂ ಕೂಡ ಎಸ್ ಎಮ್ ಎಸ್ ಆಧಾರಿತದಲ್ಲಿಯೂ ಕೂಡ ನಾವು ನೋಡ್ತಾ ಇರ್ತೀವಿ, ಅವರ ಸಂದೇಶಗಳು ಕೂಡ ಬರ್ತಾನೆ ಇರುತ್ತೆ. ಏನಿವೇ ಶ್ರೋತೃಗಳು, ನೀವು ಕೂಡ ಕರೆಯನ್ನು ಮಾಡಬಹುದು 6364240499. ವಿನಯ ಅವರು ಕೇಳಿರುವಂತೆ ಓ ಮಲ್ಲಿಗೆ ನಿನ್ನೊಂದಿಗೆ ಈ ಒಂದು ಹಾಡನ್ನು ಕೇಳಿದ್ದಾರೆ. ಅನುರಾಗ ಸಂಗಮ ಈ ಒಂದು ಚಲನಚಿತ್ರದಿಂದ ಈ ಒಂದು ಹಾಡನ್ನು ಕೇಳಿರುವಂಥದ್ದು. ಸೊ ಖಂಡಿತವಾಗಿಯೂ ಕೂಡ ಅವರಿಗೆ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳುತ್ತಾ, ಸೊ ಹಾಗೆಯೇ ಕೇಳುಗರೆ ಮುಂದಿನ ಮತ್ತೋರ್ವರು ಕರೆಯಲ್ಲಿ ಯಾರು ಅಂತ ಕೇಳೋಣ. ಹಲೋ
2: ಹಲೋ, ಜಾನ್
0: ಅಂತ ಬಜಲ್ ನಿಂದ. ಜಾನ್ ಅವರೇ, ಹೇಗಿದ್ದೀರಿ ಸರ್? ಬಾರಿ ಅಪರೂಪದಿಂದ ಕಾಲ್ ಮಾಡ್ತಿದ್ದೀರಿ ಸರ್, ಬಾರಿ ಅಪರೂಪ ಆಯ್ತಾ ಅಂತ. ಇದಕ್ಕಿಂತ ಮುಂಚೆ ಒಮ್ಮೆ ಕಾಲ್ ಮಾಡಿದ್ರಲ್ವಾ? ಹೌದೌದು, ಅದೇ ಮಾಡಿದ್ರಿ, ಆದ್ರೂ ಕೂಡ ಅಪರೂಪ ನಿಮ್ಮ ವಾಯ್ಸ್ ಕೇಳೋದು. ಹೇಗೆ, ಏನ್ ಮಾಡ್ತಿದ್ದೀರಾ ಜಾನ್ ಅವರೇ? ಯಾವುದು ಬಸ್? ಓಕೆ ಓಕೆ, ನೀವು ಬಸ್ ಅಲ್ಲಿ ಕೇಳ್ತಿರ್ತೀರ ನಮ್ಮ ಕಾರ್ಯಕ್ರಮ? ಮನೆಯಲ್ಲೇ ಇರೋದಾ? ಓಕೆ ಓಕೆ, ಅಂದ್ರೆ ಯಾವ ಬಸ್? ಎಲ್ಲ ಬಸ್ ಇದೆ. ಓಕೆ, ಸ್ಟೇಟ್ ಬ್ಯಾಂಕ್ ಅಲ್ಲಿ ಇರೋದಾ? ಓಕೆ, ಅಲ್ಲೇನು ರೇಡಿಯೋ ಇಟ್ಕೊಂಡು ಕೇಳೋದಾ? ಈಗ ಸದ್ಯಕ್ಕೆ ಮನೆಯಲ್ಲಿದ್ದೀರಾ ಅಂತಲ್ವಾ? ಇವತ್ತು ರಜೆ, ಹಾಗೆ ಮನೆಯಲ್ಲಿರುವುದರಿಂದ ನಮ್ಮ ಒಲುವಿನ ಹಾಡು ಕಾರ್ಯಕ್ರಮದಲ್ಲಿ ಒಂದು ಕಾಲ್ ಮಾಡುವಂತ ಮನಸ್ಸಾಯ್ತಲ್ವಾ? ಓಕೆ, ತುಂಬಾ ಸಂತೋಷ. ಊಟ ಎಲ್ಲ ಆಯ್ತು ಸರ್? ಮಾಡ್ತಾ ಇದ್ದೀರಿ? ಏನು ಪದಾರ್ಥ ಸ್ಪೆಷಲ್ ಏನಿದೆ ಇವತ್ತು? ವೆಜ್. ಹ್ಮ್, ಎಲ್ಲ ವೆಜ್ ಅಲ್ವಾ? ಕಡಲೆ ಕಾಯಿ ಅಲ್ವಾ? ಓಕೆ, ಮಳೆ ಇದೆಯಾ? ಇಲ್ಲ, ಬೆಳಿಗ್ಗೆ ಒಂದು ಬಂದು ಹೋಯ್ತು ಅಲ್ವಾ ಅಷ್ಟೇ? ಹ್ಮ್, ಭಾರಿ ಕಷ್ಟ ಜುಲೈ ತಿಂಗಳಲ್ಲಿ ಈ ಒಂದು ಪರಿಸ್ಥಿತಿ ಆದ್ರೆ ಮುಂದಿನ ದಿನಗಳು ಹೇಗೆ ಅಂತ, ಅದೇ ಆತಂಕ. ಹೌದೌದು, ನದಿಯೆಲ್ಲ ಬತ್ತಿ ಹೋಗ್ತಾ ಇದೆಯಂತೆ. ಸೊ ಎಂತ ಒಂದು ಕಷ್ಟ ಆಗ್ಬಹುದು ಅಂತ ಹೇಳ್ಕೊಂಡು. ಎಸ್, ಅದೇ. ಯಾವ ಹಾಡು ಕೊಡ್ಲಿ ಜಾನ್ ಅವರೇ ತಮಗೆ?
2: ಹೆಣ್ಣಿನ ಬಗ್ಗೆ ಒಂದು ತುಳು ಹಾಡು ಉಂಟಲ್ಲ,
0: ಯಾವುದು ಹಾಡು ಲೈನ್ ಹೇಳ್ಬೋದಾ ಸರ್?
2: ನೆನಪಿಲ್ಲ,
0: ನೆನಪಿಲ್ಲ. ಯಾವ ಹಾಡು, ಯಾವ್ದ್ರದ್ದು?
2: ತುಳು, ಹೆಣ್ಣಿನ ಬಗ್ಗೆ.
0: ಹ್ಮ್, ಮೋಕ್ಯದ ಸಿಂಗಾರಿಯ? ಮೋಕ್ಯದ ಸಿಂಗಾರಿಯ
2: ಯಾವ್ದು ಗೊತ್ತಿಲ್ಲ.
0: ಹ್ಮ್, ಇದ್ರೆ ಯಾವ್ದಾದ್ರೊಂದು ಹಾಡು ಪ್ರಸಾರ ಮಾಡ್ತೀನಿ. ಓಕೆನಾ? ಓಕೆ ಓಕೆ, ಥ್ಯಾಂಕ್ ಯು ಜಾನ್ ಅವರೇ. ಎಸ್, ಧನ್ಯವಾದಗಳು, ಧನ್ಯವಾದಗಳು ಅಂತ ಹೇಳಿಕೊಂಡು ಅವರೊಂದು ಹಾಡನ್ನು ಕೇಳಿದ್ದಾರೆ. ಸೊ ಖಂಡಿತ ಅವರು ಒಂದು ಹೆಣ್ಣಿನ ಬಗ್ಗೆ ಯಾವುದಾದ್ರೂ ಒಂದು ತುಳು ಹಾಡನ್ನು ಪ್ರಸಾರ ಮಾಡಿ ಅನ್ನೋದನ್ನು ಕೂಡ ಕೇಳಿರುವಂಥದ್ದು. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ಯಶೋತ್ರಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ, ಓಕೆ, ಕರೆಯೋಕ್ಕೂ ಕಡಿತಗೊಂಡಿದ್ದು. ಕರೆಯನ್ನು ಮಾಡಬಹುದು ಅನ್ನೋದನ್ನು ಕೂಡ ಹೇಳುತ್ತಾ 6364204949 ಈ ಒಂದು ಸಂಖ್ಯೆಗೆ ಎಸ್ ಮುಂದಿನ ಕರೆಯತ್ತ. ಹಲೋ
1: ಹಲೋ, ನಮಸ್ತೆ.
0: ಹಲೋ ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ಸುನಂದ ಕಯ್ಯಾರಿಂದ.
0: ಸುನಂದ ಕಯ್ಯಾರಿನಿಂದ ಹೇಗಿದ್ದೀರಿ ಮೇಡಮ್?
1: ಹಾ, ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
0: ಹಾ, ನಾವು ಕೂಡ ಚೆನ್ನಾಗಿದ್ದೀವಿ. ಊಟ ಎಲ್ಲ ಆಯ್ತಾ ಮೇಡಮ್?
1: ಹಾ, ಊಟ ಆಯ್ತು ಸರ್.
0: ಊಟ ಆಯ್ತಾ? ಓಕೆ. ಕಯ್ಯಾರ್ ನಮ್ಮ ಈ ಭಾಗ ಮಂಜೇಶ್ವರ ಭಾಗ ಬರುತ್ತಾ?
1: ಹೌದೌದು, ಉಪ್ಪಳ.
0: ಉಪ್ಪಳ ಅಲ್ವಾ?
1: ಹೌದು.
0: ಅಂದ್ರೆ ನೀವು ರೇಡಿಯೋದಲ್ಲಿ ಕೇಳ್ತೀರಿ? ತುಂಬಾ ಸ್ಪಷ್ಟವಾಗಿ ಸಿಗ್ತಾ ಇದೆ. ಓಕೆ ಓಕೆ, ಉಪ್ಪಳ ಭಾಗಕ್ಕೆ ತುಂಬಾ ಕ್ಲೀನ್ ಆಗಿ ಸಿಗ್ತಾ ಇದೆ ಅಲ್ವಾ? ಓಕೆ ಓಕೆ. ಎಸ್ ಐ ಆರ್ ಎಲ್ಲ ಮುಗಿಸಿದ್ರಾ? ಎಸ್ ಐ ಆರ್ ಮಾಡ್ತಾ ಇದ್ದೀರಲ್ವಾ? ಅದು ಮುಗಿಸಿದ್ರಾ ಅಂತ, ಆಯ್ತಾ ಅಂತ ಕೊಟ್ರ ಅಂತ ಬೀಳು? ಗೊತ್ತಾಗಿಲ್ವಾ ಅಂತ. ಓಕೆ, ಎಸ್ ಐ ಆರ್ ಅಂತ ಇವಾಗ ಆಗ್ತಾ ಇದೆಯಲ್ಲ ಮತದಾನ, ಇದರದ್ದು ವೋಟರ್ ಐ ಡಿದ್ದು?
1: ಇಲ್ಲ ಇಲ್ಲ
0: ಇಲ್ಲ. ಓಕೆ ಓಕೆ ಓಕೆ, ಕೇಳಿದ್ದು ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಲ್ವಾ, ನಮ್ದು ಕೇರಳ ಬರುತ್ತಲ್ವದು?
1: ಹೌದೌದು.
0: ಸೊ ಅಲ್ಲಿನ ಇದೆಯೇ ಹೇಗೆ ಅಂತ, ಕರ್ನಾಟಕದ್ದು ಬೇರೆನೆ ಅಲ್ಲಿ?
1: ಹೌದೌದು.
0: ಹೌದು, ಅಲ್ಲಿ ಯಾವಾಗ ಇದು ಯಾವ ರೀತಿಯಲ್ಲಿ ನಡೀತಾ ಇದೆ, ಸ್ಪೀಡ್ ಆಗಿ ನಡೀತಾ ಇದೆ ಅಂತ ಕಾಣ್ಬೇಕಲ್ವಾ? ಓಕೆ ಓಕೆ ಓಕೆ, ಎಸ್ ಖಂಡಿತ. ಯಾವ ಹಾಡು ಕೊಡ್ಲಿ ಸುನಂದರ್ ಅವ್ರೆ?
1: ನನ್ಗೆ ಇದು ಪುಂಡಿ ಪಾನವು ಚಿತ್ರ ತುಳು, ಪುಂಡಿ ಪಾನವು ಚಿತ್ರದಿಂದ ಇದು ಬೂಡು ಹೂಡಲ್ಲ ಮಡಿ ಗುಡಿಕ್ ಲೆಪ್ಪುವೇ ನಿನ್ನ.
0: ಪುಂಡಿ ಪನವು,
1: ಪುಂಡಿ ಪನ.
0: ಓಕೆ, ಡಿವೋಷನಲ್ ಹಾಡದು?
1: ಅಲ್ಲ ಅಲ್ಲ, ಡಿವೋಷನಲ್ ಅಲ್ಲ.
0: ಹೌದಾ?
1: ಹೌದು.
0: ಓಕೆ, ಒಂದು ಲೈನ್ ಇನ್ನೊಮ್ಮೆ ಹಾಡ್ಬೋದಾ?
1: ಬಡು ಹೂಡಲ ಮಡಿ ಗುಡಿಕ ಲೆಕ್ಕುವೇ ನಿನ್ನ ಬರುವನ ಕಾಪುವೇ ಸಂತೋಷದ ನೆನು ಹಾಡು.
0: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರೆ ನೋಡಿ.
1: ಓಕೆ,
0: ಖಂಡಿತ ಪ್ರಸಾರ ಮಲ್ಪುವೆ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸುನಂದ ಇವರು ಕಯ್ಯಾರ್ನಿಂದ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಅವರು ಕೇಳಿರುವಂಥ ಒಂದು ಹಾಡು ಪುಂಡಿಪಣ, ಇದರ ಮೂವಿಯಿಂದ ಒಂದು ಹಾಡನ್ನು ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತೀನಿ. ಹಾಗೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ, ಹಾಂ ಹಲೋ ನಮಸ್ತೆ, ಯಾರು ಮಾತನಾಡ್ತಿರೋದು?
2: ದಿನೇಶ್ ಅಂತ ಸರ್, ಕಾಸರಗೋಡಿಂದ.
0: ದಿನೇಶ್ ಕಾಸರಗೋಡಿನಿಂದ, ಎಕ್ಸಾಕ್ಟ್ ಕಾಸರಗೋಡ ನಿಮ್ದು ಪ್ಲೇಸ್?
2: ಹೌದು ಹೌದು, ಮದ್ದೂರು ಕಾಸರಗೋಡು.
0: ಮದ್ದೂರು ಕಾಸರಗೋಡ. ಯಾವ ಹೇಗೆ ನೀವು ಆಪ್ ಅಲ್ಲಿ ಕೇಳುವುದಾ, ನಮ್ಮ ರೇಡಿಯೋದಲ್ಲಿ ಕೇಳ್ತಿದ್ದೀರಾ?
2: ಇಲ್ಲ ಸರ್, ಈಗೆಲ್ಲ ಕೇಳ್ತಾರೆ
0: ರೇಡಿಯೋದಲ್ಲಿ. ರೇಡಿಯೋದಲ್ಲಿ ಕೇಳ್ತಿದ್ದೀರಿ? ಹೌದಾ, ಏನ್ ಮಾಡ್ಕೊಂಡಿದ್ದೀರಿ? ಲಾಸ್ಟ್ ಟೈಮ್ ನೀವು ಸಂಗೀತ ಕ್ಲಾಸ್ಗೆಲ್ಲ ಹೋಗ್ತಿದ್ದೀನಿ ಆ ರೀತಿ ಎಲ್ಲ ಹೇಳಿದ ನೆನಪು ನನಗೆ. ಅದು ನೀವೇನಾ ಅಂತ, ನೀವೇನಾ ಅದು? ಹೌದಾ, ಸಂಗೀತ ಕ್ಲಾಸ್ಗೆ ಹೋಗ್ತಿದ್ದೀರಿ? ಕಲ್ತಾಯ್ತಾ? ಓಕೆ ಓಕೆ, ಯಾವ್ದಾದ್ರು ಒಂದು ಸಣ್ಣದಾಗಿ ಒಂದು ಹಾಡು ಆಡ್ಬೋದಾ? ಯಾವ್ದಾದ್ರು ಆಗ್ಬೋದು.
2: ಬಾನು ಕಿವಿ ಮೌನ ಕಲಿಯಲಿ ಮಳೆ ಹನಿಯ ಮಳೆ ಮುಕ್ತಾಗುವ ಹಾಗೆ ಹೂವಾಗಿ ಅರಳು ಸಾಕಾಯಿತ ಪಾದುಂಬಿಯ ತುಟಿಗೆ ಮುಕ್ತಾಗುವ ಹಾಗೆ.
0: ಓಕೆ, ತುಂಬಾ ಸುಂದರವಾಗಿ ಹಾಡಿದ್ರಿ, ತುಂಬಾ ಖುಷಿಯಾಯಿತು. ಸೊ ದಿನೇಶ್ ಸುಳ್ಳಿಯ ಪದವು ನಾನು SMS ಆಧಾರಿತದಲ್ಲಿ ನೋಡ್ತಾ ಇರ್ತೀನಿ, ಆದರೆ ನಿಮ್ಮಲ್ಲಿ ಒಂದು ರೀತಿಯ ಒಳ್ಳೆಯ ಪ್ರತಿಭೆ ಇದೆ ಅಂತ ಇವತ್ತೇ ಗೊತ್ತಾದದ್ದು. ತುಂಬ ಸಂತೋಷ. ಯಾವತ್ತಾದರೂ ಈ ಕಡೆ ಬರೋಕ್ಕಿದ್ರೆ ನಮ್ಮ ರೇಡಿ ಸಾರಂಗಿಗೂ ಕೂಡ ಭೇಟಿ ಕೊಡಿ. ಓಕೆ, ಊಟ ಎಲ್ಲ ಆಯ್ತಾ ದಿನೇಶ್ರವರೇ?
2: ಊಟ ಆಯ್ತು ಸರ್.
0: ಆಯ್ತಾ? ಓಕೆ, ಕಾಸರಗೋಡಿದ್ದು ಸ್ವಲ್ಪ ಸ್ಪೆಷಲ್ ಬೇರೆನೇ ಇರ್ಬೋದು, ಏನಿದೆ ಇವತ್ತು?
2: ಇವತ್ತು ಅಂತ ಮೀನು ಸರ್, ಮೀನು ಇವತ್ತು.
0: ಮೀನೇನಾ? ಓಕೆ. ಯಾಕಂದ್ರೆ ಆ ಭಾಗದಲ್ಲಿ ಸ್ವಲ್ಪ ಯಾವ ರೀತಿ ಇದೆ ವಾತಾವರಣ ಅಲ್ಲಿ, ಮಳೆ ಇದೆಯಾ?
2: ಇವತ್ತು ಬಿಸಿಲು ಸರ್, ತುಂಬಾ
0: ಬಿಸಿಲಿನ
2: ಬಿಸಿಲಿದೆ.
0: ಏನು ಮಳೆನೆ ಬಂದಿಲ್ಲ?
2: ಮಳೆ ಮೊನ್ನೆ 13 ತಾರೀಕು ಇತ್ತು ಸರ್, ಇಲ್ಲ.
0: ಅದರ ನಂತರದಲ್ಲಿ ಇಲ್ಲವೇ ಇಲ್ಲ, 3 ದಿವಸ ಆಯ್ತು ಹಾಗಾದ್ರೆ.
2: ಹೌದು ಸರ್.
0: ಸೇಮ್ ಈ ಕಡೆ ಕೂಡ.
2: ಆದ್ರೆ
0: ಹೌದು, ತುಂಬಾ ಕಷ್ಟ ಇದೆ ವ್ಯವಸಾಯ ಅದು ಇದು ಅಂತೆಲ್ಲ. ಚ ಅಂದ್ರೆ ಈ ಟೈಮ್ಗೆ ಆಗ್ಬೇಕಿತ್ತು ಮಕರ ಸಂಕ್ರಾಂತಿ ಕೂಡ. ಹೌದು. ಎಲ್ಲವೂ ಕೂಡ ಬರ್ತಾ ಇದೆ, ಆದ್ರೂ ಕೂಡ ಈ ಸಂದರ್ಭದಲ್ಲಿ ಬರ್ಬೇಕಿತ್ತು. ಬಟ್ ಏನ್ ಮಾಡೋದು, ಎಲ್ಲ ದೇವರಲ್ಲಿ. ನಾವು ಮಾಡಿದ್ದ ಕೆಲವೊಂದು ಅವಾಂತರಕ್ಕೆ ನಮಗೆ ಶಿಕ್ಷೆ ಸಿಗ್ತಾ ಇದೆ ಅಷ್ಟೇನೆ. ಓಕೆ, ಯಾವ ಹಾಡು ಕೊಡ್ಲಿ ದಿನೇಶ್ ಅವರೇ? ಸಾಹುಕಾರ ಮೂವಿಯಿಂದ.
2: ಅದರಲ್ಲಿ ಮಲೆಯಲ್ಲಿ ಪದ ಅಂತ ಒಂದು ಹಾಡು.
0: ಈ ಒಂದು ಹಾಡು ಪ್ರಸಾರ ಮಾಡ್ಬೇಕಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ದಿನೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಓಕೆ. ದಿನೇಶ್ ಇವರು ಸುಳ್ಳೆ ಪದ ಅಂದರೆ ಕಾಸರಗೋಡಿನಿಂದ, ಅಲ್ಲಿಂದ ಕರೆ ಮಾಡಿದರು. ಸೊ ಹಾಗಿನ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಹಾಗೇನೆ ಅವರು ಒಂದು ಹಾಡನ್ನು ಕೂಡ ನಮ್ಮ ಜೊತೆಗೆ ಹಾಡಿ ರಂಜಿಸಿದ್ದಾರೆ. ಎನಿವೆ, ಇವಾಗ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳು ಕೇಳ್ತಾ ಇರೋದಿದ್ರೆ ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ ಹಲೋ
1: ಹಲೋ, ನಮಸ್ಕಾರ ಸರ.
0: ನಮಸ್ತೆ ನಮಸ್ತೆ. ಅಪ್ಪ, ನನ್ನ ಕಿವಿನೇ ಹೋಗಿ ಹೋಯ್ತು.
1: ಸೌಂಡ್ ಹಂಗಾದ್ರಿ ಸರ್, ಬನ್ನಿನ ಹಂಗಾದ್ರಿ ಸರ್. ಯಾಕಪ್ಪ ಅಂತಂದ್ರ, ನಾ ವಿಜಯಪುರದಿಂದ ಬಂದೆ ನವಾಜ್ ಅಂತ್ರಿ ಸರ್.
0: ವಿಜಯಪುರದಿಂದ ಬಂದೆ ನವಾಜ್.
1: ಬಂದೆ ನವಾಜ್ ರೀ ಸರ್.
0: ಹೇಗಿದ್ದೀರಿ? ಹೇಗಿದ್ದೀರಿ ಸರ್?
1: ಆರಾಮದಿರಿ ಸರ್? ನೀವು ಆರಾಮದಿರಿ ಸರ್?
0: ನಾವು ಆರಾಮವಾಗಿದ್ದೀವಿ ಸರ್. ಸ್ವಲ್ಪ ಸ್ಲೋ ಹೇಳ್ಬೋದು ಸರ್, ನನಗೆ ಅರ್ಥ ಆಗ್ತಿಲ್ಲ. ಒಮ್ಮೆಲೆ ಪಟ ಪಟ ಅಂತ ನೀವು ಹೇಳ್ತಾ.
1: ಅದು ಏನಾದ್ರಿ ಸರ್, ಅದು ರೂಢಿನ ಆಗಿಬಿಟ್ಟಾದ್ರಿ ನಮಗ. ಇದು ಮೊದಲನೇ ಸಲ ಸರ್ ನಿಮ್ಗ ಮಾತಾಡೋದು?
0: ಇಲ್ಲ, ಲಾಸ್ಟ್ ಟೈಮ್ ಒಮ್ಮೆ ನೀವು ಮಾತನಾಡಿದ್ದ ನೆನಪಿದೆ ನನಗೆ.
1: ಹೌದ್ರಿ, ಒಮ್ಮೆ ಮಾತಾಡಿರ್ಬೇಕ್ರಿ ಸರ್ ಅಂದ್ರ.
0: ಹೌದೌದು. ಏನೋ ನೀವು ಕೃಷಿಕರಾಗಿದ್ದೀರಲ್ವಾ?
1: ಹೌದೌದು, ಕೃಷಿಕರು ಸರ್. ಕೃಷಿಕರು.
0: ಓಕೆ ಓಕೆ. ಹೇಗೆ ನಡೀತಾ ಇದೆ? ಮಳೆ ಇಲ್ಲ, ಏನಿಲ್ಲ
1: ಸರ್. ರೈತರದು ಏನ್ ಹೇಳಪ್ಲೆ ಇಲ್ರಿ. ಯಾಕಪ್ಪ ಅಂತಂದ್ರ, ಮಳೆ ಇಲ್ಲ, ಏನು ಇಲ್ರಿ ಸರ್. ಬೆಳಿ ಬಂದವ್ರಿ, ಎಲ್ಲ ಬಾಡಾಕತ್ತಾವ್ರಿ ಸರ್ ಬಿಸಿಲಿ.
0: ಆದ್ರೂ ಕೂಡ ಮಳೆ ಒಮ್ಮೆ ನೀರಾವರಿಗೆ ಬೇಕಲ್ಲ.
1: ಹಾ, ಬೇಕಲ್ರಿ ಸರ್. ಆದ್ರೆ ಬೋರ್ವೆಲ್ ಅದಾವ್ರಿ ಸರ್, ನೀರ್ ಪುರೋಟ್ ಆಗ್ರಿ. ಮಳೆ ನೀರ್ ಬೇರೆ ರೀ ಸರ್, ಈ ಬೋರ್ವೆಲ್ ನೀರೇ ಬೇರೆ ರೀ.
0: ಓಕೆ ಓಕೆ ಓಕೆ ಓಕೆ. ಹಾಗಾದ್ರೆ ಇವಾಗ ಒಮ್ಮೆಲೆ ದೊಪ್ಪಂತ ಒಂದು ವಾರ ಪೂರ್ತಿ ಮಳೆ ಬಂದ್ರಿ?
1: ಏ, ಅನುಕೂಲ ಆಗ್ತದೆ ಸರ್. ಅದೇನು ತೊಂದರೆ ಇಲ್ರಿ. ಮಳಿ ಹೆಚ್ಚಾಗಬೇಕಾದ್ರೆ ಕಡಿಮೆ ಆಗಬಾರ್ದ್ರಿ ಸರ್.
0: ಏನೆಲ್ಲ ವ್ಯವಸಾಯ ಮಾಡ್ತಿದ್ದೀರಿ ನೀವು?
1: ನಾವು ಕಬ್ಬ ಹಚ್ಚವ್ರಿ ಸರ್, ಜೋಳ ಬೆಳಿತೇವ್ರಿ, ಹಾಗೂ ತೊಗರಿ ರೀ, ಸಜ್ಜೆ. ಇಂಥವೆಲ್ಲ ಬೆಳೆ ಬೆಳಿತೇವೆ ನೋಡ್ರಿ ಸರ್.
0: ಓಕೆ. ಸಜ್ಜೆ ಹೇಗೆ ಹೋಗ್ತಾ ಇದೆ? ಯಾಕಂದ್ರೆ ಸಿರಿಧಾನ್ಯದಲ್ಲಿ ಸಜ್ಜೆ ಬಹಳ ತುಂಬಾ ಫೇಮಸ್ ಆಗ್ತಿದೆ.
1: ಅದು ರೇಟ್ ಆಗ್ಯಾದ್ರಿ ಸರ್. ಈಗ ಯಾಕಪ್ಪ ಅಂತಂದ್ರೆ, ಮೊದಲ ಬಹಳ ಕಡಿಮೆ ಇತ್ತು, 2.5 ಸಾವಿರ ಇತ್ತು ಸರ್. ಈಗ 3-3.5 ನಾಲ್ಕರ ತಾನ ಹೋದ್ರೆ ಸರ್ ಕ್ವಿಂಟಲ್ ಕರಿ.
0: ಓಕೆ. ಎಲ್ಲ ಇವಾಗ ಬೆಳೆ ಏರಿಕೆ ಏನಿಲ್ಲ?
1: ಏನಿಲ್ರಿ ಸರ್, ಬೆಳೆನೇ ಇಲ್ರಿ. ಬಿತ್ತುಣಿಕೆ ಕೆಲವೊಂದ್ ಕಡೆ ಆಗ್ಯಾವ್ರಿ ಸರ್, ಕೆಲವೊಂದ್ ಕಡೆ ಬೆಳೆನೇ ಇಲ್ಲಿ, ಬಿತ್ತುಣಿಕೆನೇ ಆಗಿಲ್ರಿ.
0: ಓಕೆ ಓಕೆ ಓಕೆ. ಊಟ ಎಲ್ಲ ಆಯ್ತಾ?
1: ಹಾ, ಊಟ ಗಿಟ ಮಾಡ್ಕೊಂಡು ಕೂತೇವ್ರಿ ಸರ್. ಹಂಗೆ ಕಾರ್ಯಕ್ರಮ ಕೇಳಕತ್ತಿದ್ದಾರೆ, ಹಂಗೆ ದಿನ ಕೇಳ್ತೇವ್ರಿ ಸರ್ ಕಾರ್ಯಕ್ರಮ ಹಂಗೆ.
0: ಎಸ್. ಓಕೆ. ಏನು ಪದಾರ್ಥ ಇವತ್ತು?
1: ಇವತ್ತು ನೋಡ್ರಿ ಸರ್, ಇವತ್ತು ಚಪಾತಿ ರೀ, ಇದು ರೀ ಚೌಳಿಕಾಯಿ ಪಲ್ಯ ರೀ.
0: ಜೋಳ ಪಲ್ಯ? ಚೌಳಿಕಾಯಿ ಪಲ್ಯ. ಅಲ್ಲಿ ತುಂಬಾ ತರಕಾರಿ ಬೆಳೆಸ್ತಾ ಇರ್ತೀರಲ್ಲ?
1: ತರಕಾರಿ ಬಾಳ ಸರ್. ನಮ್ ಬಿಜಾಪುರ ಜಿಲ್ಲಾ ಯಾಕಪ್ಪ ದೊಡ್ಡ ಅದ್ರಿ, ಜಿಲ್ಲಾನು ಅದೇ, ತಾಲೂಕು ಅದೇ ರೀ, ಹಿಂಗಾಗಿರ್ ಸರ್.
0: ಹೌದೌದೌದು.
1: ತರಕಾರಿ ಬೆಳಿತೇವ್ರಿ ಪ್ರತಿಯೊಂದು. ನಮ್ ಬಿಜಾಪುರ ಜೋಳ ಅಂತೇಳಿ ಬಿಳಿ ಜೋಳ ಬರ್ತಾವ್ರಿ ಸರ್, ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಇದ್ದೇರಿ.
0: ಈಗ ಹೇಗಿದೆ ವಾತಾವರಣ ಅಲ್ಲಿ?
1: ವಾತಾವರಣ ಎಲ್ಲ ಏನ್ ಸರ್, ಮಳೆ ಎಲ್ಲ ಏನಿಲ್ಲ. ಆದ್ರೂ ಆದ್ರಿ ಸರ್, ತರಕಾರಿ ಜರ ರೇಟ್ ಹೆಚ್ಚಾಗಿದ್ರಿ ಸರ್. ಕಡಿಮೆ ಐತ್ರಿ ಮೊದಲ, ಈಗ ಜರ ಕಡಿಮೆ ಬರಕತ್ತದ್ರಿ ಮಾಲ. ಹಿಂಗಾಗಿ ತುಟ್ಟಾಗ್ಯಾವ. ಟಮಾಟಿ 30 ರೀ, 40 ರೂಪಾಯಿ ಕೆಜಿ ರೀ.
0: ಓಕೆ ಓಕೆ. ಮತ್ತೊಂದು ಬಂದೆ ನವಾಜ್ರವ್ರೆ, ನಿಮ್ಮ ಹತ್ರ ಕೇಳೋದು, ನೀವು ಆಪ್ ಹೇಗೆ ನೀವು ಇದ್ ಮಾಡ್ತೀರಿ ಅಂದ್ರೆ?
1: ಕೇಳಿದ್ರಿ ಸರ್, ಕೇಳ್ಕೊತೇವ್ರಿ ಸರ್. ದೊಡ್ಡ ಮೊಬೈಲ್ ಆದ್ರೆ ಮೊಬೈಲ್ ದಾಗ ಡೌನ್ಲೋಡ್ ಮಾಡ್ಕೊಂಡು
0: ಡೌನ್ಲೋಡ್ ಮಾಡ್ಕೊಂಡು ಒಂದ್ ಕಡೆ ಕೇಳ್ತಾ ಮತ್ತೊಂದ್ರಲ್ಲಿ ಕಾಲ್ ಮಾಡ್ತಾ ಇರ್ತೀರಿ? ಓಕೆ, ಅದ್ರಲ್ಲೇ ಕೇಳ್ತಾ ಇರ್ತೀರಿ, ಅವಾಗ ಗೊತ್ತಾಗುತ್ತೆ ಅಲ್ವಾ?
1: ಹೌದೌದ್ರಿ ಸರ್. ಯಾಕಪ್ಪ ಅಂತಂದ್ರೆ, ಈಗ ಕರೆ ಮಾಡ್ತಿರ್ತೇವ್ರಿ, ಹಂಗೆ ರಿಂಗ್ ಆಗ್ತಾವ್ರಿ. ಇಲ್ಲಿ ಒಮ್ಮೆ ಯಾರು ಮಾಡ್ಯಾರ ಅನ್ನೋದು ಕೇಳಿಸ್ತದ್ರಿ, ಹೆಂಗ್ ಕೇಳ್ಕೋತ ಕರೆ ಮಾಡ್ಕೋತಿರ್ತೇವ್ರಿ ಸರ್.
0: ಹೌದೌದೌದೌದು. ಓಕೆ, ತುಂಬಾ ಸಂತೋಷ. ಅಲ್ಲಿಂದ ಬಿಜಾಪುರದಿಂದ ನೀವು ಕರೆ ಮಾಡ್ತಾ ಇರ್ತೀರಿ ನಮ್ ಜೊತೆಗೆ?
1: ವಿಜಯಪುರದಿಂದ ಒಂದ್ ಹಳ್ಳಿ ಆದ್ರೆ ಸರ್, ಅಲ್ಲಿ ಹಳ್ಳಿಯಾಗಿ ಇರ್ತೇವ್ರಿ ನಾವು, ಅದಕ್ಕಾದ್ರೆ ಬಿಜಾಪುರ ಅಂತ ಹೇಳ್ತೇವ್ರಿ.
0: ಓಕೆ, ತುಂಬಾ ಸಂತೋಷ. ಯಾವ ಹಾಡು ಕೊಡ್ಲಿ ಇವತ್ತು?
1: ನಮಗ ಹಿಂದಿ ನೋಡ್ರಿ ಸರ್.
0: ಅದ್ರಲ್ಲಿ
1: ಅದ್ರಾಗ ದೋಸ್ತ.

0: ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಕಾಲ್ ಮಾಡಿಕೊಂಡು. ಸೊ ಹಾಗಾಗಿ ಅವ್ರ ಜೊತೆಗೆ ಮಾತನಾಡುವುದಂದರೆ ತುಂಬ ಖುಷಿ, ಯಾಕಂದರೆ ಅವರೇ ಒಂದು ಕನ್ನಡ ಕೇಳುವುದಂದರೆ ಇನ್ನೊಂದು ಖುಷಿ. ಎನಿವೆ, ಮುಂದಿನ ಕರೆಯುತ್ತ ಯಾರಿದ್ದಾರೆ ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ ಸರ್. ನಾನು ಸಂಕಪ್ಪಣ್ಣೆ ಪಾತ್ರರಂದಲ್ಲ.
0: ನಮಸ್ತೆ ಸಂಕಪ್ಪಣ್ಣೆ, ಹಾಸನದಿಂದ ಅತ್ತೆ?
1: ಹಾಸನ, ಹಾಸನ ಜಿಲ್ಲೆ ಇರ್ತೀವಿ.
0: ಓಕೆ, ಪನ್ಲೆ ಸರ್ ಎಂಚುಂಡು ಊರು ಪೂರ ಹಾಸನ?
1: ಬಾರಿ ಬರ್ಸಜ್ಜಂದ ಎಂಕ್ಲೆಗ್ ಬಾರಿ ತೊಂದರೆ ಆತನ. ಒಂದು ವಾರ ಮುಂಚೆ ದೊಂಬು ಕಾಯ್ದುಂಡು ಕಾಪಿಗ ಎಂಕ್ಲೆಗ್ ಎಡ್ಡೆ ಮುಂಚೆ ಕಾಪಿ ಎಂಕ್ಲೆ ಅಂದ್ಬುಳೆ ಐಕ್ಲೆಗ್ ನೀರ್ ಬೋರ್ಡ್ ಇತ್ತೆ ಕಾಯಿ ಫಸ್ಲಿಗೆ ಬಂದಾತಂದ್ರೆ ನೀರ್ ಇಜ್ಜಂದೆ ಚಿರಿಂಟೊಂದುಂಡು ಅಡಿಗೆ ಅದು ಕಾಪಿಗೆಲ್ಲ ಮುಂಚೆ ಎಡ್ಡೆ ಮುಂಚೆ ಬಕ ಶುಂಠಿ ಬಕ ರೇಷ್ಮೆ ಈತಿ ಪರವಾಡ್ದ ಆಯ್ತು ನೀರು ಬರ್ಸ ಈ ವರ್ಷದ ಪುನರಸಿ ಬರ್ಸಡು ಪುನಃ ಪಿದ ಇದೀವಿ ಬಿಡ್ಪೇ ಜಿ ಇತ್ತೆ ಬರ್ಸನೆ ಬರೋಂದಿಜ್ಜಿ
0: ಬರ್ಸನೆ ಬರೋಂದಿಜ್ಜಿ ಬರ್ಸ ಬರೋಡ ಇರೆ ಬರ್ಸ ಬರೋಡತೆ
1: ಬರ್ಸ ಬರೋಡ ನಂಡ ಪುನರಸಿ ಬರ್ಸ ಅಂದ್ ಬಂಡ ದುಂಬು ಪರ ಅಂಕಲ್ ಅಮ್ಮೆರ್ನ ಕಾಲ ಹಿಡ್ಕೊ ಅಂತಿದ್ರೆ ಪುನಃ ಪಿದ ದೇವರ ಬಿಡ್ಪೇ ಜಿಗೆ ಅಂಚೆ
0: ಬರ್ತದೆ ಇತ್ತ ಮಕರ ಸಂಕ್ರಾಂತಿ ಅತ್ತೆ
1: ಅಂದಂದು
0: ಎಂಚ ಎಂಚು
1: ಅದೇ ಗೌಜುಂಡ ಆಂಡ ಎಂಕ್ಲೆ ಬರ್ಸದ ಒಂಜಿ ಇಂದು ಇಜ್ಜಂದೆ ಪೂರ ಎಂಕ್ಲೆ ಹೇಮಾವತಿ ಪೂರ ಖಾಲಿ ಆತನ ನೀರು.
0: ಓಕೆ ಓಕೆ,
1: ಅದು ಪೂರ ಮಲ್ತೊಂದಿಲ್ಲ ದಾತ ಮಲ್ಪಿತ್ತು ಆಗ ಬಾನಾಗು ತೂ ಒಂದಿಲ್ಲ ಬರ್ಸ ಬರಂದಿಜ್ಜಿ ಆ ದೇವೇರಿ ನನ್ನ ಕಣ್ಣು ಬಿಡ್ಲಿ ಅಂತ ಬಂದದ್ದು ಕೇನೊಂದಿಲ್ಲ
0: ಕೇನೊಂದಿಲ್ಲ ರೀ. ಈತ ಊರಿಗೆ ಬರ ಪೂಜಾರ?
1: ಬರೋಡ ಬರೋಡ ಎಂಕ್ಲ ಸೋಮೇಶ್ವರ ಕೋಟೆಕಾರ.
0: ಕೋಟೆಕಾರ?
1: ಎಂಕ್ಲ ಅಪ್ಪನ ಊರು
0: ಕೈತಲೆ ಎಂಕ್ಲನ ರೇಡಿಯೋ ಸಾರಂಗದ ಕೈತಲೆ ಅತ್ತೆ.
1: ಸೋಮೇಶ್ವರ ಬೀಚ್, ಸೋಮೇಶ್ವರ ಕೋಟೆಕಾರ ಬೀರಿ ಎಂಕ್ಲ ಅಜ್ಜ ಅಜ್ಜಿನ ಊರು ಪುರ.
0: ಓಕೆ ಓಕೆ ಓಕೆ. ಓ ಪದ್ಯ ಕೊರಲಿ
1: ಎಂಕ್ ಎಸ್ ಜಾನಕಿನ ನೆಟ್ಟು ಕೋಟೆ ಚೆನ್ನಡು ಎಕ್ಕಸಕ ಪದ್ಯನ ಪಾಡ್ಲಿ.
0: ಓಕೆ ಖಂಡಿತ ಪಾಡ್ಲಿ. ಥ್ಯಾಂಕ್ ಯು.
1: ಓಕೆ,
0: ಸಂಕಪ್ಪ ಪೂಜಾರಿ ಇವರು ಹಾಸನದಿಂದ ಕರೆ ಮಾಡಿದರು. ಸೊ ಹಾಗೆಯೇ ಎಕ್ಕಸಕ ಮೂವಿಯ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

0: ಮೋಕಿದ ಬಂಧುಲೆ,
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಶ್ರೋತೃಗಳೇ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.85. ಇದು ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದ್ದೀನಿ. ಹಾಗೆಯೇ ನೀವು ಕರೆ ಮಾಡಬಹುದು 63642049491 ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಲು ನೀವು ಕರೆ ಮಾಡಿ ನಮ್ಮ ಜೊತೆಗೆ ನಿಮ್ಮ ಏನು ಇಷ್ಟದ ಹಾಡುಗಳನ್ನು ಕೇಳ್ಬೋದು ಅನ್ನೋದನ್ನು ಕೂಡ ಹೇಳುತ್ತಾ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ, ಓಕೆ, ಯಾಕೋ ಮಿಸ್ ಕಾಲ್ ಕೊಡ್ತಾ ಇದ್ದಾರೆ. ಎಸ್, ಮುಂದಿನ ಕರೆಯತ್ತ. ಹಲೋ,
3: ನಮಸ್ತೆ ಸರ್.
2: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
3: ಹಾ
2: ಹೌದು
3: ಹೌದು ಸರ್, ನಾನು ಸಿಟಿ ಚಂದ್ರಶೇಖರ್.
2: ಓ, ಸಿಟಿ ಚಂದ್ರಶೇಖರ್, ಹೇಳಿ ಸರ್, ಹೇಗಿದ್ದೀರಾ?
3: ಹಾಸನ ಜಿಲ್ಲೆ.
2: ಹೇಳಿ ಸರ್.
3: ಒಂದು ನಿಮಗೊಂದು ಇದು ಬೇಕು ಸರ್, ರಾಘವೇಂದ್ರನ ಗೀತೆ ಬೇಕು.
2: ಯಾವುದು ಗೀತೆ?
3: ರಾಘವೇಂದ್ರ ಕಸ್ತೂರಿ ಶಂಕರ್ ಆಡಿರೋದು ಭಾಗ್ಯದ ಬೆಳಕು ಅಂತ ಇದೆ. ಒಂದು ತುಂಗ ತೀರ ನಿವಾಸಿ ಅಂತ ಒಂದು ಇರ್ಬೋದು, ಭಾಗ್ಯದ ಬೆಳಕು ಅಂತ ಪಿಕ್ಚರ್ ಹೆಸರು. ಹಲೋ,
2: ಎಸ್, ತುಂಗ
3: ತುಂಗ ತೀರ ತೀರ ನಿವಾಸಿ ರಾಯರ ಬೇಡುವೆ ನಾನು ಲಿಸಿ ಅಂತ ಇದೆ, ರಾಘವೇಂದ್ರ ಸ್ವಾಮಿ ಭಕ್ತಿ ಗೀತೆ.
2: ಓಕೆ,
3: ತುಂಗ ತೀರ ನಿವಾಸಿ ಅಂತ ಇದೆ.
2: ಓಕೆ, ಖಂಡಿತ ಖಂಡಿತ ಪ್ರಸಾರ ಮಾಡ್ತೇನೆ. ಮತ್ತೆ ಹೇಗಿದ್ದೀರಾ? ಊಟ ಎಲ್ಲ ಆಯ್ತು
3: ಸರ್? ಬಹಳ ಸಿಕ್ಕಿ ಮಾತಾಡ್ತೀವಿ.
2: ಹೌದೌದು, ನಾವೆಲ್ಲ ಸೌಖ್ಯವಾಗಿದ್ದೇವೆ.
3: ಆದ್ರೂ ಕೂಡ ಮಳೆಗಾಲ ಬಹಳ ಕಡಿಮೆ ಅಂತ ಕಾಣ್ತಾ ಇದೆ.
2: ಹೌದು, ಹಾಸನದಲ್ಲಿ ಅದೇ ನಿಮ್ಮ ಹಾಸನ ಹಾಸನದವರು ಹೇಳಿದ್ರು, ಯಾರು ನಮ್ಮ ಸಂಕಪ್ಪ ಪೂಜಾರಿ ಅವರು ಕೂಡ ಹೇಳಿದ್ರು. ಹೌದೌದೌದು, ಬರೀ ಕಷ್ಟ ಆಗಿದೆ, ಏನಿಲ್ಲ, ಮಳೆ ಬರುವುದನ್ನು ಕಾಯ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ.
3: ಮಳೆ ಶೇಕಡಾ 35% ಕಡಿಮೆ ಆಗುತ್ತಂತೆ ಈ ವರ್ಷ.
2: ಹೌದೌದೌದು, ಯಾವುದೇ ರೀತಿ ಈ ರೀತಿ ಆದ್ರೆ ಹೇಗೆ ಅಂತ
3: ಕಷ್ಟ ಸರ್. ಈಗ ಏನು ಅಕಾಲಿಕ ಮಳೆ ಜಾಸ್ತಿ, ಈಗ ಡ್ಯಾಮ್ಗಳೆಲ್ಲ ತುಂಬಾ ಎಲ್ಲ, ರೈತರಿಗೆ ಜೀವನ ಬಹಳ ಕಷ್ಟ ಆಗುತ್ತೆ ಸರ್.
2: ನಿಜ ನಿಜ ನಿಜ ನಿಜ ನಿಜ,
3: ರೈತರು ಕಷ್ಟ, ಬಹಳ ಕಷ್ಟ, ಕುಡಿಯಲು ಇರ್ಬೋದು ಇದಾಗ್ತಾ ಇದೆ.
2: ಹೌದು ಹೌದು ಹೌದು ಹೌದು,
3: ಕೆಲವು ಕಡಲ ತೀರ ಪ್ರದೇಶಗಳಲ್ಲೂ ಕುಡಿಯ ನೀರು ಬರ ಬಂದಿತ್ತು ಉಡುಪಿ ಕಡೆ ಕೆಲವು ಕಡೆ.
2: ಹೌದು ನಿಜ.
3: ಏನ್ ಮಾಡ್ತೀರಾ, ಅಲ್ಲಿ ಸಮುದ್ರ ನೀರು ಉಪ್ಪು ಬಡತನ ಅಂತ ನಂಟಸ್ತದ ನಂತರ ಹಂಗೆ ಅಂತ ಕೆಲವು ಕಡೆಗಳಿಂದ ನೀರಿಗೆ ಕುಡಿಯ ನೀರಿಗೂ ಸಮಸ್ಯೆ ಆಗಿದೆ.
2: ಹೌದು,
3: ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ,
2: ಕಡಿಮೆ ಆಗ್ತಾ ಇದೆ ಅಂತ.
3: ಹಾಗಾಗಿ ಮಳೆ ಕಡಿಮೆ ಆದ್ರೆ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ.
2: ಹೌದೌದೌದು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಎಸ್, ಓಕೆ, ನಮ್ಮ ಸಿಟಿ ಚಂದ್ರಶೇಖರ್ ಅವರು ಕೂಡ ಒಂದು ಹಾಡನ್ನ ಕೇಳಿದ್ದಾರೆ. ಸೊ ಅವರು ಕೇಳಿರುವಂತಹ ಹಾಡು ಭಾಗ್ಯದ ಬೆಳಕು ಮೂವಿಯಿಂದ ತುಂಗ ತೀರ ವಿಹಾರಿ, ಈ ಒಂದು ಹಾಡನ್ನ ಅವರು ಕೇಳಿರುವಂಥದ್ದು. ಸೊ ಖಂಡಿತವಾಗಿಯೂ ಕೂಡ ಅವರಿಗೆ ಈ ಒಂದು ಹಾಡನ್ನ ಪ್ರಸಾರ ಮಾಡ್ತೀನಿ. ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೂಡ ಕೇಳೋಣ. ಹಲೋ
4: ಹಲೋ
2: ಹಲೋ,
4: ನಮಸ್ತೆ
2: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
4: ಮಡಿಕೇರಿಯಿಂದ ಸುಮಿತ್ರಾ ಮಾತಾಡ್ತಿರೋದು.
2: ಮಡಿಕೇರಿಯಿಂದ ಸುಮಿತ್ರಾರವರು, ಮೊದಲ ಬಾರಿ ಕರೆ ಮಾಡ್ತಿದ್ದೀರಾ? ಹೇಗೆ?
4: ಹೀಗೆ
2: ಕರೆ ಮಾಡ್ತಾ ಇದ್ದೀರಿ, ಆದ್ರೆ ನನ್ ಜೊತೆಗೆ ನೀವು ಫಸ್ಟ್ ಟೈಮ್ ಮಾತನಾಡ್ತಿದ್ದೀರಾ ಅಂತ ಅನಿಸುತ್ತೆ.
4: ಹೌದೌದು, ಕೆಲವೊಮ್ಮೆ ಮಾತಾಡಿದ್ದೀನಿ.
2: ಓಕೆ,
4: ಇಲ್ಲಿನ
2: ವಾತಾವರಣ ಚೆನ್ನಾಗಿದೆ, ಬಟ್ ಆದ್ರೂ ಕೂಡ ಮಳೆ ಬರ್ತಾ ಇಲ್ಲ ಯಾವುದೇ ರೀತಿಯಲ್ಲಿ. ಈ ಜುಲೈಯಲ್ಲಿ ಯಾವ ರೀತಿಯಲ್ಲಿ ಮಳೆ ಬರಬೇಕಿತ್ತು ಗೊತ್ತಾ? ಆದ್ರೂ ಕೂಡ ತುಂಬಾ ಬೇಜಾರಾಗುತ್ತೆ. ಆದ್ರೆ ಜಾಸ್ತಿ ಮಳೆ ಬಂದ್ ಹೌದು ಜಾಸ್ತಿ ಮಳೆ ಬಂದ್ರು ಕೂಡ ಅದನ್ನು ಕೂಡ ಜನ ಬೈತಾ ಇರ್ತಾರೆ, ಓ ಹೆಂಚಿನ ಮಾರೆ ಒಮ್ಮೆ ಮಳೆ ನಿಂತರೆ ಸಾಕಿತ್ತು ಅಂತ. ಆದ್ರೆ ಮಳೆದೆಲ್ಲ ಈ ಬೆಳೆಗಾರರಿಗೆ ಅವರಿಗೆಲ್ಲ ಅದ್ರ ಸಂಕಷ್ಟ ಗೊತ್ತಾಗ್ತಾನೆ ಇರುತ್ತೆ.
4: ಹೌದು.
2: ಮಡಿಕೇರಿ ಹೇಗಿದೆ ಮೇಡಮ್?
4: ಮಡಿಕೇರಿಯಲ್ಲಿ ಮಳೆ ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ಮಳೆ ಬರ್ತದೆ ಮತ್ತೆ ಹೋಗ್ತದೆ,
2: ಬಂದು ಹೋಗುತ್ತೆ ಅಷ್ಟೇ
4: ಅಷ್ಟೇ.
2: ಓಕೆ ಆಯ್ತು ಮೇಡಮ್. ಮತ್ತೆ ಯಾವ ಹಾಡು ಕೊಡ್ಲಿ?
4: ಬಯಲು ದಾರಿಯಿಂದ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ.
2: ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ. ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ತುಂಬಾ ಸಂತೋಷ ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಎಸ್, ಓಕೆ. ನಮ್ಮ ಸುಮಿತ್ರರವರು ಮಡಿಕೇರಿಯಿಂದ ಕರೆ ಮಾಡಿದರು. ಸಮಯದ ಅಭಾವ ಇರೋದರಿಂದ ಸೊ ಹಾಗಿನ ಮುಂದಿನ ಕರೆಯನ್ನು ಕೂಡ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಮಸ್ತೆ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಾಜ ಸೇವೆಯನ್ನೇ ತನ್ನ ಬದುಕಿನ ಒಂದು ಭಾಗ ಅಂತ ಮಾಡಿಕೊಳ್ತಾ ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ತುಡಿಯುವಂಥ ವ್ಯಕ್ತಿತ್ವಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡುವಂಥ ಪ್ರಯತ್ನ ಆಗ್ತಾ ಇರುತ್ತೆ. ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂಥ ಅತಿಥಿ ಅದು ಶ್ರೀ ಮಾಧವ್ ಉಳ್ಳಾಲ್ ಅವರು. ಮಾಧವ್ ಉಳ್ಳಾಲ್ ಅವರ ಬಗ್ಗೆ ನಾವು ಹೇಳೋದೇ ಆದರೆ, ನೋಡಿ, ನಾವು ಮರಗಳ ಬಗ್ಗೆ ಮಾತಾಡುವಾಗ ನಮ್ಮ ಕರ್ನಾಟಕದಲ್ಲಿ ಸಾಲು ಮರದ ತಿಮ್ಮಕ್ಕನನ್ನು ವೃಕ್ಷ ಮಾತೆ ಅಂತ ಹೇಳಿ ಕರೀತೇವೆ. ಒಂದು ಮಟ್ಟಿಗೆ ನಮ್ಮ ಮಂಗಳೂರಿನ ನಮ್ಮ ಜಿಲ್ಲೆಯ ಮಟ್ಟಿಗೆ ಯಾರನ್ನಾದರೂ ಆ ರೀತಿಯಲ್ಲಿ ಒಂದು ಉದಾಹರಣೆ ಕೊಡಬಹುದು ಅಂತ ಹೇಳಿದರೆ ನನಗನ್ಸುತ್ತೆ ಅದು ಮಾಧವ್ ಉಳ್ಳಾಲ್ ಅವರು ಅಂತ ಹೇಳಿ. ಮಾಧವ್ ಉಳ್ಳಾಲ್ ಅವರೇ, ನಮಸ್ಕಾರ.
1: ನಮಸ್ತೆ.
0: ಬಹಳ ಸಂತೋಷ ನೀವು ಬಂದಿರುವಂಥದ್ದು ಕಾರ್ಯಕ್ರಮಕ್ಕೆ.
1: ಸರ್,
0: ಕೇಳುಗರೆ, ಮಾಧವ್ ಉಳ್ಳಾಲ್ ಜೊತೆ ಮಾತಾಡ್ತೇನೆ, ಅದಕ್ಕಿಂತ ಮುಂಚೆ ಅವರೊಂದು ಸಣ್ಣ ಪರಿಚಯವನ್ನು ಈ ಹೊತ್ತು ನಾನು ಮಾಡಲಿಕ್ಕೆ ಬಯಸ್ತೇನೆ, ಕೇಳ್ತಾ ಬರೋಣ.
2: ಮಾಧವ್ ಉಳ್ಳಾಲ್ ಒಬ್ಬ ಪಿಗ್ಮಿ ಸಂಗ್ರಹಕನಾಗಿ ಪಿಗ್ಮಿ ಕಮಿಷನ್ನಿಂದ ಬಂದ ಒಂದು ಪಾಲನ್ನು ಪ್ರಕೃತಿಯ ಪೋಷಣೆಗಾಗಿ ಮೀಸಲಿಡುತ್ತಿರುವವರು ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್. ಕಳೆದ 39 ವರ್ಷಗಳಿಂದ ಮಂದಿರ, ಮಸೀದಿ, ಚರ್ಚ್, ದೇವಸ್ಥಾನ, ನಾಗಬನ, ರುದ್ರಭೂಮಿ, ಶಾಲೆ, ಕಾಲೇಜು, ರಸ್ತೆಯ ವಿಭಾಜಕ, ಹೀಗೆ ಎಲ್ಲ ಕಡೆಗಳಲ್ಲೂ ಗಿಡವನ್ನು ನೆಟ್ಟು ತನ್ನ ಮಕ್ಕಳಂತೆ ಅದನ್ನು ಪೋಷಿಸ್ತಾ ಇರುವವರು ಮಾಧವ್ ಉಳ್ಳಾಲ್ ಅವರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೆಟ್ಟ ಗಿಡಗಳನ್ನು 3-4 ವರ್ಷ ಪೋಷಣೆ ಮಾಡಿಕೊಂಡು ಸರಳತೆಯೇ ಜೀವನದ ಮಂತ್ರ ಎಂದು ಬದುಕನ್ನು ಸಾಗಿಸ್ತಾ ಇರುವವರು ಒಂದರ್ಥದಲ್ಲಿ ವೃಕ್ಷ ಮಿತ್ರನೇ ಹೌದು. ಇದುವರೆಗೆ ಮಾಧವ್ ಉಳ್ಳಾಲ್ ಅವರು 3 ಲಕ್ಷಕ್ಕಿಂತಲೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಾರೆ. 2.5 ಲಕ್ಷಕ್ಕಿಂತ ಮಿಕ್ಕಿ ಗಿಡಗಳನ್ನು ವಿತರಣೆ ಮಾಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮನೆಗೊಂದು ಮರ ಅಭಿಯಾನದ ಮೂಲಕ 2,500ಕ್ಕಿಂತಲೂ ಹೆಚ್ಚು ಮನೆಗಳಲ್ಲಿ ಹಣ್ಣಿನ ಗಿಡಗಳನ್ನು ನೆಡುತ್ತಿದ್ದಾರೆ. ಒಂದರ್ಥದಲ್ಲಿ ವೃಕ್ಷಗಳ ಜೊತೆಗೆ ಬದುಕಿನ ಸಂತೋಷವನ್ನು ಕಾಣುತ್ತಿರುವ ವ್ಯಕ್ತಿತ್ವ. ತನಗ್ಯಾವುದೇ ಆಸ್ತಿ ಸಂಪತ್ತುಗಳು ಬೇಡ, ನಾನು ನೆಡುವಂಥ ಗಿಡಮರಗಳೇ ಈ ಸಮಾಜದ ಅತ್ಯಂತ ದೊಡ್ಡ ಆಸ್ತಿಯಾಗಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡಿರುವವರು. ಇವತ್ತು ಮಂಗಳೂರಿನ ಸುತ್ತಮುತ್ತ ದಾರಿಯಲ್ಲೋ ಮತ್ತಿನ್ನೆಲ್ಲೋ ಒಂದಿಷ್ಟು ಮರಗಳಿದೆ ಅಂತ ಹೇಳಿದರೆ ಅದರಲ್ಲಿ ಬಹುದೊಡ್ಡ ಪಾಲು ಮಾಧವ್ ಉಳ್ಳಾಲ್ಅವರಿಗೆ ಸಲ್ಲುತ್ತದೆ. ಇಂತಹ ಅಪರೂಪದ ವ್ಯಕ್ತಿತ್ವ ಮಾಧವ್ ಉಳ್ಳಾಲ್ ಅವರು. ಇವತ್ತಿನ ಈ ಹೊತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನೋದೇ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ. ಬನ್ನಿ, ಮಾಧವ್ ಉಳ್ಳಾಲ್ ಅವ್ರ ಜೊತೆ ಮಾತಾಡೋಣ.
0: ಮಾಧವ್ ಉಳ್ಳಾಲ್ ಸರ್ ಅವರೇ, ಹೇಗಿದೆ ಹೊರಗಿನ ವಾತಾವರಣ? ಬಿಸಿಲೆಲ್ಲ
3: ಬಿಸಿಲು ಬಹಳ, ನಿನ್ನೆ ಸ್ವಲ್ಪ ಮಳೆ ಬಂದಿದೆ, ಆದ್ರೂ ಕೂಡ ಬಿಸಿಯ ವಾತಾವರಣ ಉಂಟು
0: ಅಲ್ವಾ?
3: ಹೌದು.
0: ಸೊ ಈ ಬಿಸಿಲು ಬಂದಾಗ ಹೆಚ್ಚಿನವರು ತಾವು ನೆಟ್ಟಂತ ಮರದಡಿಯಲ್ಲಿ ನಿಂತು ನೆರಳನ್ನು ಆಶಿಸ್ತಾರೆ ಅಲ್ವಾ? ಬಹಳ ದೊಡ್ಡ ಸಂತೋಷ ಆಗುತ್ತೆ. ಸೊ ಮಾಧವ್ ಅವರೇ, ನಿಮ್ಮ ಜೀವನದ ಪ್ರಯಾಣವನ್ನು ಒಮ್ಮೆ ಮೆಲುಕು ಹಾಕುವುದಾದ್ರೆ, ಎಲ್ಲಿ ನೀವು ಹುಟ್ಟಿ ಬೆಳೆದಿದ್ದೆಲ್ಲ? ಉಳ್ಳಾಲಲ್ಲೇ?
3: ಉಳ್ಳಾಲ ಕೋಡಿಯಲ್ಲಿ.
0: ಓಕೆ.
3: ಅಲ್ಲಿಯೇ ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆ ತಾಯಿ ಹೋಟೆಲ್ ನಡೆಸ್ತಾ ಇದ್ರು.
0: ಓಕೆ ಓಕೆ, ಉಳ್ಳಾಲದಲ್ಲಿ.
3: ಹೌದು, ಬಾಲ್ಯದಲ್ಲಿ ನಾವು ಹೋಟೆಲ್ನ ಜೊತೆಯಲ್ಲಿ ಬೆಳೆದು ಬಂದವರು. ಅದೇ ಸಮಯದಲ್ಲಿ ಶಿಕ್ಷಣವನ್ನು ಕೂಡ ಮುಂದುವರಿಸಿದವರು
0: ಉಳ್ಳಾಲದಲ್ಲಿ.
3: ಹೌದು, ಉಳ್ಳಾಲ ಮತ್ತೆ ಅಲ್ಲಿಂದ ಹೈಸ್ಕೂಲು, ಹೈಸ್ಕೂಲ್ಗೆ ಮತ್ತೆ ಇದೇ ನೀವೀಗ ನಡೆಸ್ತಿರ್ತಕ್ಕಂತಹ ಸಾರಾಂಗ್ ರೇಡಿಯೋದ ಎಲೋಸಿಯಸ್ ಈವ್ನಿಂಗ್ ಹೈಸ್ಕೂಲ್ ಅಲ್ಲಿ ಕೂಡ ಒಂದು 3 ವರ್ಷ
0: ಕಲ್ತಿದ್ದೀನಿ
3: ಅಭ್ಯಾಸ. ಹೀಗೆ ಬೇರೆ ಬೇರೆ ದಿಕ್ಕಲ್ಲಿ ನಮ್ಮ ಪಯಣ ಸಾಗ್ತಾ ಇರಬೇಕಿದ್ರೆ ಪರಿಸರದ ಬಗ್ಗೆ ಒಂದಷ್ಟು ಆಸಕ್ತಿ ಬೆಳಲಿಕ್ಕೆ ಪ್ರಾರಂಭ ಆಯ್ತು.
0: ಏನದು ಕಾರಣ ಪರಿಸರದ ಬಗ್ಗೆ?
3: ನಾನು ನನ್ನ ವಿದ್ಯಾಭ್ಯಾಸ ಮುಗ್ದ ತಕ್ಷಣ ನಾನು ಪಿಗ್ಮಿ ಕಲೆಕ್ಷನ್ಗೆ ಸೇರಿದೆ ಮಂಗಳೂರಿನ ಒಂದು ಫೈನಾನ್ಸಿಯಲ್ಲಿ. ಆಗ ನನಗೆ ಇಡೀ ಮಂಗಳೂರಲ್ಲಿ ನಡೆದಾಗಬೇಕು ಒಂದಷ್ಟು ಸಮಯದಲ್ಲಿ. ನಂತರ ನಮ್ಮ ಓನರ್ ಅವರು ನನಗೆ ಒಂದು ಸೈಕಲನ್ನು ತೆಗೆದು ಕೊಡ್ತಾರೆ. ಈ ಸಂದರ್ಭದಲ್ಲಿ ನಾನು ಸೈಕಲನ್ನು ತುಳಿಬೇಕಿದ್ರೆ ಬೆವರು ಇಳಿದು ನನ್ನ ಬಟ್ಟೆ ಒದ್ದೆ ಆಗ್ತಾ ಇತ್ತು. ಈ ಕರಾವಳಿ ಕರ್ನಾಟಕ ಅಂದರೆ ನಮಗೆ ತುಂಬ ಸೆಕೆಯ ಒಂದು ಜಾಗ ಇತ್ತು. ನಾನು ಹಿರಿಯರ ಹತ್ರ ಕೇಳಬೇಕಿದ್ರೆ ಈ ಟೆಂಪ್ರೇಚರ್ನ ಕಡಿಮೆ ಮಾಡಬೇಕಿದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ, ಭೂಮಿಯಲ್ಲಿ ಗಿಡವನ್ನು ನೆಟ್ಟು ಮರವನ್ನಾಗಿ ಮಾಡಿದರೆ ಖಂಡಿತವಾಗಿ ಭೂಮಿ ತಂಪಾಗತ್ತೆ ಮತ್ತು ಅಂತರ್ಜಲ ಹೆಚ್ಚಾಗತ್ತೆ, ಬೇರೆ ಬೇರೆ ರೀತಿಯ ಪರಿಣಾಮಗಳು ಅದರಿಂದ ನಮಗೆ ಸಿಗತ್ತೆ ಅನ್ನುವಂಥದ್ದು. ಇದನ್ನೊಂದು ಚಾಲೆಂಜ್ ಆಗಿ ನಾನು ತಗೊಂಡಾಗ ಎಲ್ಲಿ ಗಿಡ ನೆಡಬೇಕು ಮತ್ತು ಎಲ್ಲಿಂದ ಗಿಡ ಪಡೆಯಬೇಕು, ಈ ಎರಡು ಸವಾಲುಗಳು ನನ್ನ ಎದುರಿಗಿತ್ತು. ಇದನ್ನು ಇಲಾಖೆಯ ಅಧಿಕಾರಿಗಳಲ್ಲಿ ನಾನು ಕೇಳಿ ವಿಚಾರಿಸಿದಾಗ ಗಿಡಗಳನ್ನು ಕೊಡ್ಬೋದು, ನೀವು ಜಾಗವನ್ನು ಆಯ್ಕೆ ಮಾಡಿ ಅಂದರು. ತದನಂತರ ನಾನು ಎರಡೋ ಮೂರು ಹೀಗೆ ಗಿಡಗಳನ್ನು ತಗೊಂಡು ಬಂದು ನೆಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ಬೆಳೀತಾ ಇರಬೇಕಾದ್ರೆ ನನಗೆ ಅದರ ಸಂತೋಷ ಬೇರೆನೇ. ಅದು ಚಿಗುರು ಬರುವುದು, ಅದನ್ನು ದಿನನಿತ್ಯ ಹೋಗಿ ಇನ್ಕೆ ನೋಡೋದು, ಹೀಗೆ ಬೇರೆ ಬೇರೆ ಒಂದು ಖುಷಿಯ ವಾತಾವರಣ ನನ್ನ ಜೀವನದಲ್ಲಿ. ಅದು ಬೆಳೀತಾ ಇರಬೇಕಿದ್ರೆ ಮತ್ತೊಂದು ನಮ್ಮ ಸ್ನೇಹಿತರು ಹೇಳಿದರು, ನೀನು ಇನ್ನೊಂದು ಅಷ್ಟು ಗಿಡ ನೆಡಬೇಕು ಬೇರೆ ಜಾಗದಲ್ಲಿ, ಅದೇ ಜಾಗದಲ್ಲಿ ನೆಡಬೇಡ ಅನ್ನುವಂಥದ್ದು. ಹೀಗೆ ಬೆಳೀತಾ ಬೆಳೀತಾ ಹೋಗಬೇಕಿದ್ರೆ ತಾಪಮಾನ ಇಡೀ ವಿಶ್ವಕ್ಕೆ ವ್ಯಾಪಿಸಿತು. ಮಾತ್ರ ಅಲ್ಲ, ಅದರ ನಂತರ ಇನ್ನೂ ಒಂದು 7-8 ವರ್ಷದ ನಂತರ ವಿಶ್ವಕ್ಕೆ ಇನ್ನೊಂದು ಸಮಸ್ಯೆ ಏನು ಬಂತು ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್, ಹವಾಮಾನದ ಬದಲಾವಣೆ. ಇಡೀ ವಿಶ್ವದ ನಾಯಕರು ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ನನಗೆ ಒಂದು ಖುಷಿ ಅಲ್ಲ, ಅದರ ಜೊತೆಗೆ ಒಂದು ಓ ಈ ರೀತಿ ಮರ ನೆಟ್ಟರೆ ಈ ರೀತಿ ಭೂಮಿಗೆ ಆಧಾರ ಆಗತ್ತೆ, ಇಡೀ ವಿಶ್ವ ಇವತ್ತು ಮಾತಾಡ್ತಾ ಇದೆ, ಇದನ್ನು ಯಾಕೆ ನಾನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ದಿನೇಶ್ ಹೋಳ್ರು, ಹರೀಶ್ ಅಡ್ಯಾರ್, ರಾಜೇಶ್, ದಿನೇಶ್ ಸಾಲಿಯಾನ್, ಹೀಗೆ ಆನಂದ್ ಶೆಟ್ಟಿ, ಹೀಗೆ ತುಂಬ ನನ್ನ ಸ್ನೇಹಿತರು ನಾನು ಒಟ್ಟುಗೂಡಿಸಿ ಈ ಒಂದು ಇದಕ್ಕೆ ರೂಪ ಕೊಡಬೇಕು, ತುಂಬ ಜಾಗದಲ್ಲಿ ನಾವು ಇದನ್ನು ನೆಡಬೇಕು, ಈ ಎಲ್ಲಿ ನೋಡಿದ್ರು ನಮಗೆ ಮರಗಳು ಕಾಣ್ತಾ ಇಲ್ಲ, ಆ ಜಾಗದಲ್ಲಿ ನಾವು ಗಿಡಗಳನ್ನು ನೆಟ್ಟು ಮರಗಳನ್ನ ಮಾಡಬೇಕು, ಭೂಮಿಗೆ ಒಂದು ಆಸರೆಯನ್ನು ಕೊಡಬೇಕು ಅನ್ನುವಂಥ ಚಿಂತನೆ. ಈ ಎಲ್ಲ ಸ್ನೇಹಿತರ ಜೊತೆ ನಾನು ಮಾತಾಡಿದಾಗ ಇವರು ಅದಕ್ಕೆ ಆಗ್ಬೋದು ಮಾಡಿ, ನೀವು ಮಾಡಿ ನಾವಿದ್ದೇವನ ಜೊತೆ ಅಂತೇಳಿ. ಆಗ ತುಂಬ ಯುವಕರು ಅದಕ್ಕೆ ಸೇರಿಕೊಂಡ್ರು, ನೂರಾರು ಯುವಕರು ನನಗೆ ಬೆಂಬಲವನ್ನು ಕೊಟ್ಟರು, ಬೇರೆ ಬೇರೆ ಸಂಘ ಸಂಸ್ಥೆ ಕೂಡ ನನಗೆ ಬೆಂಬಲವನ್ನು ಕೊಡ್ತು, ಲಯನ್ಸ್, ರೋಟ್ರಿ, JCC, ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಅರಣ್ಯ ಇಲಾಖೆ ನನಗೆ ಬೆನ್ನೆಲುಬಾಗಿ ನಿಂತಿತ್ತು. ಇದು ನನಗೆ ಬಹಳ ದೊಡ್ಡ ಒಂದು ಶಕ್ತಿಯನ್ನು ಕೊಟ್ಟಿರುವಂಥದ್ದು. ಹೀಗೆ ಇದು ಮುಂದುವರಿಯಿತು. ಮಾತ್ರ ಅಲ್ಲ, ಈಗ ಜಾಗತಿಕ ಮಟ್ಟದಲ್ಲಿ ಈ ಒಂದು ಎರಡು ವಿಷಯದ ಬಗ್ಗೆ ಮಾತಾಡ್ತಾರೆ, ತಾಪಮಾನ ಮತ್ತು ಕ್ಲೈಮೇಟ್ ಚೇಂಜ್ನ ಬಗ್ಗೆ. ಈಗ ಅದಕ್ಕೆ ಬೇಕಾಗಿರುವಂಥ ಒಂದು ಪರಿಹಾರ ಏನು ಅಂತ ಕೇಳಿದರೆ, ವಿಶ್ವದ ಭೂಮಿ ಮೇಲೆ ಸಂಪೂರ್ಣವಾಗಿ ಹಸಿರನ್ನು ಹೊದಿಸುವಂಥದ್ದು. ಹೀಗೆ ನನ್ನ ಅಭಿಯಾನ ಪ್ರಾರಂಭ ಆಗತ್ತೆ. 2007ರವರೆಗೆ ನನ್ನನ್ನು ಗುರುತಿಸಿದವರು ಕಡಿಮೆ. ತದನಂತರ ನಾನು ಮಂಗಳೂರಿನ ಹಂಪನಕಟ್ಟೆ ಜ್ಯೋತಿ ಬಲ್ಮಠದಲ್ಲಿ 2007ರಲ್ಲಿ ಕುಟ್ಸಂಪ್ನವರು ಆ ರಸ್ತೆಯನ್ನು ಮಾಡಿದಾಗ ಅರಣ್ಯ ಇಲಾಖೆಯವರ ಒಂದು ಆ ಒಂದು ಬೆನ್ನೆಲುಬಾಗಿ ನಿಂತು ನನಗೆ, ಅದಕ್ಕೆ ಗಿಡಗಳನ್ನು ನೆಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಆಗ ಎಲ್ಲ ಮಾಧ್ಯಮದವರು ಕೂಡ ನನ್ನ ಗುರುತಿಸಿದರು, ನನ್ನ ಆಫೀಸಿಗೆ ನನ್ನ ಮನೆಗೆಲ್ಲ ಹುಡುಕಿಕೊಂಡು ಬಂದರು. ಆ ನಂತರ ನನಗೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮ ನನ್ನನ್ನು ಗುರುತಿಸಿ ನನ್ನನ್ನು ಗೌರವಿಸಿದೆ. ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ನನ್ನನ್ನು ಪರಿಚಯವನ್ನು ಮಾಡಿದ್ದೆ.
1: ಎಸ್, ಮಾಧವ್ ಉಳ್ಳಾಲ್ ಅವರದು ಒಂದು ಅದ್ಭುತವಾದಂಥ ಪ್ರಯಾಣ ಬದುಕಿನ ಹಾದಿಯಲ್ಲಿ. ನನಗೆ ಏನು ನಾನು ಸಂಪಾದನೆ ಮಾಡ್ತೀನಿ ಅದನ್ನು ಸಣ್ಣ ಪಾಲು ಪರಿಸರಕ್ಕೂ ಕೂಡ ಇರಲಿ ಅನ್ನುವಂಥ ಬಹಳ ದೊಡ್ಡ ಮನಸ್ಸು. ಯಾಕೆ ಮಾಧವ್ ಉಳ್ಳಾಲ್ ವಿಶೇಷವಾಗಿ ನಿಲ್ತಾಳೆ ಅಂತ ಹೇಳಿದರೆ ಈ ಕಾರಣಕ್ಕೋಸ್ಕರ ಅಂತ. ಇವರು ಮರಗಿಡವನ್ನು ನೆಡ್ತಿರೋದು ನನ್ನ ಮನೆಗೆ ನೆರಳು ಬರಲಿ ಅಥವಾ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಲ್ಲ, ಅವರು ನೆಡ್ತಿರೋದು ಈ ಭೂಮಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಕಾರಣದಿಂದಾಗಿ ಮಾಧವ್ ಉಳ್ಳಾಲ್ ಅವರ ಕೆಲಸ ಇದೆಯಲ್ಲ ಬಹಳ ವಿಶೇಷವಾಗ್ತದೆ. ಹಾಗೂ ಅದು ಇವತ್ತಿನ ಈ ಕಾಲಘಟ್ಟಕ್ಕೆ ಬಹಳ ಅನಿವಾರ್ಯವೂ ಕೂಡ ಹೌದು ಅಂತ. ಮಾಧವ್ ಉಳ್ಳಾಲ್ ಅವರೇ, ಮಂಗಳೂರು ಬಹಳ ದೊಡ್ಡ ಮಟ್ಟಿನಲ್ಲಿ ಬೆಳೀತಾ ಇದೆ, ಎಲ್ಲ ಕಡೆಯಲ್ಲೂ ರಸ್ತೆ
3: ಅಗಲೀಕರಣ ಆಗುತ್ತೆ,
1: ನೀವೇ ನೆಟ್ಟಂತ ಅದೆಷ್ಟೋ ಮರಗಳು ಧರೆಗುಳಿದಿರಬಹುದು. ಆಗ ನಿಮ್ಗೆ ಆಗುವಂತ ಒಂದು ಬೇಸರ?
3: ನಾನು ಅಭಿವೃದ್ಧಿಗೆ ಯಾವತ್ತೂ ಅಡ್ಡಿ ಹೋದವನಲ್ಲ, ಅಭಿವೃದ್ಧಿ ಆಗ್ಲೇಬೇಕು. ಯಾವುದೇ ಒಂದು ಇಂಡಸ್ಟ್ರಿ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಬರಲೇಬೇಕು. ಯಾಕಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಇವತ್ತು ಕೋಟ್ಯಾಂತರ ಯುವಕರು ವಿದ್ಯೆಯನ್ನು ಪಡ್ಕೊಂಡು ಸಮಾಜಕ್ಕೆ ಬರ್ತಾರೆ, ಅವರಿಗೆ ಅವರ ಕೈಗೆ ಉದ್ಯೋಗ ಸಿಗಬೇಕು. ಆ ನಿಟ್ಟಿನಲ್ಲಿ ಇದೊಂದು ಸಾಗಬೇಕು. ಮತ್ತೆ ಅದರ ಜೊತೆಗೆ ಪ್ರಕೃತಿಯನ್ನು ಉಳಿಸುವಂತ ಒಂದು ಕಾರ್ಯವನ್ನು ಕೂಡ ನಾವು ಇಡೀ ವಿಶ್ವದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಅದನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನ ಆಗಬೇಕು. ಅದಕ್ಕೆ ಆ ಪ್ರಯತ್ನದಲ್ಲಿ ಅತ್ಯಂತ ಹೆಚ್ಚು ಗಮನ ಇರಬೇಕಾಗಿರುವಂಥದ್ದು ಗಿಡಗಳನ್ನು ನೆಟ್ಟು ಸಾಕಿರುವಂಥ, ಇದು ಬಹಳ ದೊಡ್ಡ ಒಂದು ಪ್ರಯತ್ನ ಆಗಬೇಕು, ವಿಶ್ವ ಮಟ್ಟದಲ್ಲಿ ಆಗಬೇಕು. ಬರೀ ಒಂದು ಭಾರತ ಅಥವಾ ಉಳಿದ ದೇಶಗಳಲ್ಲಿ ಒಂದು ಎರಡು ಮೂರು ದೇಶ ಅಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ಆಗಬೇಕು. ಅದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಇಡೀ ವಿಶ್ವದ ಹವಾಮಾನದ ಒಂದು ಪರಿಸ್ಥಿತಿಯನ್ನು ಗಮನಿಸಿದಾಗ, ಯಾವ ಕಡೆ ಯಾವಾಗ ಈ ಬೆಂಕಿ ಬೀಳುತ್ತೆ, ಯಾವಾಗ ನೆರೆ ಬರುತ್ತೆ, ಯಾವಾಗ ಗುಡ್ಡಗಳು ಜರಿದು ಬೀಳುತ್ತೆ, ಇದೆಲ್ಲ ಕಾರಣಗಳು ಕೂಡ ಪ್ರಕೃತಿಯಲ್ಲಿ ಗಿಡ ಮರಗಳು ಕಡಿಮೆ ಆಗಿರುವುದರಿಂದಲೇ ಅನ್ನುವಂಥದ್ದು ಇತ್ತೀಚಿನ ವರದಿಗಳಿಗೆ ಕೂಡ ಹೇಳುತ್ತೆ.
1: ಇನ್ನು ಮಾಧವುಳ್ಳ ಅವರೇ, ಒಂದು ಗಿಡವನ್ನು ನೆಡುವವನ ಜವಾಬ್ದಾರಿಗಳು ಏನು ಅಂತ ನೀವು ಹೇಳ್ತೀರಿ?
3: ಒಂದು ಗಿಡ ನೆಡಬೇಕಿದ್ರೆ ತುಂಬಾ ಆಲೋಚನೆ ಮಾಡಬೇಕಾಗತ್ತೆ. ಒಂದು ಗಿಡ ಮರವಾಗಿ ಬೆಳೆದು ಕನಿಷ್ಠ 25-50 ವರ್ಷ ಅದು ನೆಲೆ ನಿಂತಿರಬೇಕು ಭೂಮಿಯಲ್ಲಿ. ಅಷ್ಟರವರೆಗೆ ಅದು ಅಲ್ಲಾಡಬಾರ್ದು. ಅಂದ್ರೆ ಅದು ಡೆವಲಪ್ಮೆಂಟ್ಗೆ ಆಗಲಿ ಬೇರೆ ಯಾವ ಕಾರಣಕ್ಕಾಗಲಿ ಆ ಮರ ಅಲ್ಲಿಂದ ತೆರವುಗೊಳಿಸುವಂತ ಸಂದರ್ಭ ಬರಬಾರದು. ಅದನ್ನ ತುಂಬಾ ಜಾಗ್ರತೆಯಾಗಿ ಮಾಡಬೇಕು. ನೆಡುವ ಮುಂಚೆನೆ ಎಲ್ಲ ಆಲೋಚನೆ ಮಾಡಿ ಎಲ್ಲ ಜಾಗವನ್ನ ನಿಶ್ಚಯ ಮಾಡಿಕೊಂಡಿರಬೇಕು. ಎರಡನೇದಾಗಿ, ನೆಟ್ಟ ಮೇಲೆ ಅದರಿಂದ 3-4 ವರ್ಷ ನಾವು ಹಿಂತಿರುಗಿ ನೋಡುವಂಥದ್ದು. ನನ್ನ ಜೀವನದಲ್ಲಿ ನಾನು ಹಿಂತಿರುಗಿ ನೋಡುವಂಥದ್ದು ಅನ್ನೋ ಒಂದು ಶಬ್ದ ಬಹಳ ಜನರಿಗೆ ನಾನು ಅದರ ಬಗ್ಗೆ ಮನವರಿಕೆಯನ್ನು ಮಾಡಿದ್ದೇನೆ. ಹಿಂತಿರುಗಿ ನೋಡು, ಏನು, ಯಾಕೆ, ಯಾವಾಗ, ಎಲ್ಲಿ ಅಂದರೆ, ಒಂದು ವಿಷಯವನ್ನು ನಾವು ಎಲ್ಲಿ ಸ್ಥಾಪನೆ ಮಾಡಿದ್ದೇವೆ ಅದನ್ನು ನಿರಂತರವಾಗಿ ನಾವು ಗಮನವಿಟ್ಟು ನೋಡುವಂಥದ್ದನ್ನು ನಾವು ಹಿಂತಿರುಗಿ ನೋಡು ಅನ್ನುವಂಥದ್ದು ಒಂದು ಶಬ್ದವನ್ನು ನಾನು ಅದಕ್ಕೆ ಕೊಟ್ಟಿದ್ದೇನೆ. ನಾನು ನೆಟ್ಟ ಗಿಡವನ್ನ 3-4 ವರ್ಷ ನಾನು ನೋಡ್ಲೇಬೇಕು. ಆದಾಗ ಮಾತ್ರ ಆ ಮರಕ್ಕೆ ಒಂದು ಭವಿಷ್ಯ ಇರುತ್ತೆ, ಹೆಮ್ಮರವಾಗಿ ಬೆಳೆಯುತ್ತೆ. ಇದು ಭೂಮಿಗೆ ಒಂದು ಆಧಾರವನ್ನು ಕೊಡುವಂಥದ್ದು. ಅದಕ್ಕೆ ನಾನು ಹೇಳ್ತಿರೋದು ಬಹಳ ಒಂದು ಅಗತ್ಯದ ವಿಷಯ ಅಂತ ಹೇಳಿದ್ರೆ, ಯಾವುದೇ ಒಂದು ಯೋಜನೆಯನ್ನು ಮಾಡಬೇಕಿದ್ರೆ ಬಹಳ ಹೊತ್ತು ನಾವು ಅದಕ್ಕೆ ಆಲೋಚನೆಯನ್ನ ಮಾಡಬೇಕಾಗತ್ತೆ. ತುಂಬಾ ಗಂಭೀರವಾಗಿ ಕೂಡ ಅದನ್ನ ಮಾಡಬೇಕು.
1: ಸಸ್ಯದ ಆಯ್ಕೆ ಕೂಡ ಅಲ್ವಾ?
3: ಹೌದು, ಸಸ್ಯದ ಆಯ್ಕೆ. ಅದು ಬೇರೆ ಬೇರೆ ಮಣ್ಣಲ್ಲಿ ಬೇರೆ ಬೇರೆ ನೆಲದಲ್ಲಿ ಬೇರೆ ಬೇರೆ ಸಸ್ಯಗಳನ್ನು ನೆಡುವಂಥದ್ದು. ಅದು ರಸ್ತೆ ಬದಿ ಇರ್ಬೋದು, ಶ್ಮಶಾನ ಇರ್ಬೋದು, ಮಂದಿರ ಇರ್ಬೋದು. ನಾವು ಮಣ್ಣಿನ ಗುಣಮಟ್ಟವನ್ನು ಅಳೆದು ನೋಡಿ ಆ ನಂತರ ಅಲ್ಲಿ ಯಾವ ಸಸಿಗೆ ಇದು ಸೂಕ್ತ ಮಣ್ಣು ಅಂತ ಆಯ್ಕೆ ಮಾಡಲಿಕ್ಕೆ.
1: ಈಗ ತಾನು ಹೇಳಿದ್ರೆ 3-4 ವರ್ಷದ ನೋಡಬೇಕು ಅಂತ. ಕೆಲವು ಮರಗಳನ್ನು ಅದು ಜೀವನ ಪೂರ್ತಿ ನೋಡುವಂಥದ್ದು ಕೂಡ ಇರಬಹುದಲ್ವಾ?
3: ಅದು ಅದು ಆರ್ನಮೆಂಟಲ್ ನಾವು ಹೇಳ್ತೇವೆ ಅದಕ್ಕೆ ಒಂದು ಶೃಂಗಾರ ಇಡುವಂತ ಗಿಡಗಳು, ಅದನ್ನು ಜೀವನ ಪೂರ್ತಿ ನೋಡಬೇಕಾಗತ್ತೆ. ಅಂತ ಮರಗಳನ್ನ ನಾನು ನೆಡುವುದಿಲ್ಲ. ನನ್ನ ಆಯ್ಕೆ ಇರುವಂತದ್ದು ಬರೀ ಭೂಮಿಯನ್ನ ತಂಪು ಮಾಡುವಂತದ್ದು, ದೊಡ್ಡ ಮರಗಳಾಗಿರ್ಬೇಕು, ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟು ಇಂತ ಗಿಡಗಳನ್ನ ಆಯ್ಕೆ.
1: ಯಾವ್ದೆಲ್ಲ ಗಿಡಗಳನ್ನ ನೀವು ಹೊತ್ತು ಹೆಸರಿಸ್ತೀರಿ ಅಂತ? ನೀವು ಆ ರೀತಿಯ ಗಿಡಗಳು ಅಂತ ಹೇಳಿದ್ರೆ,
3: ನೇರಳೆ ಇದೆ, ಪನ್ನೇರಳೆ ಇದೆ, ಕದಂಬ ವೃಕ್ಷ ಇದೆ, ಬಹಳ ಒಂದು ವಿಸ್ತಾರವಾಗಿ ಬೆಳೆಯುವಂಥದ್ದು, 600-1500 ವರ್ಷ ಆಯುಷ್ಯ ಇದೆ ಅಂತೇಳಿ ಇತಿಹಾಸ ಹೇಳುತ್ತೆ. ಹೀಗೆ ಬೇರೆ ಬೇರೆ 100-100 ಮರಗಳು ಅದರಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಮತ್ತೆ ಬೇರೆ ಬೇರೆ ಮಣ್ಣಿಗೆ ಸೂಕ್ತವಾಗಿರುವಂಥ ಗಿಡವನ್ನು ನೆಡಬಹುದು.
1: ಓಕೆ, ಸೊ ಈ ರೀತಿಯಲ್ಲಿ ನಾವು ಸಸ್ಯಗಳ ಆಯ್ಕೆಯನ್ನು ಮಾಡುವಾಗ ಬಹಳ, ನೀವೀಗ ಗಿಡವನ್ನು ನೆಡ್ತಿರಲ್ಲ, ಪ್ರತಿದಿನ ಆ ಗಿಡದಲ್ಲಿ ಹೋಗ್ತೀರ ಹೇಗೆ?
3: 3-4 ವರ್ಷ ಕಳೆದ ಮೇಲೆ ನಾನು ಆ ಗಿಡವನ್ನು ಹಿಂತಿರುಗಿ ನೋಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮತ್ತೆ ಏನಾದರೂ ಸಮಸ್ಯೆ ಯಾರಾದರೂ ಹೇಳಿದರೆ ಅಥವಾ ಯಾರಾದರೂ ಫೋನ್ ಮಾಡಿದರೆ ಇಂಥ ಸಮಸ್ಯೆ ಆಗಿದೆ, ಒಂದು ಗಿಡ ಏನಾದರೂ ಸತ್ತು ಹೋಗ್ತಾ ಇದೆ ಉಂಟು ಅಂತ ಹೇಳಿದರೆ ನಾನು ಅಲ್ಲಿಗೆ ಹೋಗ್ತೇನೆ. ಅದು ಯಾವ ಕಾರಣಕ್ಕಾಗಿ ಏನಾಗಿದೆ, ಯಾಕಾಗಿದೆ ಅಂತ ವಿಚಾರಣೆ ಮಾಡ್ಬೋದು. ಮನೆಯಲ್ಲಿ ಏನಾದರೂ ಸಮಸ್ಯೆ ಬಂದರೆ, ಕೀಟಬಾಧೆ ಬಂದರೆ ಅಥವಾ ಪ್ರಕೃತಿಯಲ್ಲಿ ಬೇರೆ ಏನಾದರೂ ಘಟನೆಗಳು ನಡೆದು ಮರಗಳಿಗೆ ಘಾಸಿ ಆಗುವುದುಂಟು, ಇಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡಲಿಕ್ಕೆ ಆಗುತ್ತೆ.
1: ಓಕೆ, ಸೊ ಕೇಳುಗರೆ, ಮಾಧವುಳ್ಳವರು ನಮ್ಮ ಜೊತೆಗಿದ್ದಾರೆ, ನಾವು ಅದನ್ನು ಮಾತಾಡ್ತಿದ್ದೇವೆ ಅವ್ರ ಜೊತೆ. ನಿಮ್ಮಲ್ಲೂ ಕೂಡ ಏನಾದರೂ ಮಾಧವುಳ್ಳವ್ರ ಜೊತೆ ಪ್ರಶ್ನೆಗಳಿರ್ಬೋದು, ಗಿಡಗಳ ಬಗೆಗಿನ ನಿಮ್ಮ ಒಂದಿಷ್ಟು ಕುತೂಹಲಗಳಿರ್ಬೋದು, ಅಥವಾ ಅವರು ಮಾಡಿದಂಥ ಸೇವೆಗೆ ನೀವು ಸಾಕ್ಷಿಯಾಗಿರೋದಿರಬಹುದು. ಸೊ ಕರೆಯನ್ನು ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ಹೇಳ್ತಾ, ಮಾಧವುಳ್ಳವರು ಈ ಹಣ್ಣಿನ ಗಿಡಗಳ ಅಭಿಯಾನವನ್ನು ಮಾಡಿದ್ರಿ.
3: ಹೌದು,
1: ಮನೆ ಮನೆಗೆ ಹೋಗಿ ಗಿಡವನ್ನು ಇಡುವಂಥದ್ದು. ನನಗೂ ಕೂಡ ಗಿಡವನ್ನು ಕೊಟ್ಟವರು. ಇವತ್ತು ಕೂಡ ಜಮ್ಮು ನೇರಳೆ ಆಗ್ತಾ ಇದೆ, ಮೊನ್ನೆ ಕೂಡ ಆಫೀಸ್ಗೆ ತಂದೆ.
3: ಸೊ ಆಗ ಖುಷಿಯನ್ನು ಹಂಚುವಂತ ಒಂದು ಗಿಡ,
1: ಪ್ರತಿ ಸಲ ನೀವು ನೆನಪಾಗ್ತೀರಿ ನನಗೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ.
3: ನಾನು ಮಳೆಗಾಲದಲ್ಲಿ 100-100 ಗಿಡಗಳನ್ನು ನೆಡುವಂತ ಸಂದರ್ಭ, ಅದರ ನಂತರ ಅದನ್ನ ಮಳೆಗಾಲ ಕಾಲದ ತಕ್ಷಣ ಅದನ್ನ ನೀರು ಹಾಕಿ ಸಾಕುವಂತ ಒಂದು ಸಮಯ, ಮತ್ತು ಮುಂದಕ್ಕೆ ಬಂದ್ರೆ ಸ್ವಲ್ಪ ನಿರಾಳವಾಗಿರುವಂತ ಒಂದು ಸಮಯ ಸಿಗತ್ತೆ ನನಗೆ. ಎಲ್ಲ ಕೆಲಸ ಕಾರ್ಯಗಳು ಮುಗಿದು ನನಗೆ ಮನೆಗೊಂದು ಮರ ಅಂತೇಳಿ ನೆಡಬೇಕು, ಪ್ರತಿಯೊಂದು ಮನೆಗೊಂದು ಪ್ರೀತಿಯನ್ನು ಕೊಡಬೇಕು ಹಣ್ಣಿನ ಮೂಲಕ ಅಂತೇಳಿ ಒಂದು ಆಲೋಚನೆ ಬಂತು. ಆ ಸಂದರ್ಭದಲ್ಲಿ ನನ್ನೊಬ್ಬ ಸ್ನೇಹಿತರಿದ್ದರು, ನನಗೆ ಮನೆ ಮನೆಗೆ ಹೋಗಬೇಕಿದ್ರೆ ನನ್ನಲ್ಲಿ ವಾಹನ ಇರಲಿಲ್ಲ, ಕಿಶೋರ್ ಅಂತೇಳಿ ಅವ್ರ ಹತ್ರ ಹೇಳಿ ನಾನು ಹಾರೆ ಪಿಕ್ಕಾಸು ಅವರ ಮನೆಯಿಂದಲೇ ತರಿಸಿ ನಾನು ಗಿಡಗಳನ್ನು ತಂದು ಬೆಳಿಗ್ಗೆ 7 ಗಂಟೆಯಿಂದ 10-11 ಗಂಟೆಯವರೆಗೆ ನಾನು ಯಾವ ಮನೆಯನ್ನು ನಿಗದಿ ಮಾಡ್ತೇನೆ ಅವರು ಮೊದಲೇ ತಿಳಿಸಿರ್ತೇನೆ, ಇಂಥ ದಿನ ನಾನು ನಿಮ್ಮ ಮನೆಗೆ ಗಿಡ ತಗೊಂಡು ಬರ್ತೇನೆ, ನೀವೆಲ್ಲರೂ ರೆಡಿ ಇರಬೇಕು ಅಂತ. ನಾನು ಗಿಡ ತಗೊಂಡು ಹೋಗಿ ಅವರನ್ನು ಎದುರು ನಿಲ್ಲಿಸಿ ಅವರ ಕೈಯಿಂದಲೇ ಅದನ್ನು ನಡೆಸಿ ಆ ಗಿಡದ ಮಹತ್ವವನ್ನು ಅವರಿಗೆ ಹೇಳಿ ನಾನು ಬರ್ತೇನೆ. 1-1.5 ವರ್ಷದಲ್ಲಿ ಅದು ಕಾಯಿ ಕೊಡತ್ತೆ. ಆಗ ನನಗೆ ಆಗುವ ಖುಷಿ ಅವರು ನನಗೆ ಫೋನ್ ಮಾಡಿ ಎಲ್ಲಿ ಈ ಹಣ್ಣನ್ನು ಮುಟ್ಟಿಸಬೇಕು ಅನ್ನುವಂಥದ್ದು. ಹೀಗೆ ಅದು ನನಗೆ ಖುಷಿ ಅಂದರೆ ಖುಷಿ. ಆ ಹಣ್ಣು ನಾನು ಹಾಗೆ ಹೇಳುದು ನಿಮ್ಮ ನೀವು ಮತ್ತು ನಿಮ್ಮ ನೆರೆಹೊರೆಯವರಿಗೆ ಅದನ್ನು ಹಂಚಿ, ಆಗ ಪ್ರೀತಿಯನ್ನು ಹಂಚಲಿಕ್ಕೆ ಆಗತ್ತೆ.
1: ಓಕೆ ಓಕೆ. ಇನ್ನು ಇಷ್ಟೆಲ್ಲ ನೀವು ಗಿಡಗಳನ್ನು ನೀವಾಗೇ ನೆಡ್ತಿರಲ್ಲ ಮನಸ್ಸು, ನೀವು ಎಲ್ಲಿಂದ ಗಿಡವನ್ನು ತರೋದೆಲ್ಲಿ, ಹೇಗದು?
3: ನಾನು ದೊಡ್ಡ ಮಟ್ಟದಲ್ಲಿ ನೆಡಬೇಕಿದ್ರೆ ಅರಣ್ಯ ಇಲಾಖೆಯಿಂದ ಕಡಿಮೆ ಬೆಲೆಗೆ ಅಲ್ಲಿ ಗಿಡಗಳನ್ನು ಕೊಡ್ತಾರೆ. ನಾವು ಹೋಗಿ ಆಫೀಸಿಗೆ ಹೋಗಿ ಅವರಿಗೆ ಅಪ್ಲಿಕೇಶನ್ ಕೊಟ್ಟರೆ ಅವರು ಸುಲಭವಾಗಿ ನಮಗೆ ಗಿಡವನ್ನು ಕೊಡ್ತಾರೆ. ನಾವು ಅದನ್ನು ನಾವು ಆಯ್ಕೆ ಮಾಡಿದ ಜಾಗದಲ್ಲಿ ತಂದು ನೆಡಲಿಕ್ಕೆ ಆಗತ್ತೆ. ಅದನ್ನು 3-4 ವರ್ಷ ಸಾಕಬೇಕು. ಉಳಿದ ಹಣ್ಣುಗಳ ಗಿಡ ಅಂದರೆ ನಾವು ಹೊರಗಿನಿಂದ ಅಂದರೆ ಪ್ರೈವೇಟ್ ನರ್ಸರಿಯಿಂದ ನಾವು ತರಬೇಕಾಗತ್ತೆ, ಅದು ಫಾರೆಸ್ಟಲ್ಲಿ ಇರುವುದಿಲ್ಲ. ಅಂಥ ಗಿಡಗಳನ್ನು ನಾವು ಹೊರಗಡೆಯಿಂದ ತಂದು ಮನೆ ಮನೆಗೆ ನೆಡ್ತಾ ಬರ್ತೇವೆ.
1: ಈ ಮಂಗಳೂರಿನ ವಾತಾವರಣಕ್ಕೆ ಎಲ್ಲ ಗಿಡಗಳು ಕೂಡ ಸೂಕ್ತವಾಗಿ ಬೆಳೀತದೆ ಅಂತ ಹೇಳ್ತೀರಾ ನೀವು?
3: ಇಲ್ಲಿ 90% ಗಿಡಗಳು ಬರುತ್ತೆ, ಎಲ್ಲ ಜಾತಿಯ ಎಲ್ಲ ವಿಧದ ಗಿಡಗಳು ಇಲ್ಲಿ ಬರುತ್ತೆ. ವಿಯೆಟ್ನಾಂ ಬರ್ಬೋದು, ಥಾಯ್ಲೆಂಡ್ ಬರ್ತದೆ, ಮಲೇಷ್ಯಾದ್ದು ಬರ್ತದೆ, ನೇಪಾಳದ್ದು ಬರುತ್ತೆ, ಬೇರೆ ಬೇರೆ ದೇಶದ ಮರಗಳು ಕೂಡ ಇಲ್ಲಿ ಬೆಳೀತದೆ. ನಮಗೆ ಇಲ್ಲಿನ ವಾತಾವರಣ ಬಹಳ ಚೆಂದ, ಯಾಕಂತೇಳಿದ್ರೆ 3 ಕಾಲ ನಮಗೆ ಸೂಕ್ತ. ಬೇರೆ ಜಾಗದ ಹಾಗೆ ನಮಗೆ ಇಲ್ಲಿ ಮಳೆಗಾಲ ಅಂದ್ರೆ ತುಂಬಾ ಮಳೆ ಬರುತ್ತೆ, ಬಿಸಿಲಂದ್ರೆ ತುಂಬಾ ಬಿಸಿಲಿರುತ್ತೆ, ಚಳಿ ಅಂದ್ರೆ ಒಂದು ಅಷ್ಟು ಹದವಾಗಿರುತ್ತೆ, ಜಾಸ್ತಿ ಇರುವುದಿಲ್ಲ ಬೆಂಗಳೂರು ಕಡೆ ಅಥವಾ ಮಡಿಕೇರಿ ಕಡೆ ತರ. ಇಲ್ಲಿ ಎಲ್ಲ ಗಿಡಗಳಿಗೆ ಕೂಡ ಸೂಕ್ತವಾದ ವಾತಾವರಣ ಉಂಟು.
1: ಇನ್ನು ನೀವು ಗಿಡಗಳನ್ನು ನೆಡುವಂತ ಸಂದರ್ಭದಲ್ಲಿ ಕೆಲವೊಮ್ಮೆ ನೀವು ಹೈವೇಗಳಲ್ಲಿ ಎಲ್ಲ ಗಿಡವನ್ನು ನೆಡ್ತೀರಿ, ರೋಡ್ ನ ಬದಿಗಳಲ್ಲೆಲ್ಲ ನೀವು ಏನು ಗಿಡಗಳನ್ನು ನೆಡ್ತೀರಿ. ಈಗ ನಾವು ನಮ್ಮ ಆಫೀಸ್ನ ಅಂದ್ರೆ ಲೋಷಸ್ನ ಮೇಲ್ಗಡೆ ನೋಡ್ತಾ ಹೋದ್ರೆ ನಮ್ಗೆ ಒಂದಿಷ್ಟು ಹಣ್ಣಿನ ಗಿಡಗಳು ಕಾಣ್ತಾ ಇದೆ. ಅದು ಪ್ರತಿಯೊಂದು ಕೂಡ ಮಾಧವ ಮಾಧವ ಮಾಧವ ಅಂತ ಹೇಳ್ತಾ ಇದೆ ಪ್ರತಿಯೊಂದು ಗಿಡಗಳು. ಅಂದ್ರೆ ಮಾಧವ ಅವರೇ ನೆಟ್ಟಿರುವಂಥದ್ದು ಮಂಗಳೂರಿನಲ್ಲಿ ಹೆಚ್ಚಾಗಿ ಕಾಣುವಂಥದ್ದು ಅಂತ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅಥವಾ ಹೈವೇ ಇಲಾಖೆಯಿಂದ ಕೆಲವೊಂದಿಷ್ಟು ಅವರದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೋದು, ನೀವು ಅದನ್ನು ಹೇಗೆ ಟ್ಯಾಕಲ್ ಮಾಡ್ತೀರಿ? ಹೇಗೆ
3: ಕೆಲವೊಂದು ಸಂದರ್ಭದಲ್ಲಿ ನಾನು ರಸ್ತೆ ಆಗುವುದಕ್ಕೆ ಒಂದು 3-4 ವರ್ಷನೇ ಮೊದಲೇ ನನಗೆ ಗೊತ್ತಿರುತ್ತೆ ಇಂಥ ರಸ್ತೆ ನಿರ್ಮಾಣ ಆಗ್ತದೆ. ಆಗ ನಾನೊಂದು ಅಪ್ಲಿಕೇಶನನ್ನು ಅವರಿಗೆ ಕೊಟ್ಟಿರ್ತೇನೆ, ನನಗೆ ಆ ರಸ್ತೆ ಇಕ್ಕಲೆಗಳಲ್ಲಿ ಅಥವಾ ವಿಭಾಜಕದಲ್ಲಿ ನನಗೆ ಗಿಡ ನೆಡಲಿಕ್ಕೆ ಅವಕಾಶವನ್ನು ಕೊಡಬೇಕಂತ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತೇನೆ. ಅದನ್ನು ಅವರು ಬೇರೆ ಬೇರೆ ಕಡೆಯಲ್ಲಿ ವಿವರಣೆ ಕೇಳ್ತಾರೆ, ಅವರು ಇವರು ಏನು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾರೆ. ನನ್ನಿಂದ ಕೆಲವೊಂದು ಫೋಟೋಗಳನ್ನು ತರಿಸ್ತಾರೆ, ಇವರಿಗೆ ಕೊಡಬಹುದು ಅನ್ನುವ ಚಿಂತನೆಯನ್ನು ಮಾಡಿ ಕಡೆಗೆ ನನಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಹೀಗೆ ನಾವು ಬಂಟ್ವಾಳದಲ್ಲಿ ಮಾಡಿದ್ದೇವೆ, ಬೀಸ್ ರೋಡಿಂದ ನಾವು ಪೂಂಜಾಲ್ಕಟ್ಟೆವರೆಗೆ ಮಾಡಿದ್ದೇವೆ, ಲಯನ್ಸ್ ಡಿಸ್ಟ್ರಿಕ್ಟ್ 317D ಅದು ಕೂಡ ಬಹಳ ಚೆನ್ನಾಗಿ ಬರ್ತಾ ಉಂಟು. ಸಂಜೀವ್ ಶೆಟ್ಟಿ ಮತ್ತು ವಸಂತ್ ಶೆಟ್ಟಿ ಅವರ ನೇತೃತ್ವದಲ್ಲಿ 2 ಅವಧಿಯಲ್ಲಿ ಕೂಡ ನಾವು ಮಾಡಿದ್ದನ್ನು ಜನ ಈಗ ಎಂಜಾಯ್ ಮಾಡ್ತಾ ಇದ್ದಾರೆ. ಮರ ಹೆಮ್ಮರವಾಗಿ ಬೆಳೆಯುವ ಒಂದು ಹಂತದಲ್ಲಿ ಉಂಟು.
1: ಎಸ್, ಕೇಳುಗರೆ, ಮಾಧವ ಉಳ್ಳಾರ ಜೊತೆ ಮಾತಾಡ್ತಿದ್ದೇವೆ. ನಿಮ್ಮಲ್ಲೂ ಕೂಡ ಮಾತಾಡಲಿಕ್ಕಿದೆ, ನೀವು ಕರೆಯನ್ನು ಮಾಡಬಹುದು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949. ಈ ಸಂಖ್ಯೆ ಕರೆಯನ್ನು ಮಾಡಿ ಗಿಡಗಳ ಬಗೆಗಿನ ನಿಮ್ಮ ಮನೆಯ ಸುತ್ತಮುತ್ತ ಗಿಡಗಳನ್ನು ನೆಡುವಂಥ ನಿಟ್ಟಿನಲ್ಲಿ ಕೆಲವೊಮ್ಮೆ ಕೆಲವು ಪ್ರಶ್ನೆಗಳಿರ್ತದೆ. ಓದಯ್ಯ ಪುಂಡು, ಓಲ್ ನಡೋಲಿ, ಎಂಚ ನಡೋಡು, ಇಂಥ ಕೆಲವೊಂದು ಪ್ರಶ್ನೆಗಳು ಕೂಡ ನಿಮ್ಮ ಮನಸ್ಸಲ್ಲಿರ್ಬೋದು. ಅದಕ್ಕೂ ಕೂಡ ಬಹಳ ಸೂಕ್ತವಾಗಿ ಉತ್ತರವನ್ನು ಕೊಡುವಂಥವರು ಅದು ಮಾಧವ ಉಳ್ಳಾಲ್ ಅವರು. ಸಿ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949. ಒಬ್ರು ಕಾಲರ್ ಇದ್ದಾರೆ ಸರ್, ಮಾತಾಡಿ ಬಿಡುವ. ಹಲೋ, ನಮಸ್ಕಾರ
4: ಸರ್. ನಮಸ್ತೆ.
1: ನಮಸ್ತೆ, ಹೇಳಿ, ಯಾರು ನಿಮ್ಮ ಹೆಸರು?
4: ಮೋನಿಕಾ, ಹಾಸನದಿಂದ.
1: ಮಾತಾಡಿ ಮಾತಾಡಿ ಹಾಸನ ಅವರೇ.
4: ನಮಸ್ತೆ ಸರ್, ಮಾಧವ ಸರ್ಗೆ
3: ನಮಸ್ತೆ.
4: ಹಲೋ,
1: ನಮಸ್ತೆ.
4: ಕೇಳಿಸ್ತಾ ಇದೆಯಾ?
1: ಕೇಳ್ತಿದೆ, ಕೇಳ್ತಿದೆ, ಹೇಳಿ ಹೇಳಿ.
4: ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ನಿಮ್ಮ ಸಮಾಜಮುಖಿ ಕೆಲಸ ಬಹಳ ಖುಷಿ ಕೊಡ್ತಾ ಇದೆ. ಕಂಗ್ರಾಚ್ಯುಲೇಷನ್ ಸರ್. ನೀವು ಒಬ್ಬರೇ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇರೋದು ಕೇಳಿ ಖುಷಿ ಆಗುತ್ತೆ. ನಿಮ್ಮ ಏನಾದ್ರು ಟೀಮ್ ಇದೆಯಾ, ನಿಮ್ ಕಮಿಟಿ ಇದೆಯಾ, ಅಥವಾ ನೀವು ಒಬ್ಬರೇ ಇದೆಲ್ಲ ಮಾಡ್ತಾ ಇರೋದ?
1: ಇಲ್ಲ ಇಲ್ಲ, ಮಾಧವ್ ಉಳ್ಳಾಲವರು ಒಬ್ಬರೇ ಮಾಡ್ತಿರೋದವರು.
4: ಯಾಕೆ ನಾನು ಕೂಡ ಸೋಷಿಯಲ್ ಆಕ್ಟಿವಿಸ್ಟ್. ನಾವು ನಮ್ಮ ಕಮಿಟಿಯಿಂದ ಸಾಕಷ್ಟು ಸಾವಿರಾರು ಗಿಡಗಳನ್ನ ಹಾಕಿದೀವಿ ಹಾಸನದಲ್ಲಿ, ರಸ್ತೆ ಪಕ್ಕ, ಶಾಲೆಗಳ ಕಡೆ, ಅಥವಾ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೆ ಸರ್ಕಾರಿ ಜಾಗಗಳಲ್ಲೆಲ್ಲ ಹಾಕಿದೀವಿ. ಈಗೆಲ್ಲ ಅದು ದೊಡ್ಡ ದೊಡ್ಡ ಮರಗಳಾಗಿದೆ, ಖುಷಿ ಆಗತ್ತೆ ಅದನ್ನ ನೋಡೋಕೆ. ಈಗ ಸರ್ ಅದನ್ನ ಹೇಳಿದಾಗ ನಾನು ಅದನ್ನ ಶೇರ್ ಮಾಡ್ಬೇಕಂತ ಅನ್ನಿಸ್ತು. ಹಾಗೆ ನಮ್ಮ ಏರಿಯಾದಲ್ಲೂ ಕೂಡ ಒಂದಷ್ಟು 200-300 ಡಿವೈಡರ್, ರಸ್ತೆ ಡಿವೈಡರ್ ಇರುತ್ತಲ್ಲ, ಅಲ್ಲಿ ಗಿಡಗಳು ಹಾಕಿದ್ದು ಕಳೆದ 2 ವರ್ಷದಿಂದ. ಆದ್ರೆ ಎರಡು ದಿನ ಬಿಟ್ಟು ನೋಡಿದ್ರೆ ಅಲ್ಲಿ ಕೆಲವು ಗಿಡಗಳು ಕಾಣೆ ಆಗ್ಬಿಟ್ಟಿತ್ತು. ಆದ್ರೆ ನಮ್ಗೇನು ಬೇಸರ ಆಗ್ಲಿ, ಯಾಕಂದ್ರೆ ತಗೊಂಡೋಗಿರೋರು ಅವ್ರ ಮನೆ ಬಳಿ ಹಾಕೊಂಡಿರ್ತಾರೆ ಅಲ್ವಾ, ಹಾಗಾಗಿ ನಾವೇನ್ ಬೇಸರ ಮಾಡ್ಕೊಳ್ಲಿಲ್ಲ. ಎಲ್ಲ ಒಂದ್ ಕಡೆ ಬೆಳೀತಾ ಇದೆಯಲ್ಲ ಅಂತ ಖುಷಿ ಇರುತ್ತೆ.
3: ಹಾಸನದಿಂದ ಮಾತಾಡ್ತೀರಾ?
4: ಹಾ ಸರ್, ಹಾಸನದಿಂದ.
3: ಹಾಸನ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಲ್ಲ?
4: ಹೌದು ಸರ್.
3: ಅಲ್ಲಿ ಕದಂಬ 100 ಕದಂಬ ಗಿಡಗಳನ್ನ 5 ವರ್ಷಕ್ಕೆ ಮುಂಚೆ ನೆಟ್ಟಿದ್ದೇನೆ. ನೋಡ್ಕೊಂಡು ಬನ್ನಿ ಅಮ್ಮ, ನಾನು 3 ವರ್ಷ ಅಲ್ಲಿ ನೋಡ್ಲಿಕ್ಕೆ ಬಂದಿದ್ದೆ ಅದನ್ನ, ದೊಡ್ಡದಾಗುದನ್ನ. ಹೌದು, ದೊಡ್ಡದಾಗಿದೆ. ಅವರು ಪಬ್ಲಿಕ್ ಟಿವಿ ಅಲ್ಲಿ ನನ್ನ ಪಬ್ಲಿಕ್ ಹೀರೋ ಆಗಿ ರಂಗನಾಥ್ ಸರ್ ಅವರು ನನ್ನನ್ನು ಆಯ್ಕೆ ಮಾಡಿದಾಗ ಅವರು ಅಲ್ಲಿಂದ ಅಡ್ರೆಸ್ ತಗೊಂಡು ನನಗೆ ಕಾಲ್ ಮಾಡಿ ನನ್ನನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿ ಮತ್ತೆ ಇಲ್ಲಿ ಗಿಡ ನೆಡಬೇಕು ಅನ್ನುವಂತ ಒಂದು ಚಿಂತನೆಯನ್ನು ಮಾಡಿದ್ರು. ಅದು ಕದಂಬ ವೃಕ್ಷನೇ ಆಗ್ಬೇಕು ಅಂತ ಹೇಳಿದ್ರು. ಅದನ್ನ ಮಂಗಳೂರಿಂದ ನಮ್ಮ ಅರಣ್ಯ ಇಲಾಖೆಯಿಂದ ನಾನು ಕೊಂಡೋಗಿ ಅಲ್ಲಿ ನೆಟ್ಟು ಅದನ್ನ ಸಾಕಿದ್ದೇನಮ್ಮ, ನೋಡ್ಕೊಳ್ಳಿ.
4: ಅಲ್ಲಿ ಕಾಲೇಜ್ ಕ್ಯಾಂಪಸ್
3: ಒಳಗಡೆ
4: ಅದೇ ನೋಡಿದೀನಿ, ಹೋಗಿದ್ದೀನಿ 3-4 ಸಲ ಹೋಗಿದ್ದೀನಿ. ತುಂಬಾ ಅಲ್ಲಿದೆ, ಮರಗಳಿದೆ, ಚೆನ್ನಾಗಿದೆ. ಬಟ್ ನೀವು ಮಾಡಿದಂತ ಗೊತ್ತಿರ್ಲಿಲ್ಲ ನನ್ಗೆ. ಖುಷಿ ಆಯ್ತು ಸರ್, ಹಾಸನದಲ್ಲೂ ನಿಮ್ಮ ಸಮಾಜಮುಖಿ ಕೆಲಸ ನಡೆದಿದೆ ಅಂದ್ರೆ ಖುಷಿ ಆಯ್ತು.
3: ತುಂಬಾ ಮಣ್ಣುಗಳು, ಅಲ್ಲಿನ ವಾತಾವರಣ ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲಿನ ಮಣ್ಣಿನ ಗುಣಮಟ್ಟ, ಯಾವ ಗಿಡವನ್ನ ಕೂಡ ಅಲ್ಲಿ ಬೆಳೆಸಲಿಕ್ಕೆ ಸೂಕ್ತ
4: ಬರುತ್ತೆ ಬರುತ್ತೆ ಸರ್. ಆದ್ರೆ ಮಲ್ನಾಡು ಈಗ ಮಲ್ನಾಡಾಗ ಉಳಿದಿಲ್ಲ, ನಾವೇ ಉಳಿಸಿಲ್ಲ ಅದನ್ನ.
3: ಆದ್ರೆ ಬಹಳ ಖುಷಿ ಆಗಿದೆ, ಅಲ್ಲಿನ ವಾತಾವರಣ ನಮಗೆ ಗಿಡಗಳನ್ನ ಬೆಳೆಸಲಿಕ್ಕೆ ಸೂಕ್ತ ವಾತಾವರಣ
4: ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಮುಂಚೆ ಹಾಗೆ ಇತ್ತು, ಒಂದು 10-20 ವರ್ಷದಿಂದ ಮಲ್ನಾಡು ಹಾಗೆ ಇತ್ತು. ಆದ್ರೆ ಈಗ ಈ ತುಂಬಾ ಸೆಕೆ, ಈ ಹವಾಮಾನ ವೈಪರೀತ್ಯ ಈಗ ಶುರುವಾಗಿದೆ ಅಂದ್ರೆ ನಮ್ಗೂ ಕೂಡ ಮಂಗಳೂರು ತರನೇ ತುಂಬಾ ಸೆಕೆ ಬಿಸಿಲಿದೆ ಅಂದ್ರೆ ಅದಕ್ಕೆ ನಾವೇ ಕಾರಣ. ಎಲ್ಲ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಮರಗಳೆಲ್ಲ ಹಾಳು ಮಾಡ್ಬಿಟ್ಟಿದೀವಿ. ನೀವು ನೋಡಿರ್ಬೇಕು ಹಾಸನ ಮಂಗಳೂರು ರಸ್ತೆ ಶಿವಾಡಿ ಘಾಟ್ ಅಲ್ಲಿ ಎಷ್ಟೆಲ್ಲ ಮರಗಳು ಒಂದು ಹೋಮ ಆಯ್ತು ಅಂತ. ಹಾಗಾಗಿ ಈಗ ಇಲ್ಲೂ ಕೂಡ ನಮ್ಗೆ ಮಂಗಳೂರು ತರನೇ ವಾತಾವರಣ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಆದಷ್ಟು ನಮ್ಮ ಕಮಿಟಿಯಿಂದ ಮತ್ತೆ ಬೇರೆ ಬೇರೆಯವರು ಕೂಡ ಸೇರ್ಕೊಂಡು ಜಾಗೃತಿ ಮೂಡಿಸ್ತಾ ಇರ್ತೀವಿ. ನಾವು ಪ್ರತಿ ಸಾರಿನು ನಾವು ಗಿಡಗಳು ಹಾಕ್ತೀವಿ, ಜನಗಳು ಸಹಕರಿಸ್ತಾರೆ, ನಮ್ಮ ಏರಿಯಾ ಜನಗಳು ಸಹಕರಿಸಿ ಸಾಕಷ್ಟು ಸಾವಿರಾರು ಗಿಡಗಳನ್ನ ಹಾಕಿದೀವಿ. ಯಾಕಾಗಲ್ಲ, ಇನ್ನು ಮಾಡ್ಬೇಕು ಈ ತರದೆಲ್ಲ. ನಿಮ್ಮಂತ ಒಂದು ನಮ್ಗೆ ಮಾಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು.
3: ಇಡೀ ಶಾಲೆಯ ವಿದ್ಯಾರ್ಥಿಗಳು ಅದನ್ನು ಬಹಳ ಖುಷಿಯಿಂದ ಒಂದು ಎಂಜಾಯ್ ಮಾಡಿದ್ದಾರೆ ಆ ಒಂದು ಗಿಡ ನೆಡುವಾಗ. ಮತ್ತೆ ಅಲ್ಲಿನ ಹಳೆ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಅಲ್ಲಿ ಹಳೆ ವಿದ್ಯಾರ್ಥಿಗಳು, ಎಲ್ಲ ಇಡೀ ರಾಜ್ಯದ ಹಳೆ ವಿದ್ಯಾರ್ಥಿಗಳು ಬಂದು ಅಲ್ಲಿ ಸೇರಿದ್ರು.
4: ಹೌದು ಹೌದು, ಅವರೆಲ್ಲ ಕ್ಲಬ್
3: ಮಾಡ್ಕೊಂಡಿದ್ದಾರೆ.
4: ಪ್ರತಿ ವರ್ಷ ಈ ತರದೆಲ್ಲ ಸಮಾಜಮುಖಿ ಕೆಲಸ ಮಾಡ್ತಿರ್ತಾರೆ. ನಮ್ ಜೊತೆನೂ ಬಂದಿದ್ದಾರೆ, ನಮ್ಮ ಕಮಿಟಿ ಜೊತೆನೂ ಸೇರಿ ಅವ್ರ ಕೆಲಸ ಮಾಡಿದ್ದಾರೆ. ನಾವು ಕೂಡ ಶಾಲೆ ಮಕ್ಕಳನ್ನ ತುಂಬಾ ಬೆಳೆಸ್ಕೊತೀವಿ, ಯಾಕೆಂದ್ರೆ ಜಾಗೃತಿ ಅವೇರ್ನೆಸ್ ಮೂಡಿಸ್ಬೇಕಾದ್ರೆ ನಾವು ಅವ್ರಿಗೆ ಅಲ್ವಾ. ಹಾಗಾಗಿ ನಾವು ಕೂಡ ಬೆಳೆಸ್ಕೊಂತೀವಿ ಮಕ್ಕಳನ್ನ. ನಮ್ಗೆ ಖುಷಿ ಆಗತ್ತೆ ನಾವು ಇಂತ ಕೆಲಸಗಳನ್ನ ಮಾಡೋದು, ಜೊತೆಗೆ ನಿಮ್ಮ ಒಂದು ಚಟುವಟಿಕೆ.
1: ಸಂತೋಷ ಆಯ್ತು ಮೋನಿಕಾ ಅವರೇ, ನೀವು ಮಾತಾಡಿದ್ದು ಕಾಲ್ ಮಾಡಿದ್ದು ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹಾಸನದಿಂದ ಕಾಲ್ ಅನ್ನು ಮಾಡಿದ್ದಾರೆ ನೋಡಿ, ಹಾಸನದಿಂದ ಅವರು ಕಾಲ್ ಮಾಡಿದ್ರೆ ನಮ್ಗೆ ಗೊತ್ತಾಯ್ತು. ನಮ್ಮ ಮಾಧವ್ ಉಳ್ಳಲವರು ಮಂಗಳೂರು ಮಾತ್ರ ಅಲ್ಲ, ಹಾಸನದಲ್ಲೂ ಕೂಡ ನೆಟ್ಟಿದ್ದಾರೆ. ನೀವು ಕದಂಬದ ಬಗ್ಗೆ ಮಾತಾಡಿದ್ರೆ, ಇದಕ್ಕಿಂತ ಮುಂಚೆ ಕೂಡ ನೀವು ನನಗೆ ಹೇಳಿದ್ರೆ ಮುಡಿಪಿನ ಹತ್ರ ಕೂಡ ಒಂದು ಕದಂಬದ್ದೇ ಅಲ್ವಾ ವನವನ್ನು ಮಾಡಿದ್ದೀರಿ. ಯಾಕೆ ಕದಂಬವೇ, ಅಥವಾ ಕದಂಬದ ವಿಶೇಷತೆ ಏನು ಅಂತ ನಾನು ನಿಮ್ಮ ಹತ್ರ ಕೇಳೋದು. ಸರ್, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಬಿಡುವ. ಹಲೋ, ನಮಸ್ಕಾರ.
5: ಹಲೋ ನಮಸ್ಕಾರ, ನಾನು ಸದಾನಂದ ನಾಯ್ಕ, ಉಡುಪಿ ಜಿಲ್ಲೆ ಬಂಟಗಲ್ಲಿಂದ.
1: ಮಾತಾಡಿ ಮಾತಾಡಿ ಸರ್, ಮಾತಾಡಿ.
5: ನಮಸ್ಕಾರ ಸರ್.
3: ನಮಸ್ತೆ ಅಣ್ಣ.
5: ಇದು ಮಿಯಾವಾಕಿ ವನ ಅಂತ ಈಗ ಅಲ್ಲಲ್ಲೇ ಆಗ್ತಾ ಉಂಟು ಅಂದ್ರೆ, ಒಂದು ಸೆನ್ಸ್ ಜಾಗದಲ್ಲಿ ಮಾಡಬಹುದು ಅಂತ ಹೇಳ್ತಾರೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಿತ್ತಲ್ಲ.
1: ಖಂಡಿತ ಖಂಡಿತ, ನೀವು ರೇಡಿಯೋದಲ್ಲಿ ಕೇಳಿ ಸರ್, ಅವ್ರು ಹೇಳ್ತಾರೆ ಅದರ ಬಗ್ಗೆ.
5: ಮತ್ತೆ ನಾನು 1990 ಸ್ವಲ್ಪ ಆಕೇಶ ಗಿಡ, ನಮ್ದು ಮಣಿಪಾಲದ ಒಂದು ಸಂಸ್ಥೆ ಆಕೇಶ ಗಿಡ ಎಲ್ಲ ಕೊಟ್ಟಿದ್ರು ತೊಟ್ಟೆಯಲ್ಲಿ ಹಾಕಿ. ಯಾವ್ದೊಂದು 90 ನಮ್ದು ನಾವು ಕೃಷಿಕರು, ಗುಡ್ಡ ಪ್ರದೇಶದಲ್ಲಿ ಖಾಲಿ ಇದ್ದ ಕಡೆ ನೆಟ್ಟಿದ್ದೆ. ನನ್ನ ಮನೆಗೆ ಬೇಕಾದಷ್ಟು ಮೋಪನ್ನು ನಾನು ಆ ಮರದಲ್ಲೇ ಮಾಡಿದ್ದೇನೆ ಅಂದ್ರೆ ನನಗೆ ಬೇಕಾದಷ್ಟು ಮರವನ್ನು ನಾನು ನೆಟ್ಟು ಈಗ ಮನೆ ಮಾಡ್ತಾ ಇದ್ದೇನೆ. ಈ ರೀತಿ ನಮ್ಗೆ ಬೇಕಾದಷ್ಟು ಮರವನ್ನು ನಾವೇ ಮಾಡ್ಬೋದಲ್ಲ, ಬೇರೆ ಎಲ್ಲಿಂದಲೂ ಯಾರೋ ನೆಟ್ಟದನ್ನು ಕಡಿದುಕೊಂಡು ಬರೋದಕ್ಕಿಂತ ನಮ್ಗೆ ಬೇಕಾದಷ್ಟನ್ನು ನಮ್ಗೆ ಮಾಡ್ಬೋದಂತ ಸ್ವಲ್ಪ ಅಂತ ಹೇಳಿದ್ ನಾನು.
1: ಖಂಡಿತ ಖಂಡಿತ ಖಂಡಿತ ಒಳ್ಳೆ ಮಾತನ್ನು ಹೇಳಿದಿರಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ರೇಡಿಯೋದಲ್ಲಿ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಕದಂಬದ ಬಗ್ಗೆ ಮಾತಾಡ್ತಾ ಇದ್ದೆ ಸರ್. ಸೊ ಏನು ಕದಂಬದ ವಿಶೇಷ ಅಂತ
3: ಸರ್? ಕದಂಬ ನನಗೆ ಪರಿಚಯ ಮಾಡಿದವರು ಅಥವಾ ನನ್ನನ್ನು ಕರೆದು ಆ ಮರವನ್ನು ತೋರಿಸಿದವರು ಪೊಲಲಿಯ ಮಠದವರು, ತಪೋವನ, ರಾಮಕೃಷ್ಣ ತಪೋವನದ ಸ್ವಾಮೀಜಿಯವರು. ನನಗೆ 14 ವರ್ಷಕ್ಕೆ ಮೊದಲು ನನ್ನನ್ನು ಕರೆದು ಈ ಒಂದು ಮರ ಇದೆ ಅದನ್ನು ನೀವು ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ನನಗೆ ತುಂಬ 2 ವರ್ಷದಿಂದ ಹೇಳ್ತಾ ಇದ್ರು. ನನಗೆ ಹೋಗಲಿಕ್ಕೆ ಸಮಯ ಇರಲಿಲ್ಲ. ಕಡೆಗೆ ನಾನೊಂದು ದಿನ ಅವರು ನನಗೆ ವಾಹನ ಕಳಿಸ್ತಾರೆ, ನಾನು ಅಲ್ಲಿ ಬರಲೇಬೇಕಾಯ್ತು. ಕದಂಬ ವೃಕ್ಷವನ್ನು ನೋಡಿದಾಗ ನನಗೆ ಆಶ್ಚರ್ಯ ಮತ್ತು ಅಷ್ಟೇ ಖುಷಿ ಆಯಿತು. ಯಾಕಂತ ಕೇಳಿದರೆ ಅದರ ರೆಂಬೆಗಳು, ಅದರ ಎಲೆ ಮತ್ತು ಅದು ಆ ಮರದ ವಿಶೇಷತೆ, ಅಗಾಧವಾದಂಥ ಒಂದು ಶಕ್ತಿ. ನಾನು ಆಗಲೇ ನಿಶ್ಚಯ ಮಾಡಿದೆ, ನಾನು ಏನು ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಗಿಡಗಳನ್ನು ನೆಡ್ತಾ ಇದ್ದೇನೆ, ಈ ಮರ ಸೂಕ್ತ ಮರ. 2 ಅಂಗೈಯಷ್ಟು ಅಗಲದ ಅದರ ಎಲೆ ನಮಗೆ ಭೂಮಿಗೆ ಸೂರ್ಯನ ಕಿರಣ ನೇರ ಬೀಳುವುದನ್ನು ತಡೀತು. ಇದು ಸೂಕ್ತ ಮರ ಅನ್ನುವಂಥದ್ದು ನಾನು ಕಂಡ್ಕೊಂಡೆ. ಆಗಲೇ ಆ ಸಂದರ್ಭದಲ್ಲಿ ನನಗೆ ಲಯನ್ಸ್ ಕ್ಲಬಲ್ಲಿ ಕೆ ಸಿ ಪ್ರಭುಗಳು ಗವರ್ನರ್ ಆಗಿದ್ರು, ಅವರಲ್ಲಿ ಹೇಳಿದೆ ನಿಮಗೆ ನಿಮ್ಮ ಯೋಜನೆಯನ್ನು ಮಾಡಬೇಕಿದ್ರೆ ನನಗೆ ಕದಂಬ ವೃಕ್ಷವನ್ನು ತಂದುಕೊಡಿ ಅನ್ನುವಂಥದ್ದು. ಆಗ ಎಕ್ಸ್ಪರ್ಟ್ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂದರು. ಆಗ ದಿನೇಶ್ ನಾಯಕರು, ಸಸ್ಯಶ್ಯಾಮಲ ವಿಟ್ಲ, ಅವರನ್ನು ಕರೆದು ಮಾತಾಡಿದಾಗ ಅವರು ಹೇಳಿದರು, ಮಾಧವರೇ ಈ ಹುಚ್ಚನ್ನು ನೀವು ಬಿಟ್ಟು ಬಿಡಿ ಅಂತೇಳಿ. ಅಂದರೆ ಅವರು ಹೇಳಿದ್ದು, ಈ ಮರವನ್ನು ತಯಾರು ಮಾಡಲಿಕ್ಕೆ ತುಂಬ ಕಷ್ಟ ಉಂಟು, ಇದು ಎಲ್ಲಿಯೂ ಈ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ, ಇದು ತುಂಬ ಕಷ್ಟ ಇದೆ, ನೀವು ಈ ಒಂದು ಪ್ರಯತ್ನವನ್ನು ಬಿಟ್ಟು ಬಿಡಿ ಅನ್ನುವಂಥದ್ದು. ಅದ್ರ ನಂತರ ನಾನು ಅವ್ರು ಹೋದ್ಮೇಲೆ ನಮ್ಮ ಕೆ ಸಿ ಪ್ರಭುಗಳ ಜೊತೆ ಹೇಳಿದೆ, ಪಿ ಡಿ ಜಿ ಸರ್ ನೋಡಿ, ಆ ಮರ ನನಗೆ ಬೇಕೇ ಬೇಕು, ನಿಮ್ಮ ಅವಧಿಯಲ್ಲಿ ನಾನು ಅದನ್ನು ನೆಡಲೇಬೇಕು, ಹಾಗಾದರೆ ಇನ್ನೊಂದು ಪ್ರಯತ್ನ ನಾವು ಮಾಡುವ ಅಂದರು. ಆ ತಕ್ಷಣ ಇನ್ನೊಂದು 2 ದಿನದಲ್ಲಿ ಆ ಒಂದು ಮೀಟಿಂಗನ್ನು ಕರೆದು 900 ಗಿಡವನ್ನು ನಾವು ಬ್ರಹ್ಮಾವರದ ಕರ್ಜೆಯಿಂದ, ಮಂಜುನಾಥ್ ಗೋಳಿ ಅವರಿಂದ ಮಾಡಿಸಿ ನಾವು ಮಂಗಳೂರಿಗೆ ತಂದಾಗ ಸಂಪೂರ್ಣ ನಮ್ಮ ಮಾಧ್ಯಮ ಅದಕ್ಕೆ ಬಹಳ ದೊಡ್ಡ ಒಂದು ಪ್ರಚಾರವನ್ನು ಕೊಡ್ತು. ಪ್ರಪ್ರಥಮ ಬಾರಿಗೆ ಮಾಧವ ಉಳ್ಳಾಳರು ಕದಂಬ ವೃಕ್ಷವನ್ನು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ನೆಡ್ತಾ ಇದ್ದಾರೆ ಅನ್ನುವಂಥದ್ದು. ನಾವಿದನ್ನು ಪರಿಚಯ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮಂಗಳೂರಿನ ಶಾಲೆ, ಪಾರ್ಕ್ ಅಥವಾ ಬೇರೆ ಎಲ್ಲಿ ನಮಗೆ ಅವಕಾಶ ಸಿಕ್ಕಿದ್ ನೋಡಿ, ಅಲ್ಲಿ ಎಲ್ಲ ನೆಟ್ಟು ಬೆಳೆಸಿದ್ದೇವೆ. ಜನ ತುಂಬ ಅದನ್ನು ಎಂಜಾಯ್ ಮಾಡಿದರು. ಬಹಳ ವೇಗವಾಗಿ ಬೆಳೆಯುತ್ತದೆ, ಬಹಳ ದೊಡ್ಡ ದೊಡ್ಡ ಎಲೆಗಳು, ಅದರ ಕಾಯಿಗಳು ವಿಶ್ವ ಪ್ರಸಿದ್ಧ ಅನ್ನುವಂಥ ಮಾಹಿತಿ ಕೂಡ ಸಿಕ್ತು. ಈ ವಿಶ್ವ ಪ್ರಸಿದ್ಧ ಅನ್ನುವಂಥ ಮಾಹಿತಿಯನ್ನು ಸಿಕ್ತ ಕೂಡ ನನಗೆ ಆಯಿತು, ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು, ಇದು ತುಂಬ ಗಿಡವನ್ನು ಮಾಡಬೇಕು. ಅರಣ್ಯಕ್ಕೆ ಇದ್ರ ಬೀಜವನ್ನು ತಂದುಕೊಟ್ಟು ಅವರಲ್ಲಿ ಗಿಡ ಮಾಡುವಂಥ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಆಗ ನೋಡಿ, ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ನರ್ಸರಿಯಲ್ಲಿ ಕೂಡ ಗಿಡ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಲಕ್ಷಾಂತರ ಗಿಡಗಳು ಇವತ್ತು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ದೊಡ್ಡದಾಗ್ತಾ ಇದೆ ಅಂತ
1: ಬಹಳ ಸಂತೋಷ. 3.5 ಲಕ್ಷದಷ್ಟು ಗಿಡಗಳನ್ನು ನೆಟ್ಟು ಮರ ಮಾಡೋದು ಅಂತ ಹೇಳಿದರೆ ಅದು ಸಣ್ಣ ವಿಷಯ ಅಲ್ಲ ಮಾಧವಳ್ಳ. ನೀವು ಮಾಡಿದಂಥ ಸೇವೆ ಬಹಳ ದೊಡ್ಡದು. ಇನ್ನೀಗ ತಾನೇ ಒಬ್ರು ಕಾಲರ್ ಕಾಲ್ ಮಾಡಿ ಮಿಯಾವಾಕಿಯ ಬಗ್ಗೆ ಮಾತಾಡಿದ್ರು.
3: ಹೌದು,
1: ಮಂಗಳೂರಿನಲ್ಲೂ ಕೂಡ ಒಂದು 5-6 ಮಿಯಾವಾಕಿ ವನಗಳಿದೆ. ನಮ್ಮ ಕೊಟ್ಟಾರದ ಹತ್ರ ಇದೆ, ರಾಮಕೃಷ್ಣ ಮಿಷನ್ ಬೋಳಾರ ಹತ್ರ ಎಸ್ ಸಿ ಎಸ್ ನವರದ್ದು, ಸೊ ಎಲ್ಲ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನು ಸ್ವಲ್ಪ ಹೇಳೋದಾದ್ರೆ ಮಿಯಾವಾಕಿ ನಗರಾರಣ್ಯ ಅಲ್ವಾ?
3: ಹೌದು,
1: ಅರ್ಬನ್ ಫಾರೆಸ್ಟ್.
3: ಮಿಯಾವಾಕಿ ಫಾರೆಸ್ಟ್ ಅನ್ನುವಂಥದ್ದು ಜಪಾನಿನ ಒಬ್ಬ ವ್ಯಕ್ತಿ, ಅವರ ಹೆಸರು ಕೂಡ
1: ಹೌದು,
3: ಒಂದು ಮಿಯಾವಾಕಿ. ಅದನ್ನ ನಮ್ಮ ದೇಶದಲ್ಲಿ ಮುಂಚಿನ ಕಾಲದಲ್ಲಿ ದೇವರ ಕಾಡು ಅನ್ನುವ ಹಾಗೆ ನಿರ್ಮಾಣ ಮಾಡ್ತಾ ಇದ್ರು. ಇದು ಬಹಳ ಮುಖ್ಯ. ಈ ದೇವರ ಕಾಡು ಅನ್ನುವಂಥದ್ದು ಅದರಲ್ಲಿ ಎಲ್ಲ ಜಾತಿಯ ಒಂದು ಮರಗಳಿರುತ್ತೆ, ಆಯುರ್ವೇದ ಇರುತ್ತೆ, ದೈವಿ ವೃಕ್ಷಗಳಿರುತ್ತೆ, ಇದೆಲ್ಲವೂ ನಮಗೆ ಬಹಳ ಉಪಕಾರಿ ಆಗಿರುವಂತ ಒಂದು ವೃಕ್ಷಗಳ ಸಮೂಹ. ಇದನ್ನ ನಾವು ಮಿಯಾವಾಕಿ ಅನ್ನುವಂಥ ಒಂದು ಸಣ್ಣ ಜಾಗದಲ್ಲಿ 2.5 ಸೆನ್ಸ್, 1.5 ಸೆನ್ಸ್, 3 ಸೆನ್ಸ್, 4 ಸೆನ್ಸ್ ಜಾಗದಲ್ಲಿ ಒತ್ತು ಒತ್ತುವಾಗಿ ಗಿಡ ನೆಡುವಂಥದ್ದು. ನೂರಾರು ಗಿಡಗಳನ್ನು ಇಷ್ಟು ಸಣ್ಣ ಜಾಗದಲ್ಲಿ ನೆಟ್ಟು ಪೋಷಣೆ ಮಾಡಿ ಬೆಳೆಸುವಂತದ್ದು. ಇದಕ್ಕೆ ಮಿಯಾವಾಕಿ ಅನ್ನುವಂತ ಒಂದು ಹೆಸರನ್ನ ವಿಶ್ವದಾದ್ಯಂತ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಮುಂಚಿನ ಕಾಲದಲ್ಲೇ ಇತ್ತು, ನಾನು ಹಾಗೆ ಹೇಳಿದಾಗೆ ದೇವರ ಕಾಡದು, ಅದರಿಂದ ಒಂದು ಗೆಲ್ಲು ಕೂಡ ತೆಗಿಲಿಕ್ಕಿಲ್ಲ, ಒಂದು ಎಲೆ ಕೂಡ ತೆಗಿಲಿಕ್ಕಿಲ್ಲ. ಅಂದ್ರೆ ಅದನ್ನು ಸಂರಕ್ಷಣೆ ಮಾಡಬೇಕು, ಗಿಡದ ಬಗ್ಗೆ ಪ್ರೀತಿ ಇತ್ತು, ಗೌರವ ಇತ್ತು, ಗಿಡ ಯಾಕೆ ಬೇಕು ಅನ್ನುವಂಥದ್ದು ಪೂರ್ವಜರಿಗೆ ತಿಳಿದಿತ್ತು. ಇದೆಲ್ಲ ಬಹಳ ಮುಖ್ಯ. ಹಾಗೆ ಮಿಯಾವಾಕಿ ಫಾರೆಸ್ಟ್ ಅನ್ನು ಹಾಗೆ ನಿರ್ಮಾಣ ಮಾಡಲಿಕ್ಕೆ
1: ಸಾಧ್ಯ.
3: ದೊಡ್ಡ ಗೆಲ್ಲು ಬರುವಂತ ಗಿಡಗಳನ್ನು ಅದರಲ್ಲಿ ನೆಡಲಿಕ್ಕೆ ಇಲ್ಲ.
1: ಒಂದು ನಗರದ ಮಧ್ಯೆ ಇರುವಂತ ಕಾಡಿನಾಗೆ ಕಾಣುತ್ತದೆ,
3: ಕಾಡಿನಾಗೆ ಕಾಣುತ್ತೆ. ಮತ್ತೆ ಅಲ್ಲಿ ನಮ್ಗೆ ಆ ನಗರ ಮಧ್ಯದಲ್ಲಿ ಯಾಕೆ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಅದು ಇಲ್ಲಿನ ಕಾರ್ಬನ್ ಅನ್ನು ಸಿಂಕ್ ಮಾಡುವುದಕ್ಕೆ, ಇದು ನಮ್ಗೆ ಗಾಳಿಯನ್ನು ಶುದ್ಧ ಮಾಡಿಕೊಡುವುದಕ್ಕೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಉಪಕಾರ.
1: ಎಸ್ ಕೇಳಿದ್ರೆ ನಿಮ್ಗೆ ಮಿಯಾವಾಕಿಯ ಈ ಒಂದು ಪರಿಕಲ್ಪನೆಯ ಕಾಡುಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಕೂಡ ಕೆಲವು ಕಡೆಗಳಲ್ಲಿ ಇದೆ. ನೀವು ತುಂಬಾ ದೂರ ಹೋಗ್ಬೇಕು ಅಂತಿಲ್ಲ, ಮಂಗಳದೇವಿ ರಾಮಕೃಷ್ಣ ಮಠದೊಳಗೆ
3: ಮಿಯಾವಾಕಿ
1: ಫಾರೆಸ್ಟ್ ನಿಮಗೆ ಕಾಣ್ತದೆ. ಎಸ್, ಇನ್ನು ಯಾವ ಮತ್ತೊಂದು ಕೇಳಿರುವಂತದ್ದು, ಅಕೇಶಿಯಾ ನೆಟ್ಟಿದ್ದೆ ನಾನು ತುಂಬಾ ವರ್ಷದ ನಂತರ, ಈಗ ಅದೇ ಮರವನ್ನು ಕಡಿದು
3: ಉಪಯೋಗ ಮಾಡ್ತಾ ಸ್ವಂತಿಕೆ ಅನ್ನುವಂಥದ್ದು ಅದರಲ್ಲಿ ಬರುತ್ತೆ. ಅಂದ್ರೆ ನಮ್ಗಾಗಿ ನಾನೇ ಮಾಡಿದ್ದು, ನಾನು ಹೊರಗಡೆ ಎಲ್ಲಿ ಹೋಗುವುದಿಲ್ಲ. ಅದನ್ನ ನಮ್ಮಲ್ಲಿ ಜಾಗ ಇದ್ರೆ ಅಂತ ಒಂದು ಕಾನ್ಸೆಪ್ಟ್ ಬಹಳ ಒಳ್ಳೇದು. ನಮ್ಮಲ್ಲೇ ಗಿಡ ನೆಟ್ಟು ಅದನ್ನ ಸಾಕಿ ಅದೇ ದೊಡ್ಡದಾದಾಗ ಅದನ್ನ ಉಪಯೋಗ ಮಾಡುವಂತದ್ದು ಬಹಳ ಒಂದು ಉತ್ತಮ ಕಾರ್ಯ
1: ಅಂತ. ಎಸ್ ಕೇಳುಗರೆ, ನೀವು ಕೂಡ ಕರೆಯನ್ನು ಮಾಡಬಹುದು. ಕರೆ ಮಾಡಬೇಕು ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ. ಮಾಧವ್ ಉಳ್ಳಾಲ ಅವ್ರ ಜೊತೆ ಮಾತಾಡ್ತಿದ್ದೇವೆ. ಇನ್ನು ಮಾಧವ್ ಉಳ್ಳಾಲ ಅವರೇ, ಈ ಗಿಡವನ್ನು ನೆಡುವಂತ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಿಮ್ಗೆ ಎದುರಾಗುವಂತ ಸವಾಲುಗಳು ಏನು ಅಂತ ಈಗ ತಾನೇ ಮೋನಿಕಾ ಅವರು ಹಾಸನದಿಂದ ಕಾಲ್ ಮಾಡಿ ಹೇಳಿದ್ರು, ನೆಟ್ಟು ಮರದ ದಿವಸ ಆಗುವಾಗ ಅಲ್ಲಿ ಗಿಡ
3: ಇರುವುದಿಲ್ಲ.
1: ಅಂತದಲ್ಲಿ ನಿಮ್ಗೂ ಕೂಡ ಎದುರಾಗಿರ್ಬೋದು ಸಮಸ್ಯೆ.
3: ನನ್ಗೆ ತುಂಬಾ ಜಾಗದಲ್ಲಿ ಎದುರಾಗಿದೆ. ಇವತ್ತು ನೆಟ್ಟ ಗಿಡಗಳು ನಾಳೆ ಇಲ್ಲ ಅಂತ ಹೇಳಿದ್ರೆ ಅದು ಕಡಿದುಕೊಂಡೋದಿದ್ದಲ್ಲ ಅಥವಾ ತುಂಡು ಮಾಡಿದ್ದು ಅಲ್ಲ, ಅದನ್ನ ಬುಡದಿಂದ ಕಿತ್ತುಕೊಂಡೋಗಿದ್ದು. ಅದು ನಾವು ಅಲ್ಲಿ ಪರಿಶೀಲನೆ ಮಾಡಿದಾಗ ಅದರ ಆ ಗಿಡದ ಬುಡದಲ್ಲಿರತಕ್ಕಂತ ಮಣ್ಣು ಕೂಡ ಇರುವುದಿಲ್ಲ. ಅದು ಯಾಕೆ ಕೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅದರ ಬಗ್ಗೆ ಪ್ರೀತಿ ಇತ್ತು. ನಮಗಿಂತ ಜಾಸ್ತಿ ಪ್ರೀತಿ ಕೊಟ್ಟು ಅವರ ಮನೆಯಲ್ಲಿ ಹೋಗಿ ಅಥವಾ ಎಲ್ಲಿ ನೆಡಬೇಕು ಅವರಿಗೆ ಅಲ್ಲಿ ಸಾಕ್ತಾರೆ ಅನ್ನುವಂತ ಖುಷಿ. ಅದಕ್ಕೆ ನಾವು ಏನೊಂದು ಶಬ್ದ ಮಾತಾಡ್ಲಿಕ್ಕೆಲ್ಲ ಅವರಿಗೆ ಬೈಲಿಕ್ಕೆಲ್ಲ ಯಾರೇ ವ್ಯಕ್ತಿಯಾಗಿರುದು, ನಾವು ಆ ಹೊಂಡಕ್ಕೆ ಇನ್ನೊಂದು ಗಿಡವನ್ನ ತಂದು ನೆಟ್ಟು ಸಾಕ್ತೇವೆ. ಇದು ಬಹಳ ಒಂದು ಖುಷಿಯ ವಿಷಯ. ಅದು ಅವರಿಗೆ ಬೇಕು ಅಂತ ಕೊಂಡೋಗಿದ್ದಾರೆ, ಪ್ರೀತಿಯಿಂದ ಕೊಂಡೋಗಿದ್ದಾರೆ, ನಮಗಿಂತ ಜಾಸ್ತಿ ಪ್ರೀತಿಯನ್ನು ಕೊಟ್ಟು ಸಾಕ್ತಾರೆ.
1: ಬೇಸರ ಆಗೋದು ಕರೆದುಕೊಂಡೋದ್ರೆ
3: ಅದು ಬಹಳ ದೊಡ್ಡ ಒಂದು ದುರಂತ. ಮೊನ್ನೆ ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಒಂದು ಮರವನ್ನು ಹತ್ಯೆ ಮಾಡಿದ್ರೆ ಮನುಷ್ಯನನ್ನು ಹತ್ಯೆ ಮಾಡಿದಾಗೆ ತಕ್ಷಣ ಅದಕ್ಕೆ ನಿಜವಾಗಿ ಕ್ರಮವನ್ನು ತಗೊಳ್ಬೇಕು, ಮತ್ತೆ ಅದಕ್ಕೆ ತಕ್ಷಣ ಒಂದು ಸೂಕ್ತ ಪರಿಹಾರವನ್ನ ಕೂಡ ಅವ್ರು ಕೊಡ್ಬೇಕನ್ನುವಂಥದ್ದು. ಇದು ಬಹಳ ಒಂದು ನಿರ್ಧಾರ, ಒಳ್ಳೆಯ ನಿರ್ಧಾರ ಕೊಟ್ಟಿದ್ದು, ನಾನು ಅದನ್ನ ಸ್ವಾಗತಿಸಿದೆ.
1: ಇನ್ನು ಕೆಲವು ಸಂದರ್ಭಗಳಲ್ಲಿ

0: ಸ್ವಲ್ಪ ಏನೋ ಅಡ್ಡ ಆಗತ್ತೆ, ಏನೋ ನಮ್ಗೆ ಅದು ಸಮಸ್ಯೆ ಆಗತ್ತೆ, ಏನೋ ಮನೆ ಮನೆಗೆ ಬೀಳ್ತದೆ ಅನ್ನುವಂಥದ್ದು ಹೀಗೆಲ್ಲ ಇದ್ರೆ ಅಂತ ದೂರ ಇರುತ್ತೆ, ಆದ್ರೂ ಕೂಡ ಕೆಲವೊಂದು ಆಕ್ಷೇಪಗಳು ಇರುತ್ತೆ ಇಲ್ಲ ಅಂತ
1: ಹೇಳಿದ್ರೆ. ನಮಸ್ಕಾರ. ಹಲೋ,
2: ನಮಸ್ತೆ.
1: ನಮಸ್ತೆ ನಮಸ್ತೆ, ಹೇಳಿ ಯಾರಿದು? ರತ್ನ ಶೆಟ್ಟಿ ಅವರೇ, ಮಾತಾಡಿ ಮಾತಾಡಿ.
0: ನಮಸ್ತೆ ಅಕ್ಕ.
2: ಅಲ್ಲ, ನಿಮ್ದು ನೀವು ಮಾಡೋ ಕೆಲಸ ಕೇಳಿ ನಮ್ಗೆ ತುಂಬಾ ಖುಷಿ ಆಗ್ತಾ ಉಂಟು. ಅಲ್ಲ, ನನ್ಗೇನು ಕಷ್ಟ ಇಲ್ಲ ಕೇಳಲಿಕ್ಕೆ, ಅದೇ ನಾನು ಕೇಳ್ತಾ ಇದ್ದೇನೆ. ಅದು ಏನ ನೀವು ಮಾಡೋ ಕೆಲಸ ಏನು? ಅದೇ ನಾನು ಅಲ್ಲ, ಕೆಲವರಿಗೆ ಅದೆಲ್ಲ ಇದಿಲ್ಲಲ್ಲ, ಮತ್ತೆ ಅದು ಒಂದು ಗಿಡ ತೆಗೆದುಕೊಂಡಿದ್ರೆ ಅವರು ನಮ್ಗಿಂತ ಹೆಚ್ಚಿನ ಪ್ರೀತಿಯಿಂದ ಅಲ್ಲಿ ಸಾಕ್ತಾರೆ, ಅದೆಲ್ಲ ಹೇಳ್ತೀರಲ್ಲ, ಏನು ಖುಷಿ ಆಯ್ತು ನನ್ಗೆ. ಆಗ ನಮ್ಗೆ ಸಮಾಧಾನ ಉಂಟಲ್ಲ.
0: ಧನ್ಯವಾದ.
1: ಕೇಳುಗರೆ, ನೀವು ಕರೆ ಮಾಡಬೇಕು. ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನ ಮಾಡಿ. ಇನ್ನು ಮಾಧವಳಾಳ್ ಅವರೇ, ಈಗ ಅನೇಕ ಜನರಿಗೆ ಗಿಡವನ್ನು ನೆಡುವಂತದ್ದು ಅದೊಂದು ಕಲೆ ಅಂತ ಅಲ್ವಾ?
0: ಹೌದು,
1: ಎಲ್ರಿಗೂ ಕೆಲವರು ಅನುಭವ ಕೈಗುಣ ಸಮಾಜಿಯಿಂದ.
0: ಹೌದು, ತುಂಬಾ ಜನ.
1: ಸೊ ಮಾಧವಳ್ಳಲ್ ಅವರ ಕೈಗುಣ ಅದ್ಭುತ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನಾವು ಹೇಳುವುದಾದ್ರೆ, ಕೈಗುಣಕ್ಕಿಂತಲೂ ನಾನು ಹೇಳುವುದೇನು ಅಂತ ಹೇಳಿದ್ರೆ, ಗಿಡವನ್ನು ನೆಡುವುದಕ್ಕೂ ಅದರದೇ ಆದಂತ ಒಂದು ನಿಯಮಗಳಿದೆ.
0: ತುಂಬಾ
1: ನಿಯಮಗಳಿದೆ. ಒಂದು, ನಮ್ಮ ಕೇಳ್ತಿರುವಂತ ಎಲ್ಲೋ ಕೇಳುಗರಿಗೆ ಒಂದು ಗಿಡವನ್ನು ನೆಡುವಂತ ವಿಧಾನದ ಬಗ್ಗೆ ಹೇಳುವುದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಈಗ ಗಿಡ ನೆಡಬೇಕಿದ್ರೆ ಜಾಗವನ್ನು ಆಯ್ಕೆ ಮಾಡಬೇಕು, ಜಾಗದಲ್ಲಿ ಹೊಂಡ ಆಗ್ಬೇಕು. ಆ ಹೊಂಡ ನಮ್ಮ ಕೈಯಲ್ಲಿರತಕ್ಕಂಥ ಗಿಡದ ಒಂದು ಗಾತ್ರ ಉಂಟು, ಅದರಲ್ಲಿ ಒಂದು ತೊಟ್ಟೆ ಇರುತ್ತೆ. ಆ ತೊಟ್ಟೆಯ ಗಾತ್ರವನ್ನು ನಾವು ಗಮನಿಸಬೇಕು ಫಸ್ಟಿಗೆ, ಎಷ್ಟು 6, 9, 8, 12, 14, 20 ಹೀಗೆ ಬೇರೆ ಬೇರೆ ಜಾತಿಯ ವಿಧದ ತೊಟ್ಟೆಗಳಿದೆ ಗಾತ್ರದ್ದು. ಆ ಯಾವ ಗಾತ್ರದ ತೊಟ್ಟೆಯಲ್ಲಿ ಮಣ್ಣು ಉಂಟು ಅದನ್ನು ನಾವು ಎಷ್ಟು ಹೊಂಡ ಬೇಕು ಅಂತ ಅದರ ಗಣನೆಗೆ ತಗೊಂಡು ನಾವಲ್ಲಿ ಹೊಂಡ ಮಾಡಿ ಅದನ್ನು ನೆಡಬೇಕು.
1: ಪ್ಲಾಸ್ಟಿಕ್ ಪ್ಯಾಕ್ ಅಲ್ಲಿ ಇಷ್ಟರವರೆಗೆ ಮಣ್ಣು ಹಾಕಿದ್ದಾರೆ, ಅಲ್ಲಿವರೆಗೆ ಅಷ್ಟು ಉದ್ದದ ಹೊಂಡಬೇಕು.
0: ಆ ಗಾತ್ರ ಇದೆ, ಅದಕ್ಕೆ ಒಂದು ಗಾತ್ರ ಅಂತ ಹೇಳಿ ಉಂಟು. ಪ್ಲಾಸ್ಟಿಕ್ನ ಒಂದು ಗಾತ್ರಕ್ಕೆ ಅನುಗುಣವಾಗಿ ಹೊಂಡವನ್ನು ಮಾಡಿದ್ರೆ ನಾವು ಗಿಡವನ್ನು ಸಂಪೂರ್ಣವಾಗಿ ಅದರ ಪ್ಲಾಸ್ಟಿಕ್ ಅನ್ನ ಕಿತ್ತು ತೆಗೆದು ಅದನ್ನ ಹೊಂಡಕ್ಕೆ ಇಟ್ಟು ಮಣ್ಣು ಹಾಕಿ ಅದಕ್ಕೆ ಒಂದು ಗೂಟವನ್ನು ಕೊಡ್ಬೇಕು, ಕೋಲನ್ನು ಕೊಡ್ಬೇಕು ಅದರ ಜೊತೆಗೆ. ಅದು 2 ರಿಂದ ಕನಿಷ್ಠ 2 ವರ್ಷ ಅದರ ಜೊತೆ ಇರಬೇಕು ಆ ಗೂಟ ಕೋಲು, ಅದಕ್ಕೆ ಆಧಾರವಾಗಿರುತ್ತೆ. ಅದನ್ನ ಒಂದು ಸಣ್ಣ ಒಂದು ಹಗ್ಗದಲ್ಲಿ ಕಟ್ಟಬೇಕು, ಅದನ್ನ ಕೂಡ 8 ಆಕೃತಿಯಲ್ಲಿ ಕಟ್ಟುವಂತದ್ದು, ಬರೀ ಜೋಡಣೆ ಮಾಡಿ ಟೈಟ್ ಆಗಿ ನಾವು ಕಟ್ಟುವಂತದ್ದಲ್ಲ, 8 ಆಕೃತಿಯಲ್ಲಿ ಕೋಲಿಗೆ ಟೈಟ್ ಆಗಿ ಕಟ್ಟುವಂತದ್ದು, ಗಿಡದ ಮಧ್ಯೆ 8 ಆಕೃತಿಯಲ್ಲಿ ಬರಬೇಕು, ಲೂಸ್ ಆಗಿ ಇರಬೇಕು, ತುಂಬಾ ಸಡಿಲಗೊಂಡಿರ್ಬೇಕು
1: ರೀತಿಯಲ್ಲಿ.
0: ಈ ಗಿಡ ಬೆಳೆಯುವಾಗ ಹಗ್ಗ ಅದಕ್ಕೆ ಬಂದಿ ಆಗಬಾರದು. ಹೌದು, ಹೀಗೆ ನಾವು ಗಿಡವನ್ನು ನೆಟ್ಟು ಸಾಕಲಿಕ್ಕೆ.
1: ಕೇವಲ ಮಣ್ಣು ಸಾಕ ಅಥವಾ ಗಿಡ ನೆಡುವಾಗ ಏನಾದರೂ ಬೇರೆ ಏನಾದರೂ
0: ಸಾಧ್ಯ ಆದ್ರೆ ಗೊಬ್ಬರ ಹಾಕ್ಬಹುದು. ನಾನು ಎಲ್ಲಿಯೂ ಕೂಡ ಗೊಬ್ಬರ ಹಾಕಿ ಗಿಡ ನೆಟ್ಟದಿಲ್ಲ, ಎಲ್ಲಿಯೂ ಕೂಡ ನನ್ನ ಜೀವನದಲ್ಲಿ ಗೊಬ್ಬರ ತಂದವರ ಜೊತೆ ನಾನು ಗಿಡ ನೆಡುವಾಗ ಗೊಬ್ಬರವನ್ನು ಹಾಕಿದ್ದೇನೆ, ನಾನಾಗಿ ಗೊಬ್ಬರ ಕೊಂಡೋಗಿ ಗಿಡ ನೆಟ್ಟದಿಲ್ಲ.
1: ಕೆಲವರು ಹೇಳ್ತಾರೆ ಹೊಯ್ಗೆ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ,
0: ಅದು ಮಣ್ಣಿನ ಗುಣಮಟ್ಟವನ್ನು ನೋಡ್ಕೊಂಡು. ಮಣ್ಣು ಯಾವ ರೀತಿ ಇರುತ್ತೆ, ಮಣ್ಣು ಅಂಟು ಮಣ್ಣಾಗಿದ್ರೆ ಅದಕ್ಕೆ ನಮ್ಗೆ ಹೊಯ್ಗೆ ಅವಶ್ಯಕತೆ ಉಂಟು. ಆತರ ನಾವು ಮಣ್ಣಿನ ಗುಣಮಟ್ಟವನ್ನು ಪ್ರಥಮವಾಗಿ ವೀಕ್ಷಣೆ ಮಾಡಬೇಕು, ಅದನ್ನು ನಾವು ಗಣನೆಗೆ
1: ತಗೊಳ್ಬೇಕು. ಹಲೋ, ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಎಕ್ಕೂರ್ ಮಾತಾಡೋದು.
1: ಮಾತಾಡಿ.
0: ನಮಸ್ತೆ
3: ನಮಸ್ತೆ ಸರ್. ಸರ್ ನಮಸ್ತೆ ಸರ್.
0: ಜಯಪ್ರಕಾಶ್ ಅಣ್ಣ
3: ನಮಸ್ತೆ. ನಮಸ್ತೆ. ಅದೇ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೇನೆ. ಅಭಿನಂದನೆಗಳು ಸರ್ ನಿಮ್ಗೆ. ಮಂಗಳೂರಿನಲ್ಲಿ ಅಥವಾ ರಾಜ್ಯಾದ್ಯಂತ ಹಲವರಿಗೆ ಸ್ಫೂರ್ತಿ ಆಗಿದ್ದೀರಿ ನೀವು, ಅಂತವರಲ್ಲಿ ನಾನು ಕೂಡ ಒಬ್ಬ ಸರ್.
0: ಹೌದು, ಗೊತ್ತುಂಟು ಸರ್. ಈಗ ಕೆಲಸ ಮಾಡ್ತಾ ಇದ್ದೀರಿ.
3: ಗುಂಡಿಗಳ ಬಗ್ಗೆ ಹೇಳಿದ್ರಿ ಸರ್, ಎಷ್ಟು ದೊಡ್ಡ ಗುಂಡಿ ಬೇಕು ಅಂತೇಳಿ, ಹೊಂಡ ಬೇಕು ಅಂತೇಳಿ. ಅದೇ ನೀವಾಗ ಹೇಳಿದ್ರಿ ಅರಣ್ಯ ಇಲಾಖೆ ಗಿಡ ನೀಡ್ತದೆ ಅಂತೇಳಿ, ಒಂದಷ್ಟು ಕೇಳುಗರಿಗೆ ಮಾಹಿತಿಗಾಗಿ ಯಾವಾಗ ಅರ್ಜಿ ಕೊಡ್ಬೇಕು ಮತ್ತು ಯಾವಾಗ ಗಿಡ ನೀಡ್ತಾರೆ ಆ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಖಂಡಿತ,
3: ಶುಭವಾಗ್ಲಿ ನಿಮ್ಗೆ.
0: ಖಂಡಿತ.
1: ಅವ್ರು ಒಳ್ಳೆ ಮಾತನ್ನು ಹೇಳಿದ್ರು, ಅನೇಕರು ನಿಮ್ಮಿಂದ ಸ್ಫೂರ್ತಿ ಅಂತ, ಅದ್ರಲ್ಲಿ ನಾನು ಒಬ್ಬ ನಿಮ್ಮಿಂದ ಸ್ಫೂರ್ತಿ ಪಡೆದವ ಅಂತ ಅವ್ರು ಹೇಳ್ತಿರುವಂತದ್ದು ಹೇಳಿ ಮಾಧವ್. ಏನ್ ಹೇಳ್ತೀವಿ ಅವ್ರು ಕೇಳಿದಂತ ಪ್ರಶ್ನೆ?
0: ನಾನು ಕೇಳುಗರಿಗೆ ಒಂದು ಮಾಹಿತಿ, June 1 ರಾಜ್ಯದ ಎಲ್ಲ ಅರಣ್ಯ ಇಲಾಖೆಯಲ್ಲಿ ಕೂಡ ಗಿಡವನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ದಿನ ಅರ್ಜಿಯನ್ನು ಕೊಡ್ಬೇಕು ಅಲ್ಲಿ, ಅದೇ ದಿನ ವಿತರಣೆ ಗಿಡವನ್ನು ಕೂಡ ಕೊಂಡೋಗ್ಲಿಕ್ಕೆ ಅವಕಾಶ ಇದೆ ಎಲ್ಲ ನರ್ಸರಿಯಲ್ಲಿ ಕೂಡ. ರಾಜ್ಯದ ಜನರಿಗೆ ಅದಕ್ಕೆ

0: ಹೆಚ್ಚು ಒಂದು ಗಿಡ ಕೂಡ ಕೊಡುವುದಿಲ್ಲ. ಸಾಧಾರಣವಾಗಿ ಆಗಸ್ಟ್ ಸೆಪ್ಟೆಂಬರ್ ವರೆಗೆ ಗಿಡ ಕೊಡ್ತಾರೆ. ನವೆಂಬರ್ ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೂಡ ಗಿಡ ಕೊಡ್ತಾರೆ.
1: ಉಚಿತ
0: ಅಲ್ಲ, ಇಷ್ಟೇ ಅಂತ ರೇಟ್ ಒಂದೊಂದು ಗಿಡಕ್ಕೆ. ತುಂಬಾ ಕಡಿಮೆಯಲ್ಲಿ ಸಿಗುವಂತ ಗಿಡಗಳು ಅರಣ್ಯ ಇಲಾಖೆ, ಅದು ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ತುಂಬಾ ಜನ ಅದನ್ನು ಕೊಂಡೋಗ್ತಾರೆ, ಅಂದ್ರೆ ನಿಜವಾಗಿ ಒಳ್ಳೆ ಗಿಡ. ಎಲ್ಲ ರಾಜ್ಯದ ಅರಣ್ಯ ಇಲಾಖೆಯಲ್ಲಿ ಅವರ ನರ್ಸರಿಯಲ್ಲಿ ಮಾಡತಕ್ಕಂಥ ಗಿಡಗಳು ಕೂಡ ಬಹಳ ಸೂಕ್ತವಾಗಿರುತ್ತೆ. ಎಲ್ಲ ಅದು ಹೆಲ್ದಿ ಇರುತ್ತೆ, ಅದು ನಮಗೆ ಬಹಳ ಖುಷಿ ಕೊಡುವಂತ. ಹೌದು,
1: ಅರ್ಜಿ ಅಲ್ಲಿ ಹೋಗಿ
0: ಅಲ್ಲಿ ಆಫೀಸಲ್ಲಿ ಹೋಗಿ ಕೊಟ್ರೆ ತಕ್ಷಣ ಅವರು ಎಲ್ಲಿ ನರ್ಸರಿ ಇದೆ ಅಲ್ಲಿಗೆ ಅವರು ಬಿಲ್ ಕೊಟ್ಟು ಕಳಿಸ್ತಾರೆ. ಅದನ್ನು ಕೊಂಡೋಗಿ ನಾವು ಅಲ್ಲಿ ನರ್ಸರಿಯಿಂದ ಗಿಡವನ್ನು
1: ಪಡ್ಕೋಬಹುದು.
0: ಒಂದನೇ ತಾರೀಕಿಂದ ತಕ್ಷಣ ಕೊಡ್ತಾರೆ ಎಲ್ಲ ರಾಜ್ಯದ ನರ್ಸರಿಗೆ.
1: ಇನ್ನು ಮಾತಾಡಲ್ಲ, ಈ ಗಿಡವನ್ನು ನೆಡಬೇಕು ಅನ್ನುವಂತ ಆಸೆ ಇರೋ ತುಂಬಾ ಜನ ಇರಬಹುದು. ನಮ್ಮ ಅಂಗಳದಲ್ಲೊಂದು ಮರ ಬೇಕು, ಗಿಡ ಬೇಕು ಅನ್ನುವಂತ ಆಸೆ. ಈಗಂತೂ ಫ್ಲಾಟ್ಗಳ ಜೀವನ, ಫ್ಲಾಟ್ ಅಲ್ಲಿ ಬದುಕುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಗಿಡವನ್ನು ನೆಡುವಂತ ಇದು ಏನು ಅವಕಾಶಗಳು ಇರುವುದಿಲ್ಲ,
0: ಕಡಿಮೆ.
1: ಸೊ ಹೀಗೆ ಫ್ಲಾಟ್ ಅಲ್ಲಿ ಬದುಕ್ತಾ ಇರುವವರಿಗೆ, ಜೀವನ ಕಟ್ಟಿಕೊಂಡವರಿಗೆ ನೀವು ಏನು ಹೇಳ್ತೀರಿ, ನಿಮ್ಮ ಒಂದು ಸಜೆಷನ್?
0: ನನಗೆ ನನ್ನ ಸ್ನೇಹಿತರು ಮಂಗಳೂರಲ್ಲಿ ಸಾವಿರಾರು ಜನ ಫ್ಲಾಟ್ ಅಲ್ಲಿ ಇದ್ದವರು ಇದ್ದಾರೆ. ನನ್ನನ್ನು ಕರೆದಲ್ಲಿ ಕನಿಷ್ಠ ಒಂದು ತುಳಸಿ ಗಿಡ ಆದರೂ ನಡೆಸಿದವರು ಕೂಡ ಇದ್ದಾರೆ. ಅದು ಕೂಡ ಅವರಿಗೆ ಬಹಳ ಉಪಯುಕ್ತ, ಮತ್ತು ಅಲ್ಲಿ ಅದರಿಂದಲೇ ಅವರು ತುಂಬ ಸಂತೋಷ ಪಡುವುದನ್ನು ನಾನು ಕಂಡಿದ್ದೇನೆ. ಅದರ ಜೊತೆಗೆ ಒಂದಷ್ಟು ಪಾಟಲ್ಲಿ ಇಟ್ಕೊಂಡು ಚಟ್ಟಿಯಲ್ಲಿ ಗಿಡಗಳನ್ನು ಕೂಡ ನಡೆಸಿದ್ದಾರೆ, ನಾನು ಕೊಟ್ಟಿದ್ದೇನೆ. ಕೆಲವೊಂದು ಫ್ಲಾಟಲ್ಲಿ ಎದುರುಗಡೆ ಮಣ್ಣಿನ ಖಾಲಿ ಜಾಗ ಇರುತ್ತೆ, ಅಲ್ಲಿ ಕೂಡ ಗಿಡವನ್ನು ನಡೆಸಿದ್ದಾರೆ. ಅವರು ಕೂಡ ತುಂಬ ಖುಷಿಯಿಂದ ನಡೆಸಿದ್ದಾರೆ, ಮತ್ತೆ ಅದನ್ನು ಸಾಕಿದ್ದಾರೆ ಕೂಡ. ಇಂಥ ಸಂದರ್ಭದಲ್ಲಿ ನಮಗೆ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಫ್ಲಾಟಲ್ಲಿ ಜಾಗನೇ ಇರುವುದಿಲ್ಲ, ಅಂತ ಜಾಗದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ.
1: ಮನೆಯಲ್ಲಿ ಕುಂಡಗಳನ್ನ ಇತ್ತು ಕೂಡ ಬೆಳೆಸಬಹುದು. ಸೊ ಈಗಂತೂ ತುಂಬಾ ವೆರೈಟಿ ಏನು ಮನಿ ಪ್ಲಾಂಟ್ಗಳು,
0: ತುಂಬಾ ವೆರೈಟಿಗಳು ಮನೆ ಒಳಗಡೆ.
1: ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಪರವಾಗಿಲ್ಲ ಅಂತ ಹೇಳ್ತೀರಿ,
0: ನಿಜವಾಗಿ ಒಳ್ಳೆ ವಿಚಾರ ಅದು. ಎಲ್ಲ ಮನೆಯಲ್ಲಿ ಕೂಡ ಅಂತ ಸಣ್ಣ ಸಣ್ಣ ಗಿಡಗಳನ್ನು ಇಟ್ಟು ಸಾಕ್ಲಿಕ್ಕೆ ಅವಕಾಶಗಳು ಈಗ ಇದೆ, ಅದು ತುಂಬಾ ಉಪಯುಕ್ತ ಕೂಡ.
1: ಕೇಳುಗರೆ, ಕೊನೆಯ ಒಂದಿಷ್ಟು ನಿಮಿಷಗಳು ಬಾಕಿ ಉಳಿದಿರುವಂತದ್ದು. ಮಾಧವ್ ಉಳ್ಳಾಲ್ ಜೊತೆ ಮಾತಾಡ್ತಿದ್ದೇವೆ. ನಿಮ್ಮಲ್ಲೂ ಕೂಡ ಏನಾದ್ರೂ ಅವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕಿದ್ರೆ ಖಂಡಿತವಾಗಿಯೂ ಕೇಳಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364940949 ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಮಾಧವ್ ಉಳ್ಳಾಲ್ ಅವ್ರ ಜೊತೆ ನೀವು ಕೂಡ ಮಾತಾಡಿ ಅನ್ನೋದನ್ನ ಹೇಳ್ತಾ, ಪ್ರಸ್ತುತ ಯಾವೆಲ್ಲ ಯೋಜನೆಗಳು ಮಾಧವ್ ಉಳ್ಳಾಲ್ ಅವರ ಮನಸ್ಸಿನಲ್ಲಿದೆ ಅಂತ?
0: ಮುಂದಿನ ಮಳೆಗಾಲದಲ್ಲಿ ನಾವು ಒಂದಷ್ಟು ಜಾಗಗಳನ್ನು ಆಯ್ಕೆ ಮಾಡಿದ್ದೇವೆ ಈಗಾಗಲೇ. ಅಲ್ಲಿಗೆ ಸೂಕ್ತವಾದ ಗಿಡವನ್ನು ಇನ್ನು ಮುಂದಿನ ಜೂನ್ ಒಂದನೇ ತಾರೀಕಿನಿಂದ ನಮ್ಮ ಅರಣ್ಯ ಇಲಾಖೆಯಿಂದ ಕೊಂಡೋಗ್ಲಿಕ್ಕೆ ಕೂಡ ಯೋಚನೆಯನ್ನು ಮಾಡಿದ್ದೇವೆ. ಅದನ್ನು ಸಾಕೋದಕ್ಕೆ 2-3 ವರ್ಷ ನಾವು ಈಗಾಗಲೇ ತಯಾರಿಯನ್ನು ಕೂಡ ಮಾಡಿದ್ದೇವೆ. ಅದು ಇತ್ತೀಚಿನ ದಿನದಲ್ಲಿ ನಮಗೆ ಬಹಳವಾಗಿ ವೇಗವಾಗಿ ಬೀಸತಕ್ಕಂಥ ಗಾಳಿಯನ್ನು ಎದುರಿಸೋದಕ್ಕೆ ಗಟ್ಟಿ ಇರತಕ್ಕಂಥ ಮರಗಳು ಬೇಕು ಅನ್ನುವಂಥ ಚಿಂತನೆ ಇದೆ. ಅದಕ್ಕೆ ಕೂಡ ನಾವು ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೇವೆ. ಮತ್ತು ಎರಡನೇದಾಗಿ ಇಲ್ಲಿನ ಬಿಸಿಲನ್ನು ತಾಳ್ಕೊಳ್ಳೋದಕ್ಕೆ ಕೂಡ ನಮಗೆ ಗಿಡಗಳು ಸೂಕ್ತ ಆದಂಥ ಆಯ್ಕೆಯನ್ನು ಮಾಡಬೇಕಾಗಿದೆ. ಮತ್ತು ಅದರಲ್ಲಿ ಈಗ ನಾವು ಕೆಲವೊಂದು ಸಮಯದಲ್ಲಿ ವರ್ಷದಲ್ಲಿ ನೋಡ್ತಾ ಇರಬೇಕಾದ್ರೆ ಬೇರೆ ಬೇರೆ ಪಕ್ಷಿಗಳು ನಮ್ಮ ಜಿಲ್ಲೆಯಲ್ಲಿ ಕಂಡು ಬರ್ತಾ ಉಂಟು. ಹೊಸ ಹೊಸ ಪಕ್ಷಿಗಳು ಕಂಡು ಬರ್ತಾ ಉಂಟು. ಅವುಗಳಿಗೆ ಆಹಾರ ಆಗುವ ನಿಟ್ಟಿನಲ್ಲಿ ಕೂಡ ಅದನ್ನು ಮರಗಳ ಬದಲಾವಣೆಯಾಗಿ ಕೂಡ ನಾವು ಗಮನವನ್ನು ಕೊಟ್ಟಿದ್ದೇವೆ.
1: ಓಕೆ, ಇನ್ನೊಂದು ಕೇಳೋದು ಮಾಧವ್ ಉಳ್ಳಾಲ್ ಅವರು, ಈಗ ಬೇರೆ ಬೇರೆ ದೂರ ದೂರದ ಕಡೆಗಳಿಗೆ ಹೋಗ್ತೀರಿ ನೀವು ಗಿಡವನ್ನು ನೆಡಲಿಕ್ಕೆ ಅಂತ, ಒಂದಿಷ್ಟು ಖರ್ಚುಗಳೆಲ್ಲ ಆ ಸಂದರ್ಭದಲ್ಲಿ ಅದು ಟ್ರಾವೆಲ್ಲೋ ಅದು ಇದು ಇನ್ನೊಂದು ಏನಾದರೂ ಇರ್ತದೆ. ಸೊ ಹೇಗೆ ಇದನ್ನೆಲ್ಲ ಸರಿದೋಗಿಸ್ತೀರಿ ಅಂತ ನೀವು?
0: ನಾನು ಪ್ರಪ್ರಥಮವಾಗಿ 39 ವರ್ಷಕ್ಕೆ ಮೊದಲು ಒಂದು ನಿರ್ಧಾರ ಮಾಡಿದಾಗೆ ನನ್ನಿಂದ ಇಸ್ಸಾಗತ್ತೆ, ಯಾರಿಂದ ಹಣಕ್ಕಾಗಿ ನಾನು ಕೇಳಬಾರ್ದು ಅನ್ನುವ ನಿರ್ಧಾರ.
1: ನನಗೆ ತುಂಬಾ ಜನ ಹೇಳೋದು ಕೇಳಿದ್ದೇನೆ, ಮಾಧವಣ್ಣಿ ದೈ ನಟ್ರೆ 32 ಮಾರೆ, ಆ ದೂರದ 32 ಒಂಚೂರು ಪತ್ತೊನ್ಲೆ ಮಂಡಲ ಅದೇ ತುಂಬ ಜಿರಗಾಸ್ ಅಂತ.
0: ಅದು ನನಗೆ ಒಂದು ಬಹಳ ಖುಷಿ ಕೊಟ್ಟಿರುವಂಥದ್ದು. ಯಾಕೆಂತ ಹೇಳಿದ್ರೆ ಸಮಾಜದ ಸೇವೆಯನ್ನು ಮಾಡಬೇಕಿದ್ರೆ ನಾವು ಅದಕ್ಕೆ ಏನೇನು ಅಪೇಕ್ಷೆ ಇರಬಾರ್ದು ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಏನು ಒಂದು ಅಪೇಕ್ಷೆ ಇರಬಾರ್ದು, ಅಥವಾ ನಾವು ಅದಕ್ಕೆ ಏನಾದರೂ ಡಿಮ್ಯಾಂಡ್ ಮಾಡಬಾರ್ದು ಅನ್ನುವಂಥದ್ದು. ಹೀಗೆ ಅದನ್ನೇ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದು. ಮಾತ್ರ ಅಲ್ಲ, ನನಗೆ ಪಿಲಿಕುಲಕ್ಕೆ ಹೋದಾಗ ನನ್ನದು ಶನೈ ಮಾಮ ಅವರು, ಕೆ ವಿ ರಾವ್ ಅವರು, ಉದಯ ಕುಮಾರ್ ಶೆಟ್ರು, ಹೀಗೆ ಬೇರೆ ಬೇರೆ ನಮ್ಮ ಸ್ನೇಹಿತರು ಕೂಡ ಅದನ್ನ ಮಾತನ್ನ ಹೇಳ್ತಾರೆ. ಉಳ್ಳಾಡ್ರೆ ನೀವು ಇವತ್ತಿಷ್ಟು ಗಿಡ ಕೊಂಡೋಗ್ತಾ ಇದ್ದೀರಿ, ಏನು ಎಲ್ಲಿ ನಿಮ್ಗೆ ಯಾರು ಹಣ ಕೊಟ್ಟಿದ್ದಾರೆ? ಅಥವಾ ನಮ್ಮ ಅರಣ್ಯ ಇಲಾಖೆಯಲ್ಲಿ ಕೂಡ ಹೋದಾಗ ಕೇಳ್ತಾರೆ, ಎಲ್ಲಿಗೆ ಕೊಂಡೋಗ್ತಾ ಇದ್ರಿ ಉಳ್ಳಾಡ್ರೆ, ಪೇಮೆಂಟ್ ಮಾಡಿದಿರಲ್ಲ ತಾವು ಇದರಲ್ಲಿ. ಹೌದು, ಎಲ್ಲಿ, ಯಾಕೆ, ಯಾರಿಂದ? ಇಲ್ಲ, ಅದು ನಮ್ದೇ. ಹೀಗೆ ಸಾಕ್ತದೆ ನನ್ನ ಒಂದು ಅಭಿಯಾನ. ನನಗೆ ಎಷ್ಟು ಗಿಡ ನೆಡಲಿಕ್ಕೆ ಅವಕಾಶಗಳು ಬರುತ್ತೆ ನಾನು ಅದನ್ನು ಕಾಯ್ತಾ ಇರ್ತೇನೆ. ಗಿಡಗಳಿಗೆ ಎಷ್ಟು ಬೇಡಿಕೆ ಬರುತ್ತೆ ನನಗೆ ಖುಷಿ ಹೆಚ್ಚಾಗತ್ತೆ. ನನಗೆ ಅವಕಾಶಗಳು ಸಿಗ್ತಲ್ವಾ, ಆ ಜಾಗ ನನಗೆ ಎಲ್ಲಿ ಅಂತ ಗೊತ್ತಾಯ್ತಲ್ಲ ಗಿಡ ನೋಡುವುದು, ಅದು ನಮಗೆ ತುಂಬ ಖುಷಿ ಆಗುತ್ತೆ. ಹೀಗೆ ನನ್ನದು ಅಭಿಯಾನ ಸಾಗ್ತಾ ಇರುತ್ತೆ. ಜೀವನದಲ್ಲಿ ನನಗೆ ಎಷ್ಟು ಒಂದು ಅವಕಾಶಗಳು ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೇನೆ. ಎಷ್ಟು ಸಾವಿರ ಗಿಡಗಳನ್ನು ನೆಡಬಹುದು, ಎಲ್ಲಿ
1: ನೆಡಬಹುದು. ನಮಸ್ಕಾರ.
2: ಹಲೋ, ನಮಸ್ತೆ.
1: ನಮಸ್ತೆ, ನಮಸ್ತೆ.
2: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ
1: ಹೇಳಿ.
2: ಸರ್ ನಮಸ್ತೆ. ಸರ್
0: ನಮಸ್ತೆ. ನಮಸ್ತೆ ಸರ್, ಹೇಳಿ.
2: ನಿಮ್ದು ಕಾರ್ಯಕ್ರಮ ಕೇಳ್ತಾ ಇದ್ದೆ, ಹಾಗೆ ಕಾಲ್ ಮಾಡಿದ್ದು. ಇದು ಫಸ್ಟ್ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸಿಕ್ಕಿದ್ದೆ ತುಂಬಾ ಖುಷಿ. ಮಾಧ್ಯಮದಲ್ಲಿ ಎಲ್ಲ ನೋಡ್ತೇವೆ, ಕೇಳ್ತೇವೆ ನಿಮ್ಮ. ಹಲೋ,
0: ನಮಸ್ತೆ, ಹೇಳಿ ಅಣ್ಣ, ಹೇಳಿ, ಕೇಳ್ತಾ ಇದ್ದೇನೆ.
2: ಅದೇ ಈಗ ಒಂದು 100 ಮರ ಕಡಿದ್ರೆ ಇಲ್ಲಿ ಹೆಸರಿಗೋಸ್ಕರ ಒಂದೆರಡು ಇಡ್ತಾರೆ, ಮನೆ ಕಟ್ಟುವಾಗ ಕನ್ಸ್ಟ್ರಕ್ಷನ್ ಇದು ಫ್ಲಾಟ್ ಅಂತ. ಹೌದು, ನೀವು ಅದರಲ್ಲಿ ಏನು ಅಪೇಕ್ಷೆ ಇಲ್ಲದೆ, ಒಂದು ಲಾಭ ಇಲ್ಲದೆ ಇಷ್ಟೆಲ್ಲ ಒಂದು ಮರ ಗಿಡಗಳನ್ನು ನೆಟ್ಟುವುದಂದ್ರೆ ಭಾರಿ ಖುಷಿ ಆಗ್ತದೆ ಸರ್.
0: ನಾನು ಏನು ಹೇಳ್ತಾ ಇದ್ದೇನೆಂದ್ರೆ, ನಾನು ನೆಟ್ಟ ಮರಗಳನ್ನ ಪ್ರೀತಿಸಬೇಕು, ನನ್ನನ್ನಲ್ಲ. ನಾನು ಎಲ್ಲ ನನ್ನ ಸ್ತೋತ್ರಗಳಿಗೆ, ಕೋಟ್ಯಾಂತರ ನನ್ನ ಸ್ತೋತ್ರಗಳಿಗೆ ಹೇಳುವುದು ಏನಂತ ಹೇಳಿದ್ರೆ, ನಾನು ನೆಟ್ಟ ಗಿಡಗಳ ಮರಗಳಿಗೆ ಪ್ರೀತಿ ಕೊಡಬೇಕು, ನನ್ನನ್ನಲ್ಲ. ನನ್ನನ್ನ ಪ್ರೀತಿಸುವುದನ್ನು ಕಡಿಮೆ ಮಾಡಿ ಗಿಡ ಮರಗಳಿಗೆ ಏನು ಒಂದು ಬಾಟ್ಲಿ ನೀರು ನೀವು ಇವತ್ತು ಹಾಕಿದ್ರೂ ಕೂಡ ಅದು ಮುಂದಿನ ಪೀಳಿಗೆಗೆ, ಮುಂದಿನ ಯುವಕರಿಗೆ, ಮುಂದಿನ ನಮ್ಮ ತಲೆಮಾರಿಗೆ ಒಂದು ಆಸ್ತಿ ಆಗತ್ತೆ ಅನ್ನುವಂಥ ಮಾತು.
2: ಹೌದೌದು, ಅದು ಪ್ರೀತಿ ಮಾಡದಿದ್ರು ಅದಕ್ಕೆ ಉಪದ್ರವ ಕೊಟ್ಟದಿದ್ರೆ ಒಳ್ಳೇದು.
0: 100 ಕ್ಕೆ 100 ಸತ್ಯ. ಅಷ್ಟು ಒಂದು ತೂಕದ ಮಾತನ್ನ ಹೇಳಿದ್ರಿ ತಾವು. ಏನು ಅದಕ್ಕೆ ಪ್ರೀತಿ ಕೊಡದಿದ್ರು ತೊಂದ್ರೆ ಇಲ್ಲ, ಅದಕ್ಕೆ ತೊಂದ್ರೆ ಕೊಡದಿದ್ರೆ.
2: ಹೌದು, ಕೆಲವು ಈ ಗುರಿ ಗುಂಪು ಅಲ್ಲಿ ಎಲ್ಲ ಇರ್ತದೆ ಅಂತ, ಅದರದ್ದು ಗೆಲ್ಲೆ ಎಲ್ಲ ಇಟ್ಕೊಂಡು ಬಂದು ಅದು ಹೇಗೆ ನೆಟ್ಟಿದ್ದಾರೆ, ಅಷ್ಟು ಎಷ್ಟು ಕಷ್ಟಪಟ್ಟು ಅಂತಿಲ್ಲ, ಹೋದ್ರು ಸೈಡ್ ಅಲ್ಲಿ ಇದ್ರೆ ಎಲ್ದ್ರು ಬಂದು ಅದಕ್ಕೆ ಇಟ್ರು. ಅದಾಗ ತುಂಬಾ ಬೇಜಾರಾಗ್ತದೆ ಅದನ್ನು ನೋಡಿ.
0: ಖಂಡಿತ.
2: ನಿಮ್ಮಂತವರು ನೋಡಿ, ನಮ್ಮ ಮನೆಯಲ್ಲಿ ಒಂದು ಮನೆಯಲ್ಲಿ ಒಂದು ಜನ ಇದ್ರು ನಾಡ ಹಸಿರು, ಊರ ಹಸಿರು, ದೇಶ ಹಸಿರಾಗುವುದರಲ್ಲಿ ಮಾತಿಲ್ಲ.
1: ಧನ್ಯವಾದ. ನಮ್ಮಿಂದ ನೀರ್ ಹಾಕ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ ಅಂತ, ಆ ಜಾಗದಲ್ಲಿ ಬೆಂಕಿ ಹಾಕಬೇಡಿ ಅಂತ.
0: ನಾನು ಮತ್ತೊಂದು, ನನಗೆ ಹೆಚ್ಚು ಬಲವನ್ನು ಕೊಟ್ಟಿರುವಂತದ್ದು ಇಲಾಖೆ. ಇಲಾಖೆಗೆ ನಾನು ನಮ್ಮ ಸರ್ಕಾರದ ಹತ್ರ ಒಂದು ಅಪೀಲನ್ನು ಮಾಡ್ತೇನೆ. ಇಲಾಖೆಯ ಕೈಯಲ್ಲಿ ಕಾನೂನಿನ ಬಲ ಕಡಿಮೆ ಇದೆ. ನಮ್ಮ ಸರ್ಕಾರ ಅವರಿಗೆ ಕಾನೂನಿನ ಬಲವನ್ನು ಕೊಡಬೇಕು. ಒಂದು ಮರವನ್ನು ಕಡಿದ್ರೆ ಬರೀ 200-300 ರೂಪಾಯಿ ಫೈನ್ ಕಟ್ಟಿ ಅವರದನ್ನು ಆ ಶಿಕ್ಷೆಯಿಂದ ಪಾರಾಗುವಂಥದ್ದು, ಅಥವಾ ಇಲಾಖೆ ಅವರ ಮೇಲೆ ಯಾವುದೇ ಕಾನೂನಿನ ಕ್ರಮಕ್ಕೆ ತೆಗೆದ್ರೂ ಕೂಡ ಅಷ್ಟೇ ಅವರದ್ದು ಸೀಮಿತ ಅನ್ನುವಂಥದ್ದಿರುತ್ತೆ. ಅದಕ್ಕೆ ನಮ್ಮ ಸರ್ಕಾರಗಳು ಅವರಿಗೆ ಒಂದು ಕಾನೂನಿನ ಬಲವನ್ನು ಕೊಡಬೇಕು. ಒಂದು ಮರವನ್ನು ತೆಗೆದ್ರೆ, ಒಂದು ಮರವನ್ನು ರಾತ್ರೋರಾತ್ರಿ ಅಲ್ಲಿಂದ ಇಲ್ಲ ಅಂತೇಳಿದರೆ ಆ ಮರ ಎಲ್ಲಿ ಹೋಯಿತು, ಹೇಗೆ ಕಾಣೆ ಆಯಿತು, ಮತ್ತೆ ತಕ್ಷಣ ಒಂದು ಅದಕ್ಕೆ ಬೇಕಾದ ಶಿಕ್ಷೆ ಅಥವಾ ಫೈನ್. ಈ ಮೊನ್ನೆ ಅದು ಹೇಳಿದ್ರು, ಒಂದು 4 ಪಟ್ಟು ಜಾಸ್ತಿ ಮಾಡ್ತೇವೆ ಅಂತ ನಮ್ಮ ಅರಣ್ಯ ಇಲಾಖೆ ಮಂತ್ರಿ. ಮಾಡಲೇಬೇಕು ಸರ್ ತಾವು. 1 ಪಟ್ಟಲ್ಲ 1 ಲಕ್ಷದಿಂದ 5 ಲಕ್ಷ ಮಾಡಿ. ಈಗ ಇರುವಂತದ್ದು 200-300 ರೂಪಾಯಿ ಫೈನ್ ಸಾಕಾಗುವುದಿಲ್ಲ. ಇವತ್ತಿದ್ದ ಮರ ನಾಳೆ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಕೂಡ ಅದನ್ನ ನಿಸ್ಸಹಾಯಕರಾಗಿರುತ್ತೆ ಆಗ್ತಾರೆ. ಅವ್ರಿಗೆ ಕೂಡ ಒಂದು ಬಲ ಬಂದಾಗೆ ಆಗತ್ತೆ. ಅವರು ಕೂಡ ಆಫೀಸರ್ಸ್ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹಾಗೆ ಪರಿಸರದ ಪ್ರೇಮಿಗಳಿಗೆ ಕೂಡ ತುಂಬ ಕಷ್ಟಪಟ್ಟು ಅದನ್ನು ಬೆಳೆಸಿರ್ತಾರೆ, ಪ್ರೀತಿಸ್ತಾರೆ. ಜನರು ಕೂಡ ಅದನ್ನು ಬೆಳೆಸಿರ್ತಾರೆ. ಯಾರೋ ನೆಟ್ಟಿರಲಿ, ಸಾಮಾನ್ಯ ಜನ ಕೂಡ ಅದಕ್ಕೆ ನೀರು ಹಾಕುವಂಥದ್ದನ್ನು ನಾನು ಇವತ್ತನ್ನು ನೋಡ್ತಾ ಇದ್ದೇನೆ. ಅಂದರೆ ಮರ ಬೇಕು, ಮರದ ಬಗ್ಗೆ ಪ್ರೀತಿ ಬಂದಿದೆ ಜನರಿಗೆ. ಇಡೀ ವಿಶ್ವ ಇವತ್ತು ಕೇಳ್ತಾ ಉಂಟು, ಹೇಳ್ತಾ ಉಂಟು, ಮರ ಬೇಕು. ಹಾಗಾಗಿ ಜನರಿಗೆ ಒಂದು ಜಾಗೃತಿ ಬಂದಿದೆ.
1: ಕಾಲ್ ಇದ್ದಾರೆ. ನಮಸ್ಕಾರ.
2: ನಮಸ್ಕಾರ.
1: ನಮಸ್ತೆ ಹೇಳಿ.
2: ಶಿಶಿ ಗುರು ಗೌರಿಂದ ಮಾಧವರಿಗೆ ಮತ್ತೆ ಅಭಿಷೇಕ ಅವರಿಗೆ ನಮಸ್ಕಾರಗಳು. ನಮ್ದು ಬಹಳ ಅಭಿನಂದನೆಗಳು ಸರ್. ಮತ್ತೆ ನಾನು ಪ್ರಾರಂಭದಲ್ಲಿ ನಿಮ್ದು ಇಂಟ್ರೊಡಕ್ಷನ್ ಕೇಳಲಿಲ್ಲ, ಅದೇ ನೀವು ಮಾಡ್ತಿರುವ ಸುಮಾರು ವಿಚಾರ ನಾನು ಬೇರೆ ಕಡೆಯಿಂದ ಸುಮಾರು ಕಡೆ ಕೇಳಿ ಅಭಿನಂದನೆಗಳು. ಇದು ಏನಂದ್ರೆ ಈಗ ಬಹಳ ಪವಿತ್ರವಾದ ಸೇವೆ ಸರ್, ಇದು ಭಗವಂತನಿಗೆ ಅತಿ ಪ್ರಿಯವಾದದ್ದು. ವಿಶೇಷವಾಗಿ ನಾನು ಯಾಕೆ ಹೇಳ್ತೇನೆ, ನಮ್ಮ ಗುರುಗಳು ಶ್ರೀಲ ಭಕ್ತಿವೇಂದ್ರ ನಾರಾಯಣ್ ಮಹಾರಾಜರು ಅವರಿಗೆ ಇದು ಇಂಥ ವೃಕ್ಷಗಳನ್ನ ಕಲ್ಪ ವೃಕ್ಷ ವಿಶೇಷವಾಗಿ ಅದ ಕಾಡನ್ನೇ ಅಲ್ಲಿ ಬೆಳೆಸಿದ್ದಾರೆ. ಉದ್ದವ್ ಕೇರಿ ಅಂತ ಉಂಟು, ಉದ್ದವ್ ಕುಂದ ಅಂತ, ವೃಂದಾವನದ ಎಂಟ್ರೆನ್ಸ್ ಅಲ್ಲಿ ಮಥುರಾ ವೃಂದಾವನ ಇದೆಯಲ್ಲ, ಅಲ್ಲಿ ಅಂಡರ್ ಇಂಟರ್ನ್ಯಾಷನಲ್ ಗೌಡಿಯ ವೇದಾಂತ ಸಮಿತಿ ಟ್ರಸ್ಟ್ ಅಂದ್ರೆ IGVT ಇದು purebhakti.com ಅಲ್ಲಿ ನೀವು ನೋಡ್ಬೋದು. ಹಾಗೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಕುಂದು ರಿವೈವಲ್ ಪ್ರಾಜೆಕ್ಟ್ ಅಂತ, ಅದ ಅಂಡರ್ ಅಲ್ಲಿ ಇಂಥ ಕಾಡುಗಳನ್ನು ಬೆಳೆಸಿದ್ದಾರೆ. ಅಂದ್ರೆ ವೃಂದಾವನದಲ್ಲಿ 12 ಕಾಡು ಉಂಟು ಸರ್, ತೇರ್ ಕದಂಬ್ ಮತ್ತೆ ತಾಳುವನ, ಕುಮುದವನ, ಸಂತವನ, ನಿಧುವನ್ ಅಂತ. ನೀವು ಕಾರ್ತಿಕ ತಿಂಗಳಲ್ಲಿ ನಾವು ಒಂದ್ಸಲ ಒಟ್ಟಿಗೆ ಹೋದ್ರೆ ನಿಮ್ಮ ಮಾರ್ಗದರ್ಶನ ತುಂಬಾ ಅಗತ್ಯ ಉಂಟು ಸರ್ ಅಲ್ಲಿ. ಅಂದ್ರೆ ನಮ್ಮ ಇದರಲ್ಲಿ ಸಂಘದಲ್ಲಿ ಇದನ್ನೆಲ್ಲ ತುಂಬಾ ಇಷ್ಟಪಟ್ಟು ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಎಲ್ಲ ಸ್ವಲ್ಪ ವೃಕ್ಷಗಳು ಕಳಪೆ ಮಟ್ಟದ ವೃಕ್ಷಗಳನ್ನಲ್ಲಿ ಅಲ್ಲಿ ಬೆಳೆಸ್ತಿದ್ದಾರೆ, ಅದಕ್ಕೆ ನಿಮ್ಮ ಒಂದು ಮಾರ್ಗದರ್ಶನ. ಮತ್ತೆ ವಿಶೇಷವಾಗಿ ಕದಂಬ ವೃಕ್ಷ ಅಂದ್ರೆ ನಮ್ಮ ಮೂಲ ಆಚಾರ್ಯ ರೂಪ ಗೋಸ್ವಾಮಿಯರಿಗೆ ಅತಿ ಪ್ರಿಯವಾದ ಒಂದು ವೃಕ್ಷ ಅದು. ಅಲ್ಲಿ ತೇರ್ ಕದಂಬ ಅಂತ ಉಂಟು ನಂದಗ್ರಾಮದಲ್ಲಿ, ಅಲ್ಲಿ ಬಹಳ ಅದು ಹೋದ್ರೆ ಬೇರೆನೆ ಲೋಕಕ್ಕೆ ಹೋದಾಗೆ ಆಗ್ತದೆ. ಮತ್ತೆ ಇನ್ನೊಂದೇನಂದ್ರೆ ಅಂಥದ್ದನ್ನ ಇಲ್ಲಿ ನಾವೇನಾದ್ರೂ ಒಂದು ಸ್ವಲ್ಪ ನಮ್ದು ಇಲ್ಲಿ ಸ್ವಲ್ಪ ಜಾಗದಲ್ಲಿ ಎಲ್ಲಿಯಾದ್ರೂ ಬೆಳೆಸಿದ್ರೆ ಏನಾದ್ರೂ ಸೂಕ್ತ ಆಗ್ಬಹುದು ಅಂತ ಒಂದು ನಿಮ್ಮ ಮಾರ್ಗದರ್ಶನ ಬೇಕಿತ್ತು. ಒಂದ್ಸಲ ಅಲ್ಲಿ ನೋಡ್ಕೊಂಡು ಆ ಒಂದು, ಮತ್ತೆ ನವದ್ವೀಪ ಅಲ್ಲಿ ಕೂಡ ಅವಾಗ 9 ದ್ವೀಪ ಉಂಟು ಸರ್, ಅಲ್ಲಿ ಕೂಡ ಅವಕಾಶ ಉಂಟು ಸರ್.
1: ಇದು ಪ್ರೇಮ್ ಪ್ರದೀಪ್ ದಾಸ್ ಅವರೇ, ಅವರೀಗ ಮಂಗಳೂರಲ್ಲಿ ತುಂಬಾ ಕಡೆಯಲ್ಲಿ ನೆಟ್ಟಿದ್ದಾರೆ.
0: ಕದಂಬದಲ್ಲಿ 6 ವೆರೈಟಿ ಇದೆ, ಈಗ 3 ವೆರೈಟಿ ಮಾತ್ರ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. 3 ಕಾಣಲಿಕ್ಕೆ ಸಿಗ್ತಾ ಇಲ್ಲ, ದಟ್ಟ ಕಾಡಲ್ಲಿ ಇರಬಹುದು.
1: ಸೊ ಮಂಗಳೂರಲ್ಲೂ ಕೂಡ ನಾವು ನೋಡಬಹುದು ಅಂತ ಹೇಳ್ತಿರೋದು. ಸೊ ಎಸ್, ಒಬ್ರು ಮತ್ತೊಬ್ರು ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ.
3: ಹಲೋ,
1: ನಮಸ್ತೆ. ನಮಸ್ತೆ ಹೇಳಿ
3: ಸರ್. ನಮಸ್ತೆ.
0: ನಮಸ್ತೆ.
1: ನಮಸ್ತೆ.
3: ನಾನು ಸರ್, ಸರ್ ನಿಮಗೂ ನಮಸ್ತೆ ಸರ್.
0: ನಮಸ್ತೆ.
3: ನಮಸ್ತೆ. ನಂಗೆ ತುಂಬಾ ಖುಷಿ ಆಗ್ತಾ ಉಂಟು ನಿಮ್ಮ ಮಾತುಗಳನ್ನು ಕೇಳಿ. ಮತ್ತೊಂದೇನಂದ್ರೆ ಈಗ ಒಂದು ಕೊನೆಗೆ ಒಂದು ಹೇಳಿದ ಮಾತು ಸರ್, ಪ್ಲಸ್ ಪಾಯಿಂಟ್ ಸರ್ ಇದು. ಅಂದ್ರೆ ಹೌದು ಸರ್, ಒಂದು ಮರವನ್ನು ಕಡಿದ್ರೆ ಅದಕ್ಕೆ ಫೈನ್, ಮತ್ತೊಂದು ನಿಜವಾಗಿ ಕೇಂದ್ರ ಸರ್ಕಾರವೇ ಇದನ್ನು ಎಚ್ಚೆತ್ಕೊಳ್ಬೇಕು. ಅಂದ್ರೆ ನಿಜವಾಗಿ ಒಂದು ನೋಡಿ ಸರ್, ಬಡ ಏನ್ ಹೇಳ್ತಾರೆ, ಒಬ್ಬೊಬ್ಬರಿಗೆ ಒಂದು ನ್ಯಾಯವಾಗಿ ಆಗಿದೆ ಸರ್, ಶ್ರೀಮಂತರಿಗೆ ಒಂದು ಅಥವಾ ಬಡವರಿಗೆ ಒಂದು ಅಂತ ನ್ಯಾಯ ಆಗಿದೆ. ಹಾಗಾಗಿ ಎಲ್ಲಾದ್ರೂ ಮರವನ್ನು ಕಡಿದ್ರೆ ಉಂಟಲ್ಲ ಸರ್, ಕೇಸ್ ಆಗುದಿಲ್ಲ, ಅರಣ್ಯ ನಾಶ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಒಂದು ಏನು ನಿಮ್ಮ ಪ್ರಚಾರದಲ್ಲಿ ಬರುವಾಗ ಮಾತ್ರ ಜನರಿಗೆ ಸ್ವಲ್ಪ ಗೊತ್ತಾಗ್ತದೆ ಅಷ್ಟೇ.
0: ನಮ್ಗೆ ಕಾನೂನೇ ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು. ಬೇರೆ ನಾವು ಒಂದು ಯಾವುದೇ ಒಂದು ಕಾನೂನನ್ನು ನಾವು ಕೈಗೆ ತೆಗೆದುಕೊಳ್ಬಾರ್ದು. ಹೀಗೆ ಅದು ಸರ್ಕಾರವೇ ಅದರ ಬಗ್ಗೆ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಇಲಾಖೆಯ ಅಧಿಕಾರಿಗಳು ತುಂಬಾ ಪ್ರಯತ್ನವನ್ನು ಮಾಡ್ತಾರೆ, ಗಿಡಗಳು ಉಳಿಬೇಕು, ಅದನ್ನು ಉಳಿಸಬೇಕು ಅನ್ನುವಂಥದ್ದನ್ನ. ಕೆಲವೊಂದು ಸಂದರ್ಭದಲ್ಲಿ ಕೈಮೀರಿ ಹೋಗುತ್ತೆ ಅದು. ಅದು ನಮಗೆ ಯಾವ ರೀತಿ ಹೋಗುತ್ತೆ ಮತ್ತೆ ಅದು ಅಭಿವೃದ್ಧಿಯ ವೇಗ ಆ ರೀತಿ ಇರುತ್ತೆ
1: ಅಂತ. ಹೌದು. ಏನು ಮಾಧವಣ್ಣ, ಹೇಗಿದೆ ನಿಮ್ಮ ಪಿಗ್ಮಿ ಸಂಚಾರಗಳು? ಪ್ರತಿದಿನ ನೀವು ಒಂದು ರೀತಿಯಲ್ಲಿ ಲೋಕ ಸಂಚಾರಿ ಅಂತ ಹೇಳ್ಬೋದಲ್ವಾ?
0: ಹೌದು, ಇಡೀ ದಿನ ಸುತ್ತಾಡ್ತೇವೆ. ನಾವು ಆ ಸುತ್ತು ತೇರ್ಬೇಕಿದ್ರೆ ನಾವು ನೆಟ್ಟ ಮರಗಳನ್ನು ಗಿಡಗಳನ್ನು ಕೂಡ ನೋಡ್ತಾ ಇರ್ತೇವೆ. ಮತ್ತೆ ಮುಂದಿನ ವರ್ಷ ಗಿಡ ನೆಡೋದಕ್ಕೆ ಜಾಗಗಳನ್ನು ಕೂಡ ಆಯ್ಕೆ ಮಾಡ್ತಾ ಇರ್ತೇವೆ. ನಮ್ಗೆ ತುಂಬಾ ನಮ್ಮ ಇದ್ರ ಸಂಬಂಧಿ ಅಂದ್ರೆ ಈ ಗಿಡಗಳ ಬಗ್ಗೆ ಪ್ರೀತಿ ಇರುವಂತವ್ರು, ನಮ್ಮ ತಂಡದ ತುಂಬಾ ಜನ, ದಿನೇಶ್ ಕೊಡಿಯಲ್ ಬೈಲ್ ಅಂತವರು ಅಥವಾ ಬೇರೆ ಬೇರೆ ನಮ್ಮ ಸ್ನೇಹಿತರು ತುಂಬಾ ನಮ್ಗೆ ಇದಕ್ಕೆ ಸಹಕಾರ
1: ಕೊಡ್ತಾರೆ.
0: ಖಂಡಿತವಾಗಿ ಇದೆ ಈ ವೃತ್ತಿ ನಮ್ಗೆ ಜೀವನ ಪರ್ಯಂತ ಇದ್ರೆ ಖಂಡಿತ ಜೀವನ ಪರ್ಯಂತ ನಾನು ಗಿಡಗಳನ್ನು ಕೂಡ ಅದರ ಜೊತೆಗೆ ನೆಟ್ಕೊಂಡೆ.
1: ಕೆಲವೊಮ್ಮೆ ಅನ್ಸೋದು ನಿಮ್ಗೆ ಈ ವೃತ್ತಿ ಬಹಳ ಫ್ಲೆಕ್ಸಿಬಲ್ ಅಂತ ಅಲ್ವಾ? ಬೇರೆ ಎಲ್ಲ ಕಡೆಯಲ್ಲಿ ಒಂದು ಆಫೀಸ್ ರೀತಿಯಲ್ಲೆಲ್ಲ ಇರ್ತಿದ್ರೆ ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಆಗ್ತದೆ. ನೀವು
0: ನನ್ಗೆ ನನ್ನ ಈ ತಿರುಗಾಟವೇ ನನ್ಗೆ ಈ ಒಂದು ಪರಿಸರಕ್ಕೆ ಪ್ರೇರಣೆಯಾಗಿ ಸಿಕ್ಕಿರುವಂತದ್ದು. ನನ್ಗೆ ಹೆಚ್ಚು ಬಲ ಸಿಕ್ಕಿದ್ದೇ ಇಲ್ಲಿ. ನನ್ಗೆ ನಮ್ಮ ಸೊಸೈಟಿಯವರು ಇಷ್ಟು ಕೆಲಸ ಕೊಡದೇ ಇದ್ರೆ ನನ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಪ್ರಥಮವಾಗಿ ನಾನು ರಾಮಕೃಷ್ಣ ಸೊಸೈಟಿಗೆ ಧನ್ಯವಾದ ಹೇಳಲೇಬೇಕು. 25 ವರ್ಷದಿಂದ ನನ್ಗೆ ಒಂದು ಈಗಾಗಲೇ ಒಂದು 4-5 ಸೊಸೈಟಿಯಲ್ಲಿ ಬೇರೆ ಕೂಡ ನಾನು ಕೆಲಸವನ್ನು ಮಾಡಿರುವಂತದ್ದು. ಅದ್ರ ಜೊತೆಗೆ ಎಲ್ಲರೂ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ನೀನು ಮಧ್ಯಾಹ್ನದವರೆಗೆ ಪ್ರಕೃತಿಯ ಕೆಲಸ ಮಾಡ್ತಿ, ಅದರ ನಂತರ ಕಲೆಕ್ಷನ್ ತಂದು ಹಾಕ್ಬೋದು, ನೀನು ತೊಂದರೆ ಇಲ್ಲ, ನಮಗೆ ಇಂಥದ್ದೇ ಇಷ್ಟೇ ಟೈಮಿಗೆ ತಂದು ಕಲೆಕ್ಷನ್ ಹಾಕೊಳ್ಳಿಕ್ಕೆ ನಿಮಗೆ ನಿರ್ಬಂಧ ಇಲ್ಲ ಅಂತೇಳಿ. ಹೀಗೆ ಅದೊಂದು ಖುಷಿ ಕೊಡುವಂಥದ್ದು. ಮತ್ತು ಸಾಮಾನ್ಯ ಜನ ಕೂಡ ನನಗೆ ಕರೆದು ಪಿಗ್ಮಿ ಕೊಡ್ತಾರೆ. ಉಳ್ಳಾಡ್ರೆ ಬೆಲೆ ಒಂದು ಪಿಗ್ಮಿ ದೇತಾನೆ, ಇವರು ದೈ ಮಾತನಾಡ್ ಬರುತ್ತೆ ಬೆಲೆ ಅಂತೇಳಿ. ಇದು ಬಹಳ ಒಂದು ನನಗೆ ಒಂದು ಆನೆಯ ಬಲ ತಂದು ಕೊಡುವಂಥದ್ದು. ಹೀಗೆ ನನ್ನ ಜೀವನದಲ್ಲಿ ತುಂಬ ಒಂದು ಖುಷಿ ಕೊಟ್ಟಂಥ ದಿನಗಳು ಇದೆ, ಮತ್ತು ಜೀವನದಲ್ಲಿ ತುಂಬ ಖುಷಿಯಾಗಿದೆ.
1: ಎಸ್, ಬಹಳ ಸಂತೋಷ ಮಾಧವಳ್ಳವರೇ. ನನಗೆ ಈಗ ನೆನಪಿದೆ, ನಮ್ಮೂರಲ್ಲೊಂದು ಶಾರದೋತ್ಸವವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಹಸಿರು ಶಾರದೆ ಅಂತ,
0: ಹಸಿರು ಶಾರದೆ
1: ಪೂರ್ತಿ ಶಾರದೋತ್ಸವ ಹಸಿರಿಂದಲೇ ಕೂಡಿತ್ತು. ಅಂದ್ರೆ ಶಾರದೆಯ ಪೀಠ ಇರ್ಬೋದು ಅಥವಾ ಪೂರ್ತಿ ತರಕಾರಿಯ ಡೆಕೋರೇಷನ್ಸ್ ಇರ್ಬೋದು, ಹಣ್ಣು ಹಂಪಲುಗಳಿಂದಲೇ ಹೂ ಇಲ್ಲದೆ ಡೆಕೋರೇಷನ್, ಹಾಗೇನೆ ಪೂರ್ತಿ ಆ ಒಂದು ಶಾಲೆಯ ವಠಾರದಲ್ಲಿ ಫಾರೆಸ್ಟ್ ಇಂದ ಒಂದು 400-500
0: ಗಿಡವನ್ನು
1: ತಂದು ಅಲ್ಲಿ ಇಟ್ಟು
0: ಅರಣ್ಯ ಇಲಾಖೆ ಒಂದು ಪ್ರೀತಿ ನಮಗೆ ಇತ್ತು.
1: ಮತ್ತೆ ವೇದಿಕೆಯಲ್ಲಿ ಆ ಗಿಡಗಳ ಪರಿಚಯವನ್ನು ಮಾಧವಳ್ಳಲ್ ಅವರು ಮಾಡಿದ್ರು, ಅದೆಲ್ಲ ಈಗಲೂ ಕೂಡ ನೆನಪಿದೆ.
0: ನಾನು ಬೇರೆ ಕಡೆ ಕೂಡ ಹಸಿರು ಶಾರದೆ ಅನ್ನುವಂತ ಆ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ಲಿಕ್ಕೆ ಆಸೆ ಇದೆ, ಆದ್ರೆ ತುಂಬಾ ಕಷ್ಟ ಉಂಟು, ಅದು ಅಷ್ಟು ಸುಲಭ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಆಗಿದ್ದೇನೆ. ಅದಕ್ಕೆ ತುಂಬಾ ವಾಹನದ ವ್ಯವಸ್ಥೆಗಳು ಬೇಕು, ಅದನ್ನ ದಿನನಿತ್ಯ ಅದನ್ನ ನೋಡ್ಕೋಬೇಕು, ಏನು ಒಂದು ಗಿಡಗಳು ಕೂಡ ಹಾಳಾಗದಾಗೆ ಅದನ್ನ ಹಾಗೆ ತುಂಬಾ ರೀತಿಯಲ್ಲಿ ನಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡಬಹುದು. ತುಂಬಾ ಕಡೆಯಲ್ಲಿ ಕೂಡ ಅದು ಮಾಡ್ಲಿಕ್ಕೆ ಜನರಿಗೆ ಗಿಡಗಳ ಬಗ್ಗೆ ಪ್ರೀತಿ ಕೊಡೋದಕ್ಕೆ, ಅವರಿಗೆ ಅದನ್ನ ಪ್ರೀತಿ ಮಾಡೋದಕ್ಕೆ ನಾವು ಹೇಗೆ ಪ್ರೇರಣೆ ಕೊಡಬಹುದು.
1: ಕೊನೆಯ ಕಾಲರ್ ಇದ್ದಾರೆ, ನಮಸ್ಕಾರ.
4: ನಮಸ್ತೆ.
1: ನಮಸ್ತೆ, ಹೇಳಿ ಹೇಳಿ.
4: ನಾನು ಸೀಲ ಪುತ್ತೂರು,
1: ಪುತ್ತೂರಿನ ಮಾತಾಡಿಸಿ. ನಾನು
4: ನಿಮ್ಮ ಮರ ತುಂಬಾ ಖುಷಿ ಆಯ್ತು ನಿಮ್ಮ ಮಾತೆಲ್ಲ ಕೇಳಿ. ಮರಗಿಡ ಒಂದು ದೇವಸ್ಥಾನ ಸೃಷ್ಟಿ ಮಾಡಿದ ಹಾಗೆ ಅಂತ ಫಲ ಬರ್ತದೆ. ಹಾಗೆ ದೇವರು ಒಳ್ಳೇದು ಮಾಡ್ಲಿ ನಿಮ್ಗೆ, ಇನ್ನೂ ತುಂಬಾ ತುಂಬಾ ಮರ ನಾಡ್ತಾ ಇರ್ತೀವಿ.
0: ಆಯ್ತು, ಖಂಡಿತ ತುಂಬಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ.
1: ಹೇಳಿದ್ರು ಒಂದು ಗಿಡ ಮನೆ ನೆಡೋದು, ಹೇಳಿದ್ರೆ ಅದು ದೇವಸ್ಥಾನ ಕಟ್ಟಿದಾಗೆ ಅಂತ. ಕೇಳುಗರೆ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಮಾಧವಳ್ಳವರು ಅನೇಕ ಜೀವನದ ಮೈಲುಗಲ್ಲುಗಳನ್ನು ಹಂಚಿಕೊಂಡ್ರು. ನಿಮಗೂ ಕೂಡ ನಿಮ್ಮೂರಲ್ಲಿ ಇಂಥ ಏನಾದರೂ ಯೋಚನೆಗಳಿದ್ರೆ, ನಿಮ್ಮೂರಲ್ಲಿ ಯಾವುದಾದ್ರು ನಿಮ್ಮ ಸಂಘ ಸಂಸ್ಥೆ ವತಿಯಿಂದ ಗಿಡಗಳನ್ನು ನೆಡಬೇಕು, ಮರವನ್ನು ಅಲ್ಲಿ ಬೆಳೆಸಬೇಕು, ಆದರೆ ಹೇಗೆ ಮಾಡೋದು ಅದರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದರೆ, ನೀವು ಮಾಧವಳ್ಳವರಿಗೆ ಯಾವ ಸಮಯದಲ್ಲೂ ಕರೆ ಮಾಡಿದರೂ ಕೂಡ ಅವರ ಬಂದು ಆ ಜಾಗವನ್ನು ನೋಡಿ ಅಲ್ಲಿ ಹೇಗೆ ಬೆಳೆಸಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಉತ್ತಮ ಮಾರ್ಗದರ್ಶನವನ್ನು ಕೊಡುವಂಥ ವ್ಯಕ್ತಿತ್ವ. ನಿಮ್ಮ ಅಂಥ ಅಗತ್ಯಗಳಿದ್ರೆ ನಮಗೆ ನೀವು ಕರೆಯನ್ನು ಮಾಡಬಹುದು, ನಂತರ ಅವರ ಕಾಂಟ್ಯಾಕ್ಟನ್ನು ನಾವು ನಿಮಗೆ ಕೊಡ್ತೇವೆ. ಸೊ ಕೊನೆಯದಾಗಿ ಮಾಧವಣ್ಣ, ಕೇಳ್ತಿರುವಂಥ ಎಲ್ಲ ಕೇಳುಗರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಎಲ್ಲ ನನ್ನ ಪ್ರೀತಿಯ ಸ್ತೋತ್ರಗಳಿಗೆ, ನೀವು ಈ ನೆಕ್ಸ್ಟ್ ಮಳೆಗಾಲ ಬರುತ್ತೆ, ಎಲ್ಲ ಒಂದು ಕನಿಷ್ಠ ಒಂದು ಗಿಡ ಆದರೂ ನೆಟ್ಟು ಅದನ್ನು ಪ್ರೀತಿಯಿಂದ ಸಾಕಿ, ಅದು ನಿಮ್ಮ ಜೀವನದಲ್ಲಿ ಅದರ ಬೆಳವಣಿಗೆ ಹೇಗೆ ಆಗತ್ತೆ ಅದೇ ರೀತಿ ನಿಮ್ಮ ಜೀವನ ಕೂಡ ಬೆಳವಣಿಗೆಯನ್ನು ಕಾಣುತ್ತೆ, ನಿಮ್ಮ ಇಡೀ ಕುಟುಂಬ ಅದರಿಂದ ಪ್ರೇರಣೆಯನ್ನು ಪಡೆಯಲಿ, ನೀವು ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬದುಕಿ, ಆ ಮರಗಿಡಗಳು ಕೂಡ ಇಡೀ ವಿಶ್ವಕ್ಕೆ, ಇಡೀ ವಿಶ್ವದ ಭೂಮಿಗೆ ಆಸ್ತಿಯಾಗಿ ಬದುಕಲಿಕ್ಕೆ ನೀವು ಆಸರೆಯಾಗಿ ನಿಲ್ಲಬೇಕು.
1: ಎಸ್ ಮಾಧವಳ್ಳವರೇ, ನಿಮ್ಮ ಮಾತುಗಳಿಗಾಗಿ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ. ನಿಮ್ಮ ಅಭಿಯಾನ ಹೀಗೆ ಮುಂದುವರಿಯಲಿ. ನಿಮ್ಮ ಮನಸ್ಸಿನಲ್ಲಿ ಅದೆಷ್ಟೋ ನೀವು ಕನಸುಗಳನ್ನು ಕಟ್ಟಿಕೊಂಡವರು. ಒಂದಂತೂ ಸತ್ಯ, ನಾವೆಷ್ಟು ನಡ್ತೀವ ಗೊತ್ತಿಲ್ಲ, ಆದರೆ ನಿಮ್ಮಂಥವರು ಇರೋದ್ರಿಂದಲೇ ನಾವೇನಾದರೂ ಚೆನ್ನಾಗಿರುವಂಥ ಸರಿ ಸ್ವಲ್ಪ ಆದರೂ ಈ ಹೊತ್ತಿನಲ್ಲಿ ಆಕ್ಸಿಜನ್ನ ಪಡ್ಕೊಳ್ತಾ ಇದ್ದೀವಿ, ಸ್ವಲ್ಪ ಆದರೂ ಗಾಳಿ ಬೀಸ್ತಾ ಇದೆ, ಸ್ವಲ್ಪ ಆದರೂ ದಾರಿ ಮಧ್ಯೆ ನೆರಳಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಿಮ್ಮಂಥವರು. ನಿಮ್ಮ ಸೇವೆ ಇನ್ನೂ ಕೂಡ ಬಹಳ ಅಗತ್ಯ, ಬಹಳ ದೇವರ ಕಾರ್ಯವನ್ನು ನೀವು ಮಾಡ್ತಿದ್ದೀರಿ, ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತ ಹೇಳಿ ರೇಡಿಯೋ ಸಾರಂಗ್ ವತಿಯಿಂದ ವಿಶ್ ಮಾಡ್ತಾ ಇದ್ದೀನಿ. ವಂದನೆಗಳು, ಥ್ಯಾಂಕ್ ಯು ಸೋ ಮಚ್.
0: ನಮಸ್ತೆ.
1: ನಮಸ್ತೆ. ಕೇಳುಗರ, ಇಷ್ಟೊತ್ತು ಮಾಧವಳ್ಳವರ ಜೊತೆ ಮಾತಾಡಿದ್ವಿ. ನಿಮ್ಗೆಲ್ಲರೂ ಕೂಡ ಅವರ ಮಾತುಗಳು ಬಹಳ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ. ಇದು ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ಇಂಥದೇ ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ರೇಡಿಯೋ ಸಾರಂಗ್ 107.8 FM.
1: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
2: ಆತ್ಮೀಯ ನಾಗರಿಕ ಬಂಧುಗಳೇ,
3: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
3: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
4: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
3: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
4: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
5: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆನಂತರ ಆತ ಏನ್ ಮಾಡಿದ ಅಂದ್ರೆ, ಈ ಸಂಸಾರಸ್ಥರಿದ್ದಾರೆ, ಗೃಹಸ್ಥರಿದ್ದಾರೆ, ಅವ್ರಿಗೆ ಇದೆಲ್ಲ ಅಷ್ಟಾಂಗ ಮಾರ್ಗ ಆಗೋದು ಕಷ್ಟ ಆಗ್ಬಹುದೇನೋ, ಅದಕ್ಕೆ ಅವರಿಗೋಸ್ಕರ ಪಂಚಶೀಲ ಅಂತ ಮಾಡಿದ. 5 ಶೀಲಗಳನ್ನ ಕಾಪಾಡಿಕೊಳ್ಳಿ ನೀವು ಸಾಕು ಅಂತ. ಮೊದಲನೇದು ಬುದ್ಧ, ಧರ್ಮ ಮತ್ತು ಸಂಘಕ್ಕೆ ಶರಣಾಗಬೇಕು. ಅದಕ್ಕೆ ಮಾತು ಬಂತು, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಧರ್ಮ ಅನ್ನೋದಕ್ಕೆ ಪಾಲಿಯಲ್ಲಿ ಧಮ್ಮ ಅಂತ ಆಗ್ತದೆ. ಧರ್ಮಂ ಶರಣಂ, ಧಮ್ಮಂ ಶರಣಂ ಗಚ್ಚಾಮಿ. ಕೊನೆಗೆ ಸಂಘಂ ಶರಣಂ ಗಚ್ಚಾಮಿ. ಬುದ್ಧಂ, ಧಮ್ಮಂ, ಸಂಘಂ ಶರಣಂ ಗಚ್ಚಾಮಿ. ಈ ಮೂರಕ್ಕೂ ನೀವು ಶರಣಾಗಬೇಕು ಮೊದಲು. ಯಾಕೆ ಮಾತು ಹೇಳ್ತಾನೆ ಅಂದರೆ, ಗುರುಗಳಲ್ಲಿ ಪೂರ್ತಿ ಶರಣಾಗತಿ ಆಗಲಾರದೆ ನಿಮಗೆ ಜ್ಞಾನ ಸಿಕ್ಕೋಕೆ ಸಾಧ್ಯ ಇಲ್ಲ. ಗುರುಗಳಿಗೆ ಗೊತ್ತಿದೆಯಾ ನಿಜವಾಗ್ಲೂ ಅಂತ ನಿಮ್ಗೆ ಸಂಶಯ ಇದ್ದರೆ, ಗುರುಗಳು ಹೇಳಿದ ನಾಟಲ್ಲ ಇದು, ಡಾಕ್ಟರ್ ಔಷಧಿ ಕೊಟ್ಟಂಗೆ, ಈ ಔಷಧಿ ಸರಿಯೋ ಏನಪ್ಪ ಅಂದ್ರೆ ಔಷಧಿ ನಾಟಲ್ಲ ಅಂತ. ಹಾಗೆ ಮೂರಲ್ಲಿ ನಂಬಿಕೆ ಇರಬೇಕು. ಎರಡನೇದು ಸಿಂಪಲ್ ಆಗಿ ಹೇಳೋದು, ಪ್ರಾಣಿ ಹತ್ಯೆ ಮಾಡಬಾರದು, ಪ್ರಾಣಿ ಹಿಂಸೆ ಮಾಡಬಾರದು, ಎರಡನೇದು. ಮೂರನೇದು, ತನ್ನದಾದ ಅಥವಾ ತಾನು ತೆಗೆದುಕೊಳ್ಳಬಹುದಾದ ವಸ್ತುವನ್ನು ಮಾತ್ರ ತೆಗೆದುಕೊಂಡು ಪರರ ವಸ್ತುವನ್ನು ಮುಟ್ಟಬಾರದು. ನಿಮ್ಮದಲ್ಲದ ವಸ್ತುವನ್ನು ಯಾವುದು ಮುಟ್ಟಬೇಡಿ. ಮೂರನೇದು. ನಾಲ್ಕನೇದು, ಸದ್ಯ ಸತ್ಯವನ್ನೇ ನುಡಿಬೇಕು, ಪರನಿಂದೆ ಮಾಡಬೇಡಿ, ಕುಹಕ ವಂಚನೆ ಮಾತು ಬೇಡ. ಐದನೇದು, ಬ್ರಹ್ಮಚರ್ಯ ಪಾಲನೆ ಮತ್ತು ಮಾದಕ ವಸ್ತುಗಳ ಸೇವನೆ ಮಾಡದಿರುವುದು. ಇದನ್ನು ಒತ್ತಿ ಹೇಳಬೇಕು 21st century, ಮಾದಕ ವಸ್ತುಗಳ ಸೇವನೆ ಮಾಡದೇ ಇರುವುದು. ಈ 5 ಸಾಕಪ್ಪ, ಗೃಹಸ್ಥರಿಗೆ ಇಷ್ಟು ಮಾಡಿಕೊಂಡ್ರೆ ಸಾಕು, ನಮ್ಮ ಜೀವನ ಶುದ್ಧ ಆಗ್ತದೆ ಅಂತ ಹೇಳಿದ.

0: रेडियो सारंग 107.8 FM।
1: ಆ ನಂತರ ಐದು ಜನ ಶಿಷ್ಯರು ಇವರೆಲ್ಲ ಹೊರಟರು. ಹೊರಟು ಇನ್ನ ಬೇಕಾದ ಜನ ಶಿಷ್ಯರು ಸಿಗ್ತಾರಲ್ಲ ದಾರಿಯಲ್ಲಿ, ಮೂರು ಜನ ಸಿಕ್ಕರು ಅವರಿಗೆ. ಭಾರಿ ವಿದ್ವಾಂಸರಲ್ಲಿ ಅವರು ಇರುವಾಗ ಉರುವೇಲದಲ್ಲಿ ಉರುವೇಲ ಕಶ್ಯಪ, ನದೀ ಕಶ್ಯಪ ಮತ್ತು ಗಯಾ ಕಶ್ಯಪ ಅಂತ ಮೂರು ಜನ ಅಂತ ಬಂದರು, ಜಟಾಧಾರಿಗಳು. ಅವ್ರ ಗುರುಗಳು ಭಾರಿ ಪ್ರಸಿದ್ಧರಾಗಿದ್ದವರು. ಅವರು ವಾದ ವಿವಾದ ಮಾಡಿದ್ರು, ಬುದ್ಧನ ಹತ್ರ ಬಂದರು. ಆತ ತುಂಬ ಸುಲಭದಲ್ಲಿ ಅವ್ರು ಏನೇನು ಕಲ್ತಿದ್ರು ಅದನ್ನು ತನ್ನ ಭಾಷೆಯಲ್ಲಿ ಹೇಳಿದ. ಆ ಮೂರು ಜನನೂ ತಾವು ಕಲ್ತಂಥ ಮಾರ್ಗವನ್ನು ಬಿಟ್ಟು ಇವನ ಶಿಷ್ಯರಾದರು. ಅವರ ಹಿಂದೆ ಒಂದೇ ಸಲ 1000 ಜನ ಶಿಷ್ಯರು ಬಂದ್ಬಿಟ್ರು. ಇದು ಕಷ್ಟ ಆಗಿಬಿಡುತ್ತೆ. ಸನ್ಯಾಸಿಗಳಿಗೆ ದೊಡ್ಡ ಮಠ ಸಿಕ್ಕಿಬಿಟ್ರೆ ಮಠ ನಿಭಾಯಿಸೋದೇ ಕಷ್ಟ ಆಗೋಗುತ್ತೆ, ಆಮೇಲೆ ಧ್ಯಾನ ಪೂಜೆ ಬೇರೆ. 1000 ಜನ ಶಿಷ್ಯರು ಬಂದಾಗ ಏನು ಮಾಡ್ಬೇಕು? ಈತ ಮೂರು ಜನ ಅವ್ರ ಜೊತೆ ಹಿಂದೆ 1000 ಜನ ಬಂದ್ಬಿಟ್ಟಲ್ಲ, ಹೋದ ಹೋಗಿ ಬಿಂಬಸಾರ ಕಡೆ ಹೋದ, ಮಗದ ಚಕ್ರವರ್ತಿ ಅವನು. ಅವನಿನ್ನಲ್ಲಿ ಎಷ್ಟು ಪ್ರೀತಿ ಬಂದ್ಬಿಡ್ತು ಅಂದರೆ, ಬುದ್ಧ ನೀ ಚಿಂತೆ ಮಾಡಬೇಡ, ನಿನಗೇನು ಬೇಕೋ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವನೊಂದು ದೊಡ್ಡ ತೋಟ ಇತ್ತು, ವೇಣುವನ ಅಂತ. ಆ ವೇಣುವನದೊಳಗೆ ಒಂದು ವಿಹಾರ ಕಟ್ಟಿಸಿದ. ಸುಮಾರು 5000 ಜನ ಇರುವಂಥ ದೊಡ್ಡ ವೇಣುವನ ಕಟ್ಟಿಸಿ ಅದಕ್ಕೊಂದಿಟ್ಟ ಅಲ್ಲಿ ಮಾಡಿ ಅದನ್ನು ರಾಜಗ್ರಹ ಅಂತ ಕರೆದ. ಗುರುಗಳು ರಾಜನಾದಂಥ ಬುದ್ಧ ಇರ್ತಾನೆ ಅಲ್ಲಿ ಅಂತ ಹೇಳಿ ರಾಜಗ್ರಹ ಅಂತ ಇಟ್ಟ. ಎಲ್ಲರೂ ಶಿಷ್ಯರು ಅಲ್ಲೇ ಇರ್ತಾ ಇದ್ರು. ಆ ನಂತರ ಬುದ್ಧನ ಬಗ್ಗೆ ಯಾಕೆ ಜನಕ್ಕೆ ಪ್ರೀತಿ ಬಂತು ಅಂದರೆ, ಅವನು ಬೇರೆ ಯಾವುದೇ ಧರ್ಮವನ್ನು ಟೀಕಿಸಲಿಲ್ಲ, ಮತ್ತು ಅವರ ಮಾತೃಭಾಷೆಯಲ್ಲಿ ಹೇಳಿಕೊಟ್ಟ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳುವ ಆತುರದಲ್ಲಿ ಬೇರೆ ಧರ್ಮಗಳ ತಪ್ಪುಗಳನ್ನು ಹೇಳೋಕೆ ಹೋಗ್ತಾ ಇದ್ವಿ. ಈತ ಎಂದೂ ಹೇಳಲಿಲ್ಲ ಬೇರೆ ಧರ್ಮಗಳ ತಪ್ಪುಗಳನ್ನು ಹೇಳಿಲ್ಲ, ನನ್ನ ಚಿಂತನೆ ಹೀಗೆ ಅಂತ ಹೇಳಿ ಅವರು ಅರ್ಥವಾಗುವ ಭಾಷೆಯಲ್ಲಿ ಹೇಳಿದಾಗ ದಿನ ದಿನ ತಂಡವಾಗಿ ಜನ ಬರೋಕೆ ಶುರು ಮಾಡಿಬಿಟ್ರು. ಎಷ್ಟು ಜನ ಬಂದರು ಅಂದರೆ, ಅದರ ಒಬ್ಬನ ಮಾತ್ರ ಹೇಳಬೇಕು ನಾನು ಇವತ್ತು. ನಾನು ಕೆಲವೊಂದು ಹಾಕ್ಕೊಂಡಿದ್ದೀನಿ, ಇಡೀ ಬುದ್ಧನ ಜನ್ಮ ಜೀವನ 4 ದಿವಸದಲ್ಲಿ ಸ್ಕ್ಯಾನ್ ಮಾಡೋದು ಕಷ್ಟ. ಕೆಲವು ಶಿಷ್ಯರ ಬಗ್ಗೆ ನಾನು ಹೇಳಲೇಬೇಕು, ಹೇಳದೆ ಹೋದರೆ ಪೂರ್ತಿ ಆಗೋದಿಲ್ಲ.

0: रेडियो सारंग 107.8 FM.
1: ಒಬ್ಬ ಮಹಾಕಾಶ್ಯಪ ಇನ್ನೊಬ್ಬ ಶಾರಿಪುತ್ರ ಮೌದ್ಗಲ್ಲಾಯನ ಅಂತ ಈ ಮೂರು ಜನ ಬಹುದೊಡ್ಡ ಶಿಷ್ಯರು ಬುದ್ಧನಿಗಿದ್ದಂಥವ್ರು. ಅವರು ಯಾವ ರೀತಿ ಬಂದರೂ ಅವ್ರ ಮೂರು ಜನರ ಬಗ್ಗೆನೂ ಹೇಳಬೇಕು. ಮೊದಲು ಮಹಾಕಾಶ್ಯಪನ ಬಗ್ಗೆ ಹೇಳಬೇಕು. ಮಹಾಕಾಶ್ಯಪ ಅಂದರೆ ವೇದಾಂತ ಶಿರೋಮಣಿಯವನು, ಶಾಸ್ತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದವನು, ಸಂಸ್ಕೃತ ವಿಷಯದಲ್ಲಿ ಪಾರಂಗತನಾಗಿದ್ದವನು, ಬಹಳ ಹೆಸರಿತ್ತವನಿಗೆ. ಅವನಿಗೆ ಖುಷಿ ಏನು ಅಂದರೆ ಆಗಿನ ಕಾಲದಲ್ಲಿ ವಾದ ವಿವಾದ ಮಾಡಬೇಕು, ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಯಾರು ಸೋಲ್ತಾರೋ ಸೋತವರು ಗೆದ್ದವರಿಗೆ ಜಯಪತ್ರ ಬರ್ಕೊಡ್ಬೇಕು, ನಾನು ಸೋತಿದ್ದೇನೆ ಅಂತ ಬರ್ಕೊಡ್ಬೇಕು. ಇವನು ಮಹಾಕಾಶ್ಯಪ ಯಾರೋ ಹೇಳಿದ್ರಂತೆ, ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತೀಯೋ ನೀನು, ಆ ಬುದ್ಧ ಅಂತಿದ್ದಾನೆ ಹೋಗು, ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಕೂತಿರ್ತಾನ ಅವನು, ಅವನ ಕಡೆ ಹೋಗು. ಅವನ ಕಡೆ ಶಿಷ್ಯರು 1000 ಜನ ಇದ್ದಾರೆ, ಈಗ ಅವನು ಸೋಲಿಸ್ಬಿಟ್ರೆ 1000 ಜನ ನಿನ್ನ ಕಡೆ ಬರ್ತಾರಲ್ಲ ಅಂತ ಹೋಗ್ಬಿಡು. ಹಾಗೆ ಅದೆಲ್ಲ ಹಾಗೆ ಡಿಫೆಕ್ಷನ್, ಅದು ಇವನು ಗೆದ್ದರೆ ಇವನು ಒಟ್ಟರು ಇವ್ರ ಕಡೆ ಬರಬೇಕು ಅಂತ ಹಾಗಿತ್ತು. ಇವನು ಮಹಾಕಾಶ್ಯಪ ಹೋದ, ಬೋಧಿ ವೃಕ್ಷದ ಕೆಳಗೆ ಬುದ್ಧ ಕೂತಿದ್ದಾನೆ, ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಹೇಳಿದ್ದಂತೆ, ನಾನು ಬುದ್ಧ, ನೀನೇನಾ ಅಂತ. ಹೌದು ಬುದ್ಧ, ನಾನು ಮಹಾಕಾಶ್ಯಪ ಅಂಥೇಳಿ ತಂದು ಹೇಳ್ಕೊಂಡ ಬಯೋಡೇಟ. ನಾನು ಹಿಂಗೆ ಹಿಂಗೆ ಸಾಧನೆ ಮಾಡಿದ್ದೀನಿ, ಇಷ್ಟೆಲ್ಲ ಓದಿದ್ದೀನಿ ಅಂತ ಹೇಳಿಬಿಟ್ಟು, ನಿನ್ನೊಳಗೆ ನಾನು ವಾದ ವಿವಾದ ಮಾಡಬೇಕು, ಯಾವಾಗ ಟೈಮ್ ಕೊಡ್ತೀಯಾ ಅಂತ ಕೇಳಿದ. ಎಷ್ಟು ಚಂದ ಇದೆ ಘಟನೆ ಅದು. ನನಗೆ ಯಾವಾಗ ಟೈಮ್ ಕೊಡ್ತೀಯಾ ಅಂತ ಕೇಳಿದಾಗ ಬುದ್ಧ ಟೈಮ್ ಹೇಳಲಿಲ್ಲ, ನಕ್ಬಿಟ್ಟ ಅವನು. ನೋಡಿ ಯಾಕೆ ನಗ್ತೀಯಾ ನಾನು ನೋಡಿ ಅಂತ ಮಹಾಕಾಶ್ಯಪ ಕೇಳಿದ. ಏನಿಲ್ಲ, ಏನೋ ನೆನಪಾಯ್ತಪ್ಪ, ಅದಕ್ಕೆ ನಗೆ ಬಂತು. ಏನು ನೆನಪಾಯಿತು, ನಾನು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದು ಕಡೆ ಚಾತುರ್ಮಾಸ್ಯಕ್ಕೆ ಕೂತ್ಕೊಂಡಿದ್ದೆ. 4 ತಿಂಗಳು ಎಲ್ಲಿ ಹೋಗಲ್ಲ, ಒಂದೇ ಊರಲ್ಲಿ ಇರಬೇಕಲ್ಲ. ಒಂದು ಹಳ್ಳಿಯಲ್ಲಿದ್ದೆ, ಆ ಹಳ್ಳಿ ಪಕ್ಕದಲ್ಲೇ ದೊಡ್ಡ ಗುಡ್ಡ ಪರ್ವತ. ದಿನ ಊರಿನ ಜನ ಎಲ್ಲ ತಮ್ಮ ಹಸುಗಳನ್ನು ಮೇಕೆಗಳನ್ನು ಪ್ರಾಣಿಗಳನ್ನೆಲ್ಲ ಅಲ್ಲಿ ಮೇಯೋದಕ್ಕೆ ಅಲ್ಲೇ ಬಿಡ್ತಾ ಇದ್ರು, ಗುಡ್ಡದ ಮೇಲೆ ಬಿಡ್ತಾ ಇದ್ರು. ಆ ಊರಿನ ತುದಿಗೆ ಒಂದು ಮನೆ, ಆ ಮನೆಯೆಲ್ಲ ಮುದುಕ, ಅವನ ಮನೆ ಮುಂದೆ ಕಟ್ಟೆ ಮೇಲೆ ಕೂಡ್ತಿದ್ದ ದಿನ. ಬೆಳಗ್ಗೆ ಹಸುಗಳೆಲ್ಲ ಹೋಗ್ತಾವಲ್ಲ ಗುಡ್ಡಕ್ಕೆ ಮೇಯೋದಕ್ಕೆ, ಕೂತ್ಕೊಂಡು ಎಣಿಸ್ಬೇಕು ಎಷ್ಟು ಹಸು ಹೋಯ್ತು, ಎಷ್ಟು ಹೋರಿ ಹೋಯ್ತು, ಎಷ್ಟು ಎತ್ತು ಹೋಯ್ತು, ಎಷ್ಟು ಕುರಿ ಹೋಯ್ತು, ಎಷ್ಟು ಮೇಕೆ ಹೋಯ್ತು, ಎಲ್ಲ ಬರ್ಕೋಬೇಕು. ಮತ್ತು ಸಾಯಂಕಾಲ ಬರ್ತಾವಲ್ಲ ವಾಪಸ್ಸು, ಮತ್ತು ಬರ್ಕೊಳ್ಳೋನು, ಎಲ್ಲ ಹಸು ಬಂತ, ಎಲ್ಲ ಎತ್ತು ಬಂತ ಅಂತ ಬರ್ಕೊಳ್ಳೋನು.

0: Radio Sarang 107.8 FM.
1: ಬುದ್ಧ ಒಂದ್ಸಲ ಕೇಳಿದ್ದಂತೆ, ಇದು ಬರ್ಕೋತಿಯಲ್ಲಪ್ಪ ಬೆಳಿಗ್ಗೆ ಸಾಯಂಕಾಲ ಬರ್ಕೋತಿಯಲ್ಲ, ನಿಂದಾವು ಅಂತ ಕೇಳಿದಂತೆ. ಏ ಒಂದು ನಂದಲ್ಲ, ಒಂದಾದ್ರೂ ಇರ್ಬೇಕಲ್ಲ ನಿಂದು ಅಂತ. ಒಂದು ನಂದಲ್ಲ ಅಂದವನು. ಮತ್ತೆ ಯಾಕೆ ಬರ್ಕೋತಿ ಅಂತ ಕೇಳಿದ. ನಾ ಏನ್ ಮಾಡ್ಲಿ, ಕೆಲಸ ಇಲ್ಲ ನನಗೆ, ಖಾಲಿ ಕೂತಿದ್ದೀನಿ. ಕೂಡ ಬದಲು ಎಷ್ಟು ಹಸು ಹೋಯ್ತು, ಎಷ್ಟು ಬಂತು, ಎಷ್ಟು ಎತ್ತು ಹೋಯ್ತು, ಎಷ್ಟು ಬಂತು, ಬರ್ಕೊಂಡು ಕೂತಿದ್ದೀನಿ ಅಂತಂದ. ಅದು ಹೇಳಿಬಿಟ್ಟು ಮಹಾಕಾಶ್ಯಪ್ಪ ಹೇಳ್ತಾನೆ, ಬುದ್ಧ ನಿನ್ ನೋಡಿದಾಗ ಅವನ್ ನೆನಪಾಯ್ತು ಅಂದ. ಅವನು ನನ್ನ ನೋಡಿದಾಗ ಅವನ್ ಯಾಕೆ ನೆನಪಾಯ್ತು ನಿನಗೆ ಅಂತ ಕೇಳಿದ. ಇಲ್ಲ ನೀನು ಹಾಗೆ ಅನಿಸ್ತು ನನಗೆ ಅಂತ. ಯಾವ ವೇದಗಳನ್ನು ಬೈಪಾಟ್ ಮಾಡ್ಕೊಂಡು ಬಂದಿದ್ದೀಯೋ, ಯಾವ ಶ್ರುತಿ ಸ್ಮೃತಿ ಪುರಾಣಗಳನ್ನು ಬೈಪಾಟ್ ಮಾಡ್ಕೊಂಡು ಬಂದಿದ್ಯೋ, ಒಂದು ನಿಂದಲ್ಲಯ್ಯ. ಅವ್ ಹೇಗೆ ಎತ್ತುಗಳನ್ನ ಹೋರಿಗಳನ್ನು ಎಣಿಸ್ತಾ ಇದ್ದ, ಹಾಗೆ ನೀನು ಎಣಿಸ್ಕೊಂಡು ಕೂತಿದ್ಯಾ? ಒಂದು ನಿಂದಲ್ಲ ಅದ್ರೊಳಗೆ. ನಿಂದೇನಾದ್ರೂ ಇದ್ರೆ ಹೇಳೋ ಮಾರಾಯ, ಅದು ಚರ್ಚೆ ಮಾಡೋಣ. ಆಯ್ತು, ಬಂದಿದೆಯಲ್ಲ, ಕೂತ್ಕೋ ಇಲ್ಲಿ ಪಕ್ಕದಲ್ಲಿ, ಹುಣ್ಣಿಮೆ ದಿವಸ ಬರ್ತದೆ, ಚರ್ಚೆ ಮಾಡೋಣ. ಇನ್ನು 8 ದಿವಸ ಹುಣ್ಣಿಮೆ ಬರ್ತದೆ, ಕೂತ್ಕೋ, ಆರಾಮ ಹಾಕೋದು ರೆಸ್ಟ್ ತಗೋ ನೀನು ಅಂದ. ಅವನು ಕುತೂಹಲದಿಂದ ಕೂತ್ಕೊಂಡ. ದಿನ ದಿನ ನೋಡ್ತಾನೆ, ನೂರಾರು ಜನ, ನೂರಾರು ಜನ ಬರ್ತಾರೆ ಬುದ್ಧ ನೋಡೋದಕ್ಕೆ. ಇವನು ಏನ್ ಮಾತಾಡ್ತಾನೆ ಅವ್ನು ಗೊತ್ತೇ ಆಗಲ್ಲ. ಅವ್ರು ಬರ್ತಾರೆ, ಹಳ್ಳಿ ಜನ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಕಣ್ಣಲ್ಲಿ ನೀರು ಸುರಿಸ್ತಾರೆ, ನಮ್ಮ ಆಶೀರ್ವಾದ ಆಯ್ತು, ಒಳ್ಳೇದಾಯ್ತು, ದೊಡ್ಡದಾಯ್ತು ಅಂತ ಹೋಗ್ತಾರೆ. ಒಬ್ಬ ಮನುಷ್ಯ ಬಂದ, ದೇವ್ರಿದ್ದಾನ ಅಂತ ಕೇಳ್ದ. ಇದ್ದಾನೆ ಅಂದ ಬುದ್ಧ. ನಮಸ್ಕಾರ ಮಾಡ್ದ, ಹೋದ. ಇನ್ನೊಬ್ಬ ಬಂದ, ದೇವ್ರಿಲ್ಲ ಅಂತ ಅನ್ಸತ್ತಲ್ಲ ಅಂದ. ದೇವ್ರಿಲ್ಲ ಅಂದ ಇವನು. ಅವನು ನಮಸ್ಕಾರ ಮಾಡಿ ಹೋದ. ಮೂರನೇದು ಬಂದ, ದೇವ್ರಿದ್ದಾನೋ ಇಲ್ಲೋ ಅಂತ ಕೇಳ್ದ. ನನಗೂ ಗೊತ್ತಿಲ್ಲ, ನೀನೇ ಹುಡುಕು ಅಂದ. ಅವನು ಹೋದ. ಇವನು ಕೇಳ್ದ, ಏನು ತಮಾಷೆ ಏನ್ರಿ ಇದು ಅಂದ. ಅವನು, ನಿನ್ನ ಆನ್ಸರ್ ಏನು? ಅವನು ಬಂದಾಗ ದೇವ್ರಿಲ್ಲ ಇದ್ದಾನೆ ಅಂದ್ರೆ ಇದ್ದಾನೆ ಅಂದಿ, ಇಲ್ಲ ಅಂದ್ರೆ ಇಲ್ಲ ಅಂದೆ. ಇದ್ದಾನೆ ಅಂತ ಗೊತ್ತಿಲ್ಲ, ನೀನೇ ಹುಡ್ಕೊಂಡಿ. ನಿನ್ನ ಆನ್ಸರ್ ಏನು ಅಂತ. ನನ್ನ ಆನ್ಸರ್ ಏನೂ ಇಲ್ಲ ಅಂದ. ಅವರೆಲ್ಲ ಬಂದವರು ತಮ್ಮ ಅಭಿಪ್ರಾಯಕ್ಕೆ ನನ್ನ ಸಿಗ್ನೇಚರ್ ಹಾಕ್ಕೊಳ್ಳೋಕೆ ಬಂದಿದ್ರು ಅಷ್ಟೇನೆ. ಅವರೆಲ್ಲ ತಮ್ಮ ಅಭಿಪ್ರಾಯ ತೊಗೊಂಡು ಬಂದಿದ್ದಾರೆ. ಅವರು ಒಬ್ಬನಿಗೆ ಗೊತ್ತಿ ದೇವ್ರಿದ್ದಾನೆ ಅಂತ ನಂಬಿಕೊಂಡೇ ಬಂದಿದ್ದಾನೆ. ನಾ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತ ಅವನಿಗೆ? ಇಲ್ವಾ? ಹೇಗೆ ಇಲ್ಲ ಅಂತ ಹೇಳಿ ನೋಡು, ಹೇಗೆ ತೋರಿಸ್ತೀಯ ಅಂತ. ಯಾಕೆ ಚರ್ಚೆ? ಅವನ ಮನಸ್ಸಲ್ಲಿ ಶ್ರದ್ಧೆ ಇದ್ರೆ ಇದ್ದಾನೆ, ಶ್ರದ್ಧೆ ಇಲ್ಲ ಅಂದ್ರೆ ಇಲ್ಲ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ ಮಾತದು. ನಿಮ್ಮ ಮನಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂತ ಶ್ರದ್ಧೆ ಆದರೆ ಕಲ್ಲು ಕೂಡ ದೇವರಾಗ್ತದೆ. ಅದೇ ನಮ್ಮ ಪರಂಪರೆ ಹೇಳ್ಕೊಡೋದು, ವಿಗ್ರಹ ಮಾಡಿ ಪೂಜೆ ಮಾಡೋದು ಉದ್ದೇಶ ಅದು. ನಿನಗೆ ಶ್ರದ್ಧೆ ಇದ್ರೆ ಕಲ್ಲು ಕೂಡ ದೇವರಾಗ್ತದೆ, ಶ್ರದ್ಧೆ ಇಲ್ಲದೆ ಹೋದರೆ ದೇವರು ನಿಂತರೂ ಕಲ್ಲಾಗತ್ತೆ. ಆದ್ದರಿಂದ ಅವ್ರ ನಂಬಿಕೆನ ಹಾಳು ಮಾಡೋ ಮನಸ್ಸಿಲ್ಲ ನನಗೆ ಅಂತ. ಅದನ್ನು ನೋಡ್ದ ನೋಡ್ದ, ನೂರಾರು ಜನ ಬರೋದು, ಪರಿವರ್ತನೆ ಆಗಿ ಕಣ್ಣಲ್ಲಿ ನೀರು ಸುರಿಸ್ತಾರೆ, ಕಾಲು ಮುಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ, ಪರಿವರ್ತನೆ ಆಗೋದನ್ನು ಕಂಡ. ಹುಣ್ಣಿಮೆ ದಿವಸ ಬಂತು. ಇವನು ಹೇಳ್ದ, ಮಹಾಕಾಶ್ ಬಾಪ ಚರ್ಚೆ ಮಾಡ್ಬೇಕಂದೆಯಲ್ಲ, ಅದೇನೋ ಬಾ ಅಂದ. ಅವನು ಎದ್ದು ನಿಂತು ದೀರ್ಘದಂಡ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಂಡು, ಮಹಾರಾಯ ಚರ್ಚೆ ಮಾಡೋದೇನಿಲ್ಲ, ನನ್ನ ಶಿಷ್ಯನನ್ನಾಗಿ ತೊಗೊಂಬಿಡು, ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ದ. ಅವತ್ತಿನಿಂದ ಮಹಾಕಾಶ್ಯಪ ಬುದ್ಧನ ಶಿಷ್ಯ ಆದ ಅಂತ ಹೇಳ್ತಾರೆ.

0: You're listening to Radio Sarang, 107.8 FM.
1: ಯಾವಾಗಲೂ ಬುದ್ಧಿ ಪ್ರಧಾನವಾದದ್ದೇನಿದೆಯಲ್ಲ ಅದು ಬಹಳ ಗಟ್ಟಿಯಾಗಿ ಉಳಿಯೋದಲ್ಲ, ಹೃದಯ ಪ್ರಧಾನವಾಗಿದ್ದದ್ದು ಬಹಳ ದಿವಸ ಇರುತ್ತೆ. ನಾವು ಶಿಕ್ಷಣದಲ್ಲಿ ಕೂಡ ಅದೇ ಹೇಳ್ತೀನಿ ನಾನು, ಎನಿಥಿಂಗ್ ದ್ಯಾಟ್ ಗೋಸ್ ಟು ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ, ಎನಿಥಿಂಗ್ ದ್ಯಾಟ್ ಗೋಸ್ ಟು ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ. ನಾನು ಓದಿದಂಥ ಇಕ್ವೇಷನ್ನು ಡೆರಿವೇಷನ್ನು ಏನು ಕಲಿತೇನೆ ಕಾಲೇಜಲ್ಲಿ 3 ತಿಂಗಳಲ್ಲಿ ಮರೆತು ಹೋಗಿರುತ್ತೆ, ನೋಡಿದಂಥ ಸಿನಿಮಾ 10 ವರ್ಷ ನೆನಪಿರುತ್ತೆ. ಯಾಕೆ? 3 ತಾಸು ನೋಡಿದಂಥ ಸಿನಿಮಾ ಉಳ್ಕೊಂಡಿರುತ್ತಲ್ಲ, 2 ವರ್ಷ ಕಲ್ತಂಥ ಸೈನ್ಸ್ ನೆನಪಿಲ್ಲ ನಿಮಗೆ. ಯಾಕೆ? ಇದು ಬುದ್ಧಿಗೆ ಹೋಯ್ತು. ಆದ್ದರಿಂದ ಬುದ್ಧ ಮಾಡಿದ ಉದ್ದೇಶ ಅದು, ಯಾವುದನ್ನು ಹೇಳಬೇಕೋ ಹೃದಯದ ಮೂಲಕ ಹೇಳಬೇಕು ಅಂತ ಹೋದವನು ಮಹಾಕಾಶ್ಯಪ. ಬುದ್ಧಿಗೆ ಹಾಕ್ಕೊಂಡಿದ್ದ, ಅವನಿಗೆ ಅರ್ಥ ಆಯಿತು ಬುದ್ಧಿ ಕೆಲಸ ಇಲ್ಲ ಇಲ್ಲಿ, ಹೃದಯದ ಕೆಲಸ ಅಂತ. ಎಷ್ಟರ ಮಟ್ಟಿಗೆ ಶಿಷ್ಯ ಆಗಿಬಿಟ್ಟ ಮಹಾಕಾಶ್ಯಪ ಅಂತಂದರೆ, ಬುದ್ಧ ಹೇಳಿದ ನಾನು ಹೋದ ಮೇಲೆ ಗಣದ ನಾಯಕತ್ವ ಮಹಾಕಾಶ್ಯಪನೇ ವಣಿಸ್ಕೋಬೇಕು ಅಂತ ಮಟ್ಟಕ್ಕೆ ಹೋದ ಮನುಷ್ಯ. ಆದರೆ 2 ಭಾಗ ಇದೆ ಕಥೆಯೊಳಗೆ, 2 ರೀತಿ ಕಥೆಗಳಿದ್ದಾವೆ. ನಾನು ಎಸ್ ಕೆ ರಾಮಚಂದ್ರ ಅವರು ಬರೆದಂಥ ಪುಸ್ತಕ ಬೋಧಿಯ ಬೆಳಕು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಒಬ್ಬರು ಬೇರೆ ಕೇಳಿದರು ನನಗೆ, ಈ ಪುಸ್ತಕದ ಎಲ್ಲಿ ಸಿಗ್ತಾವೆ ಡಾಕ್ಯುಮೆಂಟ್ಸ್ ಎಲ್ಲ ಅಂತ. ಅಶ್ವಘೋಷ ಅನ್ನೋನು ಬರೆದ ಪುಸ್ತಕ ಇದೆ, ಅವನು 1ನೇ ಶತಮಾನದಲ್ಲಿ ಬರೆದಂಥದ್ದು. ಅವನು ಕ್ರಿಸ್ತ ಪೂರ್ವದಲ್ಲಿ 1 ಶತಮಾನನೋ ಅಥವಾ ಕ್ರಿಸ್ತ ಆದ್ಮೇಲೆ 1 ಶತಮಾನನೋ ಸ್ವಲ್ಪ ದ್ವಂದ್ವ ಇದೆ. ಸುಮಾರು 1ನೇ ಶತಮಾನದಲ್ಲಿ ಆತ ಬುದ್ಧ ಚರಿತ ಅಂತ ಬರೆದ ಪುಸ್ತಕ, ಬುದ್ಧ ಚರಿತಂ ಅಂತ ಬರೆದ, ಸಂಸ್ಕೃತದಲ್ಲಿ ಬರೆದ ಪುಸ್ತಕ ಅದು. ಅದೇ ನಮಗೆ ಮೊದಲು ಸಿಕ್ಕಂಥ ಆಕರ ಗ್ರಂಥ. ಆಮೇಲೆ ಪಾಲಿ ಭಾಷೆಯಲ್ಲಿ ಕೆಲವು ಪುಸ್ತಕಗಳಿದ್ದಾವೆ, ಅಶ್ವಘೋಷನ ಪುಸ್ತಕ ಆಗ್ತದೆ. ಆತ ಕುತೂಹಲದಿಂದ ಓದಬೇಕು ಅನ್ನೋರು ಎಸ್ ಕೆ ರಾಮಚಂದ್ರ ಇವರು, ನನ್ನ ಗುರು ಸಮಾನರು, ಅತ್ಯಂತ ಅದ್ಭುತ ಜ್ಞಾನಿಗಳವರು. ಅವರು ಬರೆದಂಥ ಪುಸ್ತಕ ಬೋಧಿಯ ಬೆಳಕು ಅಂತ. ಬೋಧಿಯ ಬೆಳಕು ಅಂದರೆ ಅದು ಇಡೀ ಪೂರ್ತಿ ಜೀವನ ಬರೆದಿಲ್ಲ, ಅಲ್ಲಲ್ಲಿ ಇವನು ಆರ್ಟಿಕಲ್ ಬರೆದದ್ದು, ಜೀವನ ಮ್ಯಾಗಝೀನಿಗೆ ಬರೆದಂಥ ಆರ್ಟಿಕಲ್ ಎಲ್ಲ ಕೂಡಿಸಿ ಒಂದು ಪುಸ್ತಕ ಮಾಡಿದ್ದಾರೆ. ಬಹಳ ಸಂಗ್ರಹಯೋಗ್ಯವಾದಂಥ ಪುಸ್ತಕ, ಅದನ್ನು ಗಮನಿಸ್ಬೋದು ತಾವು. ಅಲ್ಲಿ ಬರುವಾಗ 2 ಥರದ ಕಥೆಗಳು ಬರ್ತಾವೆ ಮಹಾಕಾಶ್ಯಪನ ಬಗ್ಗೆ. ಒಂದು, ಮಹಾಕಾಶ್ಯಪ ಬುದ್ಧನ ಜೀವನದ ಒಂದು ಭಾಗ ಆಗಿಬಿಟ್ಟ, ಪಕ್ಕದಲ್ಲೇ ಕೂತಿರ್ಬೇಕಂತೆ. ಬುದ್ಧನಿಗೆ ನೀರಡಿಕೆ ಆದರೆ ಅವನಿಗೆ ಮೊದಲು ಗೊತ್ತಾಗ್ತಿತ್ತಂತೆ, ನೀರು ಕೊಡ್ರಿ ಬುದ್ಧನ ನೀರಡಿಕೆ ಆಗಿದೆ, ಹಸಿವೆ ಆಗಿದೆ ಅವನಿಗೆ ಅಂತ ಹೇಳಬೇಕು. ಅಂದರೆ ಜನ ಎಲ್ಲಿಗೆ ಬಂದುಬಿಟ್ರು ಅಂದರೆ ಮಹಾಕಾಶ್ಯಪನ ಕೇಳಿದ್ರೆ ಗೊತ್ತಾಗ್ಬಿಡತ್ತೆ ಅಂತ. ಒಂದು ದಿವಸ ಶ್ರಾವಸ್ತಿಯಿಂದ ಜನ ಬಂದರು, ಬಂದು ನಮ್ಮೂರಿಗೆ ಬಂದಿಲ್ಲ ನೀವು ಭಾಳ ದಿವಸ, ಮನೆ ನಮ್ಮೂರಿಗೆ ಅಂತ ಕೇಳಿದರು. ಆಯಿತು ಬರ್ತೀನಿ ಅಂದ ಬುದ್ಧ. ಇವನು ಜೋರಾಗಿ ಗಹಗಹಿಸಿ ನಗೋಕೆ ಶುರು ಮಾಡಿಬಿಟ್ಟ ಮಹಾಕಾಶ್ಯಪ. ಏನು ಉದ್ದಡ್ತಾನ ಅಂದ್ರು ಅವರು. ಬುದ್ಧ ಮಾತಾಡ್ತಾ ನಗ್ತಾನಲ್ಲ ಇವನು, ಯಾಕೆ ನಗ್ತಿ ಅಂತ ಕೇಳಿದ್ರು ಅವನ್ನ. ಅವಳು ಸುಮ್ಮನೆ ಪ್ರೀತಿ ಎಂದು ಹೇಳ್ತಾನೆ ಬರ್ತೀನಿ ಬರ್ತೀನಿ ಅಂತ, ಬರಲ್ಲ ಅವನು, ಯಾಕಂದ್ರೆ 48 ತಾಸಿಗೆ ದೇಹ ಬಿಡ್ತಾನೆ ಅವನು, ಅಲ್ಲೇ ಬರ್ತಾನೆ ನಿಮ್ಮೂರಿಗೆ ಅಂದ. ಅವ್ರಿಗೆ ಗಾಬರಿ, ಅಯ್ಯೋಕರ್ಮ 48 ತಾಸಿಗೆ ದೇಹ ಬಿಡ್ತಾನೆ ಬುದ್ಧ? ಹೌದು ಬಿಡ್ತಾನೆ ಬುದ್ಧ, ಬಿಡ್ತಾನೆ ದೇಹ. ಬುದ್ಧನ ಕೇಳಿದ್ರಂತ ಹಿಂಗೆ ಮಾತಾಡ್ತಾನಲ್ಲ ಇವನು ಅಂತ. ಬುದ್ಧ ಹೇಳಿದಂತೆ ಮಹಾಕಾಶ್ಯಪ ಹೇಳ್ತಿರ್ಬೇಕಾದ್ರೆ ಸತ್ಯ ಇರಬೇಕದು, ಇರಬೇಕದು. ಹಾಗೆ ಆಯಿತು, ಮುಂದೆ 48 ತಾಸಿಗೆ ಯಾವುದೋ ಒಂದು ವಿಶುದ್ಧ ಪದಾರ್ಥ, ನಾಳೆ ಹೇಳ್ತೀನಿ ಅದನ್ನು, ತೊಗೊಂಡಾಗ ಅವನು ತೀರ್ಕೊಳ್ಳೋ ಪ್ರಸಂಗ ಬಂದಾಗ ಮಹಾಕಾಶ್ಯಪ ಪಕ್ಕದಲ್ಲೇ ಇದ್ದಾನೆ, ಆನಂದ ಇದ್ದಾನೆ, ಹೊತ್ಕೊಂಡು ಹೋಗ್ತಾರೆ, ಹಾಸಿಗೆ ಹೊತ್ಕೊಂಡು ಹೋಗ್ತಾರೆ ಅವನ. ಅಲ್ಲಿ ಇಳಿಸಿದಾಗ ಕೊನೆ ಮಾತನ್ನು ಬುದ್ಧ ಹೇಳಿ, ಆಯಿತು ಇನ್ನೂ ಕಲಿಯೋದು ಬೇಕಾದಷ್ಟಿದೆ, ಇದನ್ನು ದಯವಿಟ್ಟು ನೆನಪಿಡಬೇಕು, ಕಡೇ ಮಾತು ಬುದ್ಧಂದು ಏನಿದೆ ಅಂತ. ತನ್ನ ಬುದ್ಧನ ಜ್ಞಾನವನ್ನು ಹೇಳೋದು ಹೇಳಿ ಇನ್ನೂ ಕಲಿಯೋದು ಬೇಕಾದಷ್ಟಿದೆ ಅಂತ.

0: Radio Sarang 107.8 FM.
1: ಅದನ್ನು ಸಾಮಾನ್ಯ ಮೇಷ್ಟ್ರು ಹೇಳ್ತಾ ಇರ್ತೀನಿ ನಾನು ಇದನ್ನೆಲ್ಲ. 80 ವರ್ಷ ಬದುಕಿದಂಥ ಬುದ್ಧ, ಬೌದ್ಧತ್ವವನ್ನು ಪಡ್ಕೊಂಡಂಥ ಬುದ್ಧ, ಇನ್ನೂ ಕಲಿಯೋದು ಬೇಕಾದಷ್ಟಿದೆ ಅಂದಾಗ ನಾವೆಲ್ಲ ಕಲ್ತಿದ್ದೀವಿ ಅಂತ ಭ್ರಮೆಗೆ ಬಂದ್ರೆ ಎಂಥ ದುರಾದೃಷ್ಟರಾದು ಅಂತ ಹೇಳಿದಾಗ ಬುದ್ಧ ತಕ್ಕಂತ ದೇಹ ಬಿಡ್ತಾನೆ. ಅದೇ ಕ್ಷಣಕ್ಕೆ ಮಹಾಕಾಶ್ಯಪ ಮರದ ಕೆಳಗೆ ಕೂತವನು ಟಪ್ ಅಂದ್ವಿ ಅವನು ದೇಹ ಬಿಡ್ತಾನೆ. ಒಂದೇ ಕಾಲಕ್ಕೆ ಗುರು ಶಿಷ್ಯರಿಬ್ಬರು ದೇಹ ಬಿಡ್ತಾರೆ ಅಂತ ಇದನ್ನು ಹೇಳ್ತಾರೆ. ಇಟ್ಸ್ ನಾಟ್ ಎ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಮಾಸ್ಟರ್ ಆ್ಯಂಡ್ ಎ ಡಿಸೈಪಲ್, ಇಟ್ ಇಸ್ ಅ ಕಮ್ಯೂನಿಯನ್ ಬಿಟ್ವೀನ್ ದಿ ಮಾಸ್ಟರ್ ಆ್ಯಂಡ್ ಎ ಡಿಸೈಪಲ್. ಮಾತಿಲ್ಲದ ಭಾಷೆ ಅಂತ ನೀನು ಹೇಳಿದೆ ನಾನು, ಮಾತಿಲ್ಲದ ಭಾಷೆ ಅವ್ರದ್ದಾಗಿತ್ತು, ಅಷ್ಟು ಸಮಾಧಿ ಆಗಿದ್ರು ಅಂತ. ಇನ್ನೊಂದು ಕಡೆಗೆ ಪಾಲಿ ಯಾವುದೋ ಗ್ರಂಥದಲ್ಲಿ ಬರ್ತದೆ, ಅದೆಷ್ಟು ಅಥೆಂಟಿಕ್ ಅಂತ ಗೊತ್ತಿಲ್ಲ. ಅದರ ಪ್ರಕಾರ ಬುದ್ಧ ನಿರ್ವಾಣ ಆದಮೇಲೆ ಮಹಾಕಾಶ್ಯಪನೇ ಸ್ವಲ್ಪ ದಿವಸಗಳವರೆಗೂ ಆತ ಅದು ಗಣನಾಯಕ ಆಗಿ ಅದಕ್ಕೆ ನಾಯಕ ಆಗಿ ನಡೆಸಿದ ಅನ್ನೋ ಮಾತು ಬರ್ತದೆ. ಯಾವುದು ಸರಿಯೋ ಯಾವ್ದು ತಪ್ಪೋ 2600 ವರ್ಷಗಳ ಅಂತರ ಮೇಲೆ ಚರ್ಚೆ ಮಾಡೋ ಕಾರಣ ಇಲ್ಲ. ಆದರೆ ಒಂದು ಸತ್ಯ ಅಂದರೆ ಮಹಾಕಾಶ್ಯಪನಂಥ ಜ್ಞಾನಿ ಕೂಡ, ಶಾಸ್ತ್ರಜ್ಞಾನಿ ಕೂಡ ಹೃದಯದ ಭಾಷೆಗೆ ಕರಗಿ ಸೇವಕನಾದ ಅನ್ನೋದು ಮರಿಬೇಕು. ಅಂದರೆ ಜ್ಞಾನ ಹೃದಯದ ಮುಂದೆ ಕರಗಬೇಕು ಅನ್ನೋದನ್ನು ಸಾಕ್ಷಾತ್ಕಾರ ಮಾಡಿದಂಥದ್ದು ಈ ಮಹಾಕಾಶ್ಯಪ ಹಾಗೆ ಬದುಕಿದ್ದವನು.

0: Radio Sarang 107.8 FM.
1: ಮೋಕಿದ ಬಂಧುಲೆ,
2: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡುನ ಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯಿನಕ್ಲಿನ ಅತ್ತಂಡ ತೀರ್ ಪೋಯಿನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪೊಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರು ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ

0: ಮೋಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
0: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇರ್ದು ಈ ಪ್ರಕಟಣೆ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಕರದ ಪಾಲೆಡು ಅಜ್ಜರ್ನ ಕಚ್ಚದ ಮುನ್ನಿಗೆ ಬೋರದ ಬತ್ತಲು ಸಿರಿ ಅದ್ಭುತವಾಯ್ನ ಕಡೆ ಕಣ್ಣಡು ಕೊಡಿದುಕ್ಕದೆತ್ತಿರು ಪಾಡ್ದನೋಡು ಸಾಮಾನ್ಯವಾದ ಬರ್ಪನವು ಅತೆ ಐನು ರಿಪೀಟ್ ಆಯರ ಬಲ್ಲಿ ಆ ಶಬ್ದವನ್ನು ಪಣಪಿನಕ್ಕೆ ರಾಮಕ್ಕ ಮುಗೀರ್ತಿ ಪಣಪಿರು ಬೇತೆ ಸಂದರ್ಭಡು ಪಂಡು ಪೊರಿಕ ಪಾತೆರ ಕಟ್ಟುಕೊರಿ ಬುತ್ತಿ ಏತು ಬುಟ್ಟ ಬರುಮದಿ ಮಾಯ ಯಾನು ಕೊಟ್ಟರಾಡಿದ ಅರಮನೆಗೆ ಬತ್ತಿ ಬೊಕ್ಕ ಒಂಜಿತ್ತು ನಾವು ಏಲಿಸಿರು ತುಪ್ಪೆ ಆಡು ಯಾನು ಬರೊಡ್ಡು ದುಂಬುಗೆನ ಪಡ್ಡಾಯಿಡು ನೂರಿ ಕಕ್ಕೆ ಮೂಡಾಯಿಡು ಬಿಡದಂದಿತ್ತುಂಡು ಏನಾನು ಸೋಪವಡಿ ಮದಿಮಾಯ ಅಂದು ಪಂಡೇರು ಸಾಮು ಕಡೆ ಕಣ್ಣಡು ಕೊಡಿ ಉಚ್ಚಿತ್ತಾನ ಬುಡ್ಪೆರು ಆ ಉಚ್ಚಿತ್ತಾನ ಪಣಪಿನ ಚಿತ್ರ ಒಂಜಿ ಶಬ್ದ ನಂಗೆ ಏರೆಕಲ ಗೊತ್ತಿದ್ದೀನಿ ದುಃಖ ಒಂದು ಪಣಪಿನ ಉಚ್ಚಿತ್ತಾನ ಪಣಪಿನ ಚಿತ್ರ ಒಂಜಿ ಶಬ್ದ ಉಂಡು ಅಂದ್ರೆ ನಂಗೆ ಗೊತ್ತುಂಡ ಅಮೀನ್ರೆ ಯಾನು ಕೇಂದ್ರ ಜೀವ ಬಹುಶಃ ಊಂಚಿಯಿಂದ ಪಣಪಿನಕ್ಕೆ ಶ್ರೇಷ್ಠ ಮಲ್ಲ ಒಂದು ತುಳುಟು ಉಂಡು ಬಹುಶಃ ಆ ಮೂಲೋಡ್ದ ಪತನದನ್ನ ಆಯ್ನ ಮೂಲ ಎಂಚಿನ ಅಂದು ಪಂಡಿತು ಓಡಾವು ನಮ್ಮ ಆಡ ಕೊಡಿದುಕ್ಕೋ ಅಂದ ಪಣಪಿನ ಆರು ಪಣಂದೆ ದಯಾಂಡ ಒಂಜಿ ಕಡೆ

ಆಳುತ್ತಿವೆ ಹೌದು ಅಂತ ಅನ್ನಿಸ್ತದೆ ನಮಗೆ. ಪುಸ್ತಕಗಳೇ ಈ ಜಗತ್ತನ್ನು ಆಳುತ್ತವೆ. ಮೊಬೈಲ್ನಲ್ಲಿ ಇದನ್ನು ಕೇಳಿರ್ಬೋದು. ಮೊಬೈಲ್ ಹೇಳುತ್ತದೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಪುಸ್ತಕ ಹೇಳುತ್ತದೆ, ನನ್ನನ್ನು ತಲೆ ತಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ತಿ ಬದುಕು. ಹಳೆಗನ್ನಡದ ಬಗ್ಗೆ ನಾನು ಹೇಳಿದರೆ ನಿಮ್ಗೆ ಕಷ್ಟ ಆಗ್ಬೋದು. ಮೊದಲು ಆಧುನಿಕ ಕನ್ನಡದ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಯಾವ ಪುಸ್ತಕವನ್ನು ಎತ್ತಿಕೊಂಡು ಓದಿದರೆ ಏನು ಸಿಗುತ್ತೆ ಅನ್ನೋದನ್ನು ಒಂದಿಷ್ಟು ಗಮನ ಹರಿಸಲಿಕ್ಕೆ ಪ್ರಯತ್ನ ಪಡುವುದು ಮಾತ್ರ ನನ್ನ ಉದ್ದೇಶ ಅಂತ ಅಂದ್ಕೊಳ್ತೇನೆ. ಸಾಹಿತ್ಯ ಅಂದರೆ ಕೇವಲ ಪದ್ಯ ಅಲ್ಲ, ಕಥೆ ಇದೆ, ಕಾದಂಬರಿ ಇದೆ, ನಾಟಕಗಳಿದ್ದಾವೆ, ಕವಿತೆಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ನಾನಿವತ್ತು ಬಹಳ ಮುಖ್ಯವಾಗಿ ಎತ್ತಿಕೊಂಡಿರ್ತಕ್ಕಂಥದ್ದು ಕವಿತೆಗಳನ್ನೇ. ಯಾಕೆ ಅಂದರೆ ಕಥೆಯನ್ನು ಉದಾಹರಣೆ ಕೊಟ್ಟರೆ ದೊಡ್ಡ ಕತೆ ಹೇಳಬೇಕಾಗ್ತದೆ, ನೀವು ಒಂದು ಗಂಟೆ ಕೊಡುವುದಿಲ್ಲ ನನಗೆ. ಕಾದಂಬರಿ ಹೇಳಬೇಕಾದ್ರೆ ಗಂಟೆಗಟ್ಟಲೆ ಬೇಕಾಗ್ತದೆ, ನನಗೆ ಅಷ್ಟು ಸಮಯ ಕೊಡುವುದಿಲ್ಲ. ಆದರೆ ಕವಿತೆಯ ತುಣುಕುಗಳನ್ನು ಹೇಳಲಿಕ್ಕೆ ನನ್ನ ಸಮಯಾವಕಾಶದಲ್ಲಿ ಅವಕಾಶ ಇದೆ, ಮತ್ತು ಕುಂಬಳೆಯವರು ಸ್ವಲ್ಪ ದಾನ ಮಾಡಿದ್ದಾರೆ ಅಧ್ಯಕ್ಷರು ನನಗೆ ಸಮಯವನ್ನು. ಆ ದೃಷ್ಟಿಯಿಂದ ಆ ಸೀಮಿತವಾದಂಥ ಅವಧಿಯಲ್ಲಿ ನಾನು ವಿಷಯವನ್ನು ಎತ್ತಿಕೊಳ್ಳುತ್ತೇನೆ. ನಾನು ಯಾವಾಗಲೂ ಏನಾದರೂ ಓದಿದರೆ ನಂಗೆ ತುಂಬ ಇಷ್ಟ ಆದರೆ ಒಂದೋ ಅದನ್ನು ಡೈರಿಯಲ್ಲಿ ಬರೆದಿಡ್ತೇನೆ, ಇಲ್ಲದೇ ಇದ್ದರೆ ನಾಲ್ಕು ಜನರಿಗೆ ಹೇಳ್ತೇನೆ, ಯಾಕೆಂದ್ರೆ ನನಗೆ ಒಳಗಡೆ ಗಟ್ಟಿಯಾಗುತ್ತೆ. ಉದಾಹರಣೆಗೆ ನನ್ನ ಡೈರಿಯಲ್ಲಿ ಒಂದು ಪೇಜಲ್ಲಿ ಭಾಳ ದೊಡ್ಡದಾಗಿ ಒಂದು ಬರೆದಿದ್ದೇನೆ, ಎಲ್ಲ ಓದಿದ್ದು. ಇದು ಸಾಹಿತ್ಯದ್ದಲ್ಲ. ನಾವು ನಗುವಾಗ ಗುಂಪಿನಲ್ಲಿ ನಗಬೇಕು, ಅಳುವಾಗ ಒಬ್ಬರೇ ಅಳಬೇಕು. ಒಬ್ಬರೇ ನಕ್ಕರೆ ಹುಚ್ಚ ಎನ್ನುತ್ತಾರೆ, ಗುಂಪಿನಲ್ಲಿ ಅತ್ತರೆ ನಾಟಕ ಎನ್ನುತ್ತಾರೆ. ಇದನ್ನು ನನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ, ಯೋಚನೆ ಮಾಡಿ ನೋಡಿ, ಮತ್ತೆ ಎಷ್ಟು ಒಳ್ಳೆ ಮಕ್ಕಳಿದ್ದಾರೆ ಸರ್. ನಾನು ಹೇಳ್ತಾ ಇರೋದು, ನೀವು ಕಿವಿ ಕೊಟ್ಟರೆ ಒಳ್ಳೆಯದು ಸಿಗ್ತದೆ, ಕಿವಿ ಕೊಡದಿದ್ದರೆ ಸಿಗೋದಿಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ಹೇಳ್ತಾ ಇರೋದು ಬಿಡಿ, ಈ ಮಕ್ಕಳಿಗೋಸ್ಕರ ಒಂದು ಬೋನಸ್. ಇತ್ತೀಚೆಗೆ ಒಂದು ಜೋಕ್ ಓದಿದೆ ಮಕ್ಕಳೇ, ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಹೊತ್ತು ನಗ್ತಾ ಇದ್ದೆ. ನಿಮಗೂ ಹೇಳಿಬಿಡ್ತೇನೆ ಅದನ್ನು. ಇದು ನನ್ನ ವಿಷಯದ ಹೊರತುಪಡಿಸಿದ್ದು, ಮತ್ತು ನೀವು ಕಿವಿ ಕೊಡ್ತೀರಿ ನನ್ನ ಮುಂದಿನ ಮಾತಿಗೆ ಅನ್ನೋ ದೃಷ್ಟಿಯಿಂದ. ಒಬ್ಬ ಹುಡುಗ ಪಾರ್ಲಿಮೆಂಟ್ ಭವನದ ಹತ್ತಿರ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದ. ಸೈಕಲ್ ಪಂಚರ್ ಆಯಿತು. ಪಂಚರ್ ಆದ ತಕ್ಷಣ ತಗೊಂಡು ಹೋಗಿ ಪಾರ್ಲಿಮೆಂಟ್ ಭವನಕ್ಕೆ ಅದನ್ನು ಒರಗಿಸಿ ನಿಲ್ಲಿಸಿದ. ಇತ್ತೀಚಿನ ಘಟನೆ ನೆನಪು ಮಾಡ್ಕೊಳ್ಬೇಡಿ, ಮಾಡ್ಕೊಳ್ಬೇಡಿ ಅಂದರೆ ಮಾಡ್ಕೊಳ್ತೀರಿ. ಅವ ಒರಗಿಸಿ ನಿಲ್ಲಿಸಿದ. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಓಡಿ ಬಂದರು. ಓಡಿ ಬಂದು, ಏ ಹುಡುಗ ಎಂತ ಮಾಡ್ತಾ ಇದ್ಯಾ ಅಂತ ಕೇಳಿದರು. ಇವ ಸುಮ್ಮನೆ ನೋಡಿದ ಅವರನ್ನು. ಏ, ಇಲ್ಲಿಗೆ ರಾಷ್ಟ್ರಪತಿಗಳು ಬರ್ತಾರೆ ವರ್ಷಕ್ಕೆ ಎರಡು ಸಲ, ಗೊತ್ತುಂಟ ನಿನಗೆ? ಇನ್ನೊಬ್ಬ ಹೇಳಿದ, ಏ ಪ್ರಧಾನಮಂತ್ರಿಗಳು ಬರ್ತಾರೆ ಅಧಿವೇಶನ ಆಗುವಾಗ, ನಿಮ್ಗೆ ಗೊತ್ತುಂಟ? ಏ, ತನ್ನ ಹೇಳ್ತಾ ಇರೋದು ನೀವು ಕೂಡ ಓದಬೇಕು, ಓದಿದ್ದರಲ್ಲಿ ಒಳ್ಳೆಯದು ಸಿಕ್ಕಿದಾಗ ಬರೆದಿಟ್ಕೊಳ್ಬೇಕು, ಮುಂದಕ್ಕೆ ಆಸ್ತಿ ಆಗುತ್ತೆ. ನಾನು ಬಿ ಎಂ ಶ್ರೀ ಅವರಿಂದ ಪ್ರಾರಂಭ ಮಾಡ್ತೇನೆ, ಆಧುನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಬಿ ಎಂ ಶ್ರೀ ಅವರು ಇಂಗ್ಲಿಷ್ ಗೀತಗಳನ್ನು ಕನ್ನಡಕ್ಕೆ ತಂದರು, ಗೋಲ್ಡನ್ ಟ್ರೆಜರಿಯನ್ನು ಕನ್ನಡಕ್ಕೆ ತಂದರು. ಅದರ ಒಂದು ಪದ್ಯದ ಒಂದು ತುಣುಕನ್ನು ಎತ್ತಿಕೊಳ್ತೇನೆ ನಿಮಗೆ ಇಷ್ಟಕ್ಕೋಸ್ಕರ. ಹ್ಯಾಪಿ ಲೈಫ್ ಅಂತ ಒಂದಿದೆ, ಹ್ಯಾಪಿ ಲೈಫ್ ಅಂತ, ಅದನ್ನು ಸುಖ ಜೀವನ ಅಂತ ಅವರು ಟ್ರಾನ್ಸ್ಲೇಟ್ ಮಾಡಿದರು. ಎಷ್ಟು ಚೆನ್ನಾಗಿದೆ, ಒಂದು ಜೀವನ ಮೌಲ್ಯವನ್ನು ಎಷ್ಟು ಚೆನ್ನಾಗಿ ಪ್ರತಿಪಾದಿಸ್ತದೆ ಅಂದರೆ ಅದರ ಸಾಲುಗಳು ಹೀಗಿವೆ. ರಾಗಗಳು ತನಗೆ ಒಡೆಯರಾಗದವಲು ಆಳುವನು, ಜೀವವನ್ನು ಸಾವಿಗೆ ಅಣಿಮಾಡಿ ಬಾಳುವನು, ಎಂತೂ ದಣಿವಲವೆಂದು ನೆರೆಯ ಮೆಚ್ಚೆಂತೆಂದು ಮಿಡುಮಿಡುಕಿ ಲೋಕವನ್ನು ಕಟ್ಟಿಕೊಳ್ಳದವನು. ಬೇಡ, ಮುಂದಕ್ಕೆ ಬೆಳೆಸೋದಿಲ್ಲ ನಾನು, ಇದಿಷ್ಟು ಸಾಕು ನನಗೆ, ಒಂದು ಗಂಟೆ ಮಾತಾಡ್ಲಿಕ್ಕಾಗ್ತದೆ. ರಾಗಗಳು ತನಗೆ ಒಡೆಯರಾಗದವಲು ಆಳುವನು ಅಂದರೆ ಅರ್ಥ ಏನು ಅಂದರೆ, ನಮ್ಮ ಈ ಐದು ಇಂದ್ರಿಯಗಳಿದ್ದಾವಲ್ಲ, ಪಂಚೇಂದ್ರಿಯಗಳು ಅಂತ ಕರೀತೇವೆ, ಅದರ ಆಕರ್ಷಣೆಗೆ ಒಳಗಾಗಿ ನಾವು ಬದುಕನ್ನು ಕಳ್ಕೊಳ್ಬಾರ್ದು. ಕಣ್ಣು ನಾವು ಹೇಳಿದಾಗೆ ಕೇಳಬೇಕು, ಕಣ್ಣು ಹೇಳಿದಾಗೆ ನಾವು ಕೇಳೋದಲ್ಲ, ನಾಲಿಗೆ ನಾವು ಹೇಳಿದಾಗೆ ಕೇಳಬೇಕು, ನಾಲಿಗೆ ಹೇಳಿದಾಗ ಕೇಳಿದ್ರೆ ನೀನು ಹಾಳಾಗಿ ಹೋಗ್ತೀಯ. ನೀನು ಸುತ್ವಾಗಿರ್ಬೇಕು ಅಂದರೆ ಈ ಐದು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೋ. ರಾಗಗಳು ತನಗೆ ಒಡೆಯರಾಗದ ಒಲು ಆಳುವನು, ಜೀವವನ್ನು ಸಾವಿಗೆ ಅಣಿಮಾಡಿ ಬಾಳುವನು. ನಾನು ಸಾಯಬಾರ್ದು ಅಂತ ಯೋಚನೆ ಮಾಡುವುದಲ್ಲ, ಅದು ರಾಕ್ಷಸರ ಬುದ್ಧಿ. ಜೀವವನ್ನು ಸಾವಿಗೆ ಅಣಿಮಾಡಿ ಬಾಳುವನು, ಎಂತು ದಣಿವಲವೆಂದು ನೆರೆಯ ಮೆಚ್ಚೆಂತೆಂದು ಮಿಡುಮಿಡುಕಿ ಲೋಕವನ್ನು ಕಟ್ಟಿಕೊಳ್ಳದವನು. ಎಷ್ಟು ಚೆನ್ನಾಗಿದೆ ಸಾಹಿತ್ಯದ ಜೀವನ ಮೌಲ್ಯ, ಯೋಚನೆ ಮಾಡಿ. ಬಿ ಎಂ ಶ್ರೀಯವರನ್ನ ಪಕ್ಕಕ್ಕಿಟ್ಟೆ, ಉಳಿದದ್ದು ನೀವು ಓದಿ, ಇಂಗ್ಲಿಷ್ ಗೀತೆಗಳಲ್ಲಿದೆ. ಎರಡನೇದಾಗಿ ಎತ್ಕೊಳ್ಳೋದು ಕುವೆಂಪು ಅವರು. ಕುವೆಂಪು ಅವರನ್ನ ಮರೆತು ನಾವು ಸಾಹಿತ್ಯವನ್ನು ಸ್ಮರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸಾವಿರಾರು 75ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಬರೆದಿರ್ತಕ್ಕಂಥ ಕುವೆಂಪು ಅವರ ಒಂದೊಂದು ಕೃತಿಗಳು ಕೂಡ ಜೀವನ ಮೌಲ್ಯದ ಪ್ರತಿಪಾದನೆ. ಆದರೆ ನಾನು ಎತ್ಕೊಳ್ಳೋದು ಅವರ

ಹೆಬ್ಬಾಳೆ ತಟ್ಟಬೇಕಾದಂತ ಮನಸ್ಸು ಬೆಳಿಬೇಕು ನಮ್ಗೆ. ವಿಶ್ವಮಾನವರು ನಾವು, ಮನುಷ್ಯ ಪ್ರತಿನಿಧಿಗಳು ಅಂತ. ಅಯ್ಯೋ ನಾನು ಪದ್ಯನೇ ಹೇಳಲಿಲ್ಲ, ನೀ ಚಪಾಳೆ ಹೊಡೆದ್ರಲ್ಲ. ಆ ಪದ್ಯ ಹೇಗಿದೆ ಅಂದ್ರೆ, ಓ ನನ್ನ ಚೇತನ, ನನಗೆ ನಾನೇ ಬುದ್ಧಿ ಹೇಳ್ಕೊಳ್ಬೇಕು. ಓ ನನ್ನ ಚೇತನ, ಆಗು ನೀ ಅನಿಕೇತನ, ರೂಪ ರೂಪಗಳನ್ನು ದಾಟಿ, ನಾಮ ಕೋಟಿಗಳನ್ನು ಮೀಟಿ, ಎದೆಯ ಬಿರಿಯೆ ಭಾವ ದೀಟಿ, ಓ ನನ್ನ ಚೇತನ, ಆಗು ನೀ ಅನಿಕೇತನ. ಕುವೆಂಪು ಅವರ ಎಂಥ ಸುಂದರವಾದ ಸಂದೇಶ. ಚಿಕ್ಕ ಬುದ್ಧಿ ಮಾಡ್ಕೋಬೇಡಿ, ಮನಸ್ಸನ್ನು ಚಿಕ್ಕದು ಮಾಡ್ಕೊಳ್ಬೇಡಿ, ಮನಸ್ಸನ್ನು ವಿಶಾಲವಾಗಿಟ್ಟು ವಿಶ್ವಮಾನವರಾಗಿ ಬದುಕಿ ಅಂತ ಹೇಳ್ತಕ್ಕಂತಹ ಈ ಸಂದೇಶ ಕೊಡುವ ಅನಿಕೇತನ ಪದ್ಯ ಇದೆಯಲ್ಲ, ಮುಂದಿನ ಸಾಲನ್ನು ದಯವಿಟ್ಟು ಪುಸ್ತಕ ಹುಡುಕಿ ಓದಿ. ಜಿ ಎಸ್ ಶಿವರುದ್ರಪ್ಪನವರಿಗೆ ಬಂದ್ಬಿಡ್ತೇನೆ. ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಅಂತ ಅನಿಸ್ತಾರೆ.

ಹತ್ರ ಹತ್ತಿರವಿ ಅಥವಾ ಪಕ್ಕದ ಮನೆಯವರ ಹತ್ರ ಸಿಟ್ಟಿದ್ರೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಇವತ್ತಿನ ಇಡೀ ದೇಶವನ್ನು ನೋಡಿದರೆ ಗೊತ್ತಾಗಲ್ವಾ? ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ, ಎಷ್ಟು ಡೈವರ್ಸ್ಗಳು, ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ನಾಲ್ಕು ದಿನದ ಈ ಬದುಕಿನಲ್ಲಿ ಅಂತ ಹೇಳ್ತಕ್ಕಂಥ ಜಿ ಎಸ್ ಎಸ್ ಹತ್ತನೇ ಕ್ಲಾಸಿನ ಪಾಠಪುಸ್ತಕದಲ್ಲಿ ಹೇಳಿದ ಒಂದು ಪದ್ಯವನ್ನು ನೆನಪು ಮಾಡ್ಕೊಳ್ತೇನೆ. ಅದ್ಭುತ, ನಾನು ತುಂಬ

ಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಬಹಳ ಸುಂದರವಾದ ಪದ್ಯ ಇಕ್ಕಳ ಅಂತ ಒಂದು ಪದ್ಯ, ಇಕ್ಕಳ ಅಂತ ಪದ್ಯ. ಇದರ ಆದರ್ಶ ಏನು, ಇದರ ಮಾರಲ್ ಏನು, ಇದರ ನೀತಿ ಏನು ಅಂತ ಕೇಳಿದ್ರೆ, ನೀವು ಏನ್ ಮಾಡಿದ್ರು ಟೀಕೆ ಮಾಡುವವರು ಟೀಕೆ ಮಾಡ್ತಾರೆ. ರವೀಂದ್ರ ಶೆಟ್ರೆ, ನೀವು ಎಷ್ಟೇ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಕಮೆಂಟ್ಸ್ ಮಾಡೋರು ಕಮೆಂಟ್ಸ್ ಮಾಡ್ತಲೇ ಇರ್ತಾರೆ. ನೋಡಿ ನಮ್ಮ ಜೀವನದಲ್ಲಿ ಎಲ್ಲಾದರೂ ನೋಡಿ, ಕಮೆಂಟ್ಸ್ ಮಾಡೋರು ಮಾಡ್ತಲೇ ಇರ್ತಾರೆ. ತೃಪ್ತಿ ಅನ್ನೋದು ಮನುಷ್ಯನಿಗೆ ಇಲ್ವೇ ಇಲ್ಲ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಕವಿ, ಹೇಳ್ತಾರೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಗೆ ಕೆಟ್ಟ ಬಿಸಿಲು ಎಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಎಷ್ಟು ಚೆನ್ನಾಗಿದೆ ನೋಡಿ. ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಬರೆದಿಡಲು ಬೆದಕುವರು, ಬರವಣಿಗೆ ಸರಿಯೋ ಎಂತ ಕಾಗೆಗಾಲಿನಾಗಿದೆ ಅಕ್ಷರ, ಅದಕ್ಕೂ ಬೈತೀರಿ. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು, ಬರವಣಿಗೆ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಕೊನೆಯದಾಗಿ ಬರ್ತದೆ ಅದರಲ್ಲಿ, ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ, ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಅಂದ್ರೆ ಅರ್ಥ ಏನು ಅಂದ್ರೆ, ಬೇರೆಯವರು ಟೀಕೆ ಮಾಡ್ತಾರೆ ಅಂತ ನೀವು ಬದಲಾಗಬೇಕಾಗಿಲ್ಲ. ನಿಮ್ಮ ಅಂತಃಸಾಕ್ಷಿಗೆ ಇದು ಸರಿ ಅಂತ ಅನಿಸಿದ್ರೆ ಅದನ್ನು ಮಾಡ್ತಾ ಮುಂದಕ್ಕೆ ಹೋಗಿ ಎನ್ನುವುದನ್ನ, ಟೀಕೆಗಳಿಗೆ ಕಿವಿ ಕೊಡಬೇಡಿ. ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ, ಕೆಲಸ ಮಾಡೋರು ಮಾಡ್ತಾ ಇರಬೇಕು ಅಂತಕ್ಕಂಥ ಸಂದೇಶವನ್ನ ಕೆ ಎಸ್ ನರಸಿಂಹಸ್ವಾಮಿಯವರು ಬಹಳ ಚೆನ್ನಾಗಿ ಕೊಡ್ತಾರೆ. ಅವರು ತುಂಬಾ ಪದ್ಯಗಳು ಬೇರೆ ಕೂಡ ಇದೆ, ಅದನ್ನ ನಾನು ಬಿಟ್ಟು ಬಿಡ್ತೇನೆ. ಪೂರ್ಣತಂತ್ರ ಚಂದ್ರ ತೇಜಸ್ವಿ ಕುವೆಂಪು ಅವರ ಮಗ, ನೆನಪು ಮಾಡ್ಕೊಳ್ತೇನೆ ಅಷ್ಟೇ, ಏನು ಕೃತಿಗಳನ್ನ ತೆಕ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವರದ್ದು ಹೆಚ್ಚು ಗದ್ಯ ಬರವಣಿಗೆಗಳು, ಎಲ್ಲ ಪ್ರಕೃತಿ ಪ್ರೀತಿಯ ಬರವಣಿಗೆಗಳು. ಇವತ್ತು ಮನುಷ್ಯನಿಗೆ ಪ್ರಕೃತಿಯ ಬಗ್ಗೆ ಪ್ರೀತಿ ಬೇಕು, ಕಾಡಿನ ಬಗ್ಗೆ ಪ್ರೀತಿ ಬೇಕು, ಪ್ರಾಣಿಗಳ ಬಗ್ಗೆ ಪ್ರೀತಿ ಬೇಕು. ಅದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳನ್ನ ಓದಬೇಕು. ಒಂದೊಂದು ಕೃತಿ ಕೂಡ ಮಿಲೇನಿಯಂ ಸೀರೀಸ್ ಅಂತ ಬಂದಿದೆ, ಅದ್ಭುತವಾದಂತಹ ಕೃತಿಗಳಿದ್ದಾವೆ, ದಯವಿಟ್ಟು ಅದನ್ನು ಓದಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಎನ್ನುವ ಅತ್ಯಂತ ಸುಂದರವಾದ ಪದ್ಯದಲ್ಲಿ ಕೊನೆಯಲ್ಲಿ ಬರತಕ್ಕಂಥ ಒಂದು ಸಂದೇಶವನ್ನು ದಯವಿಟ್ಟು ಗಮನಿಸಿ. ಇರುವುದೆಲ್ಲವ ಬಿಟ್ಟು

ಅವರನ್ನ ಸುಮ್ಮನೆ ನೆನಪು ಮಾಡ್ಕೊಳ್ತೇನೆ. ಕನ್ನಡದ ಪ್ರೀತಿಯ ಕುರಿತು ಜಿ ಪಿ ರಾಜರತ್ನ ಅವರು ಒಂದೊಂದು ಪದ್ಯಗಳು, ರತ್ನನ ಪದಗಳು, ಎಣ್ಕುಡ್ಕ ರತ್ನನ ಪದಗಳು ಅದ್ಭುತವಾದದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ, ರೆಕಾರ್ಡಿಂಗ್ ಆಗಿದೆ. ಹೆಂಡ ಹೆಂಡತಿ ಕೋ ಪದಗಳ ಬಾಣ ಅಂತ ಮುಂದಕ್ಕೆ ಹೋಗ್ತದೆ. ದೇವ್ರು ಬರ್ತಾನೆ, ಹೆಂಡ ಬಿಡು ಅಂತಾನೆ, ಬಿಡ್ತೇನೆ ಅಂತಾನೆ, ಹೆಂಡತಿನ ಬಿಡು ಅಂತಾನೆ. ಆಗೊಂದು ಮಾತು ಬರೀತಾರೆ, ಇದು ಮೌಲ್ಯ ಅಲ್ಲ, ಹೆಂಡತಿನ ಬಿಡು ಅಂತ ಹೇಳ್ತಾನಂತೆ ದೇವ್ರು. ಕಳೆದೋಯ್ತಂತ ಕುಣಿದಾಡ್ತೀನಿ, ದೊಡ್ಡದೊಂದು ಕಾಟ ತೊಂದರೆ ಅಂದ್ರು ಜಿ ಪಿ ರಾಜರತ್ನಂ ಬರೆಯುವುದು. ಇದು ಮೌಲ್ಯ ಅಲ್ಲ, ಆದ್ರೆ ಹೇಳ್ತಾರೆ ಕಳೆದೋಯ್ತಂತ ಕುಣಿದಾಡ್ತೀನಿ, ನಿನ್ ದೊಡ್ಡದೊಂದು ಕಾಟ ತೊಂದರೆ ಅಂತ. ಅದೇ ದೇವ್ರು ಕೊನೆಗೆ ಹೇಳ್ತಾನಂತೆ, ಹೆಂಡ ಬಿಟ್ಟೆ, ಹೆಂಡತಿನ ಬಿಟ್ಬಿಡೆ, ಈಗ ಕನ್ನಡ ಪದಗಳನ್ನ ಹೇಳೋದನ್ನ ಬಿಟ್ಬಿಡು. ಪದ ಅಂದ್ರೆ ಪದ್ಯ ಅಂತ ಅರ್ಥ. ಹೇಳೋದನ್ನ ಬಿಟ್ಬಿಡು ಅಂದ್ರೆ ದೇವ್ರೇ ಆದ್ರೇನು ಮಾಡ್ತೀನಿ ಅವನಿಗೆ ಕತ್ನ. ಅವಾಗ ಏನ್ ಮಾಡ್ತಾನೆ, ವಿರೋಧಿಸ್ತೇನೆ ನಾನು ಕನ್ನಡ ಪದ ಆಡೋದನ್ನ ಬಿಡೋದಿಲ್ಲ. ಅವಾಗ ಏನ್ ಮಾಡ್ತಾನವ, ನರ್ಕ ಕೇಳಿಸಿ ನಾಲ್ಗೆ

ಸಂದೇಶವನ್ನ ಸಾಹಿತ್ಯ ಸಾರ್ಥದೆ ರವೀಂದ್ರ ಶೆಟ್ಟರು ಮಾಡಿ ತೋರಿಸಿದ್ದಾರೆ, ಅವರನ್ನು ಅಭಿನಂದಿಸೋಣ. ನಾನು ಮುಂದಕ್ಕೆ ಹೋಗ್ತೇನೆ. ನಿಮ್ಗೊಂದು ಪುಸ್ತಕದ ಹೆಸರು ಹೇಳ್ತೇನೆ, ಅಪ್ಪನ ಹತ್ರವೋ ಅಮ್ಮನ ಹತ್ರವೋ ಹಠ ಮಾಡಿ ಈ ಪುಸ್ತಕವನ್ನ ತರಿಸ್ಕೊಳ್ಳಿ ದಯವಿಟ್ಟು. ಸ್ವಾಮಿ ಜಗದಾತ್ಮಾನಂದಜಿ ಬರೆದಿರುವ ಬದುಕಲು ಕಲಿಯಿರಿ ಎನ್ನುವ ಪುಸ್ತಕ ಎಷ್ಟು ಜನರ ಹತ್ರ ಇದೆ ಮಕ್ಕಳ ಹತ್ರ? ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಬದುಕಲು ಕಲಿಯಿರಿ ಅನ್ನೋ ಪುಸ್ತಕ ಖಂಡಿತ ಒಂದು ಕ್ಷಣ ಕೂಡ ಬೋರ್ ಆಗುವುದಿಲ್ಲ. ಆ ಪುಸ್ತಕ ಸ್ವಾಮಿ ಜಗದಾತ್ಮಾನಂದಜಿಯವರು ಬರೆದಿರುವ ಪುಸ್ತಕ. ಇಷ್ಟವರೆಗೆ ಸುಮಾರು 1.5 ಲಕ್ಷ ಪುಸ್ತಕಗಳು ಖರ್ಚಾಗಿದ್ದಾವೆ ಮನೆ

ಸ್ಯದ ಜೊತೆಯಲ್ಲಿ ನಮಗೆ ಒಂದಿಷ್ಟು ಆನಂದವನ್ನ ಕೊಡುತ್ತವೆ ಅಥವಾ ಒಂದಿಷ್ಟು ಮೌಲ್ಯವನ್ನ ಕೊಡುತ್ತದೆ. ಅವರು ಗಾಂಧಿ ಜಯಂತಿಯ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ ತುಂಬಾ ಚೆನ್ನಾಗಿ. ಗಾಂಧಿ ಜಯಂತಿಯಂದು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಗಾಂಧಿ ಜಯಂತಿ ದುಂಡಿರಾಜರ ಕವಿತೆ ಇದು, ಹನಿಗವಿತೆ ಇದು. ಗಾಂಧಿ ಜಯಂತಿಯಂದು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ, ಏಕೆಂದರೆ ಸುಳ್ಳು ಮಾತನಾಡುವುದಕ್ಕೆ ಇದೆಯಲ್ಲ ಉಳಿದ ದಿನಗಳು. ಇದು ಮೌಲ್ಯವನ್ನು ಎಚ್ಚರಿಸತಕ್ಕಂಥದ್ದು. ಸುಳ್ಳು ಮಾತಾಡಬೇಕು ಅಂತ ಹೇಳುವುದಲ್ಲ, ಎಲ್ಲ ದಿನಗಳಲ್ಲಿಯೂ ಕೂಡ ಸತ್ಯ ಹೇಳಬೇಕು, ಬರೀ ಗಾಂಧಿ ಜಯಂತಿ ದಿವಸ ಅಲ್ಲ ಅನ್ನೋದನ್ನ ಹೇಗೆ ಪ್ರತಿಪಾದನೆ ಮಾಡುತ್ತದೆ ಅಂತ ಹೇಳುವುದು ಬಹಳ ಮುಖ್ಯವಾದದ್ದು. ಇನ್ನಷ್ಟು ಇದೆ, ಆದರೆ ನನಗೆ ತುಂಬ ಸಮಯ ಬೇಕಾದದ್ದು ಡಿ ವಿ ಜಿಯವರ ಅತ್ಯಮೂಲ್ಯವಾಗಿರ್ತಕ್ಕಂತಹ ಕೃತಿ ಅಂದರೆ ಮಂಕುತಿಮ್ಮನ ಕಗ್ಗ. ಇದನ್ನು ಮಕ್ಕಳಿಗೆ ತೋರಿಸ್ಲೇಬೇಕು ಅಂತ ಹಿಡ್ಕೊಂಡು ಬಂದೆ. ಚಿಕ್ಕ ಪುಸ್ತಕ ಮಕ್ಕಳೇ, ಆದರೆ ಎಲ್ಲ ಆಧುನಿಕ ಸಾಹಿತ್ಯದ ಎಲ್ಲ ಜೀವನ ಮೌಲ್ಯಗಳನ್ನು ಹೊಡೆದು ಹಾಕಿ ನಿಲ್ಲಬಲ್ಲ ಒಂದು ಮಹೋನ್ನತವಾದಂಥ ಕೃತಿ ಅಂದರೆ ಡಿ ವಿ ಜಿಯವರ ಮಂಕುತಿಮ್ಮನ.

0: ಆಗ ಬಹಳ ಚೆನ್ನಾಗಿ ಹೇಳಿದ್ರು ಚಿನ್ನಪ್ಪ ಗೌಡರು, ನಾಳೆಯಿಂದ ದೇರಳಿಕಟ್ಟೆಯಲ್ಲಿ ಪರ್ಚೇಸ್ ಮಾಡೋದು ಕಷ್ಟ ಅಂತ. ಯಾಕೆ ಕೇಳಿದ್ರೆ ಅವರು ವಿಶ್ವ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ, ಎಲ್ಲರೊಟ್ಟಿಗೆ ಬದುಕ್ತಾ ಇದ್ದಾರೆ, ಆದ್ರಿಂದ ಪ್ರತ್ಯೇಕ ಆದ್ರೆ ಕಷ್ಟ ಆಗುತ್ತೆ. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತಾ ಬಾಳ್, ನಗ್ತಾ ನಗ್ತಾ ಬದುಕಬೇಕು, ನಗು ನಗುತ್ತಾ ತೆರಳ್. ನಾಳೆ ತೆರಳಬೇಕು ಅಂತ ನೋಟಿಸ್ ಬಂದ್ರೆ ಹೋಗ್ತಾ ಇರೋದೆ. ಅದಕ್ಕೆ ಬೇಂದ್ರೆಯವರು ಹೇಳ್ತಾರೆ, ನಾನು ಮರಣಕ್ಕೆ ಹೆದರುವುದಿಲ್ಲ, ಏಕೆಂದರೆ ಅದು ಬರುವಾಗ ನಾನು ಇರುವುದಿಲ್ಲ, ನಾನಿರುವಾಗ ಅದು ಬರುವುದಿಲ್ಲ. ಎಷ್ಟು ಚಂದದ ಮಾತು, ಎಷ್ಟು ಚಂದದ ಮಾತು. ಆದ್ದರಿಂದ ಮರಣಕ್ಕೆ ಹೆದರಬೇಕಾಗಿಲ್ಲ, ನಗು ನಗುತ್ತಾ ಬದುಕಬೇಕು, ನಗು ನಗುತ್ತಾ ತೆರಳಬೇಕು ಅಂತ ಹೇಳ್ತಕ್ಕಂತ ಡಿ ವಿ ಜಿಯವರ ಆ ಪದ್ಯ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಪದ್ಯ ಅಂತ ಅಂದ್ಕೊಳ್ತೇನೆ. ಒಂದೇ ಪದ್ಯವನ್ನ, ಅದು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಈ ಪದ್ಯವನ್ನು ಉಲ್ಲೇಖ ಮಾಡ್ತಾ ನನ್ನ ಮಾತುಗಳಿಗೆ ಕೊನೆಗೆ ಬಂದ್ಬಿಡ್ತೇನೆ. ಅದೇನು ಅಂತ ಕೇಳಿದ್ರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಡಿ ವಿ ಜಿ ಹೇಳ್ತಾರೆ, ನೀನು ಪುಸ್ತಕ ಓದಿ ಏನು ಕಲಿತಿರಲ್ಲ, ಆಗ ಹೇಳಿದ್ರಲ್ಲ ಅರಿವು ಮತ್ತು ಜ್ಞಾನ ಅಂತ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ಒಂದು ಹೂವಿನ ಗಿಡದ ಒಳಗಡೆಯಿಂದ ಹೂವು ಬರ್ತದಲ್ಲ, ಹಾಗೆ ನಿಮ್ಮ ಬುದ್ಧಿಯಿಂದ ಬೆಳೆದಿರ್ತಕ್ಕಂಥ, ಅವ್ರು ಹೇಳಿದ್ರಲ್ಲ ಕಡಲಡು ಬುಟ್ಟೋಳು ಗಾಳಿ ಉಡಲಡು ಬುಟ್ಟೋಳು ಬುದ್ಧಿ ಅಂತ. ಏನ್ ಹೇಳ್ತಾ ಇದ್ದೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ನೀವು ಪಬ್ಲಿಕ್ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ನೂರಕ್ಕೆ ನೂರು ತೆಗೆದ್ರೂ ಕೂಡ ನೀವು ಜಾಣರಲ್ಲ, 35 ತೆಗೆದಿದ್ರು ಕೂಡ ಕನ್ನಡದ ಪ್ರೀತಿ ಇರ್ತಕ್ಕಂಥ ರವೀಂದ್ರ ಶೆಟ್ಟರ್ ಹಾಗೆ ಕೆಲಸ ಮಾಡಿದ್ರೆ ಅದು ನಿಜವಾಗಿರ್ತಕ್ಕಂಥ ಜ್ಞಾನ, ಅರಿವು, ತಿಳುವಳಿಕೆ ಎನ್ನುವುದನ್ನ ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅನ್ನೋದನ್ನ ನೀವು ಗಮನಿಸಬೇಕು. ಈ ತರದ ನೂರಾರು ಪದ್ಯಗಳು ಮಂಕುತಿಮ್ಮನ ಕಗ್ಗದಲ್ಲಿ, ಡಿ ವಿ ಜಿಯವರ ಪದ್ಯದಲ್ಲಿದೆ. ಆದ್ರಿಂದ ಬದುಕಲು ಕಲಿಯರಿಯ ಜೊತೆಯಲ್ಲಿ ಮಂಕುತಿಮ್ಮನ ಕಗ್ಗವನ್ನು ಕೂಡ, ಬಹಳ ಕಾಸ್ಟ್ಲಿ ಅಲ್ಲ, ಬಹಳ ಕಡಿಮೆ ಬೆಲೆಯ ಪುಸ್ತಕ, ಈ ಎರಡು ಪುಸ್ತಕ ಓದಿ ಆಮೇಲೆ ಆಗಲೇ ಹೇಳಿದ ಹಾಗೆ ಪುಸ್ತಕ ಓದಿದರೆ ನಿಮ್ಮನ್ನು ತಲೆ ಎತ್ತಿ ಬದುಕುವ ಹಾಗೆ ಮಾಡ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಕೂಡ, ವಿಶೇಷವಾಗಿ ಧನಂಜಯ ಕುಂಬ್ಳೆಯವರು ನನ್ನ ಇಲ್ಲಿ ಬರುವಿಕೆಗೆ ಕಾರಣ, ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇದುವರೆಗೆ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡಿದಿ. ಈಗ ಬಂಗಾರ ಬೊಡಿದಿ ಈ ಯಕ್ಷಗಾನದ 7ನೇ ಕಂತು.
1: ಹಾ

0: ಪಾತ್ರೆಲ್ಲ ಕೇಣೆಲ್ಲ ಒಂದು ಕೊಡ್ತಾರೆ.
1: ಇನ್ನಿತ್ತ ಪ್ರಥಮ ರಾತ್ರಿ ನಮ್ಮ ಜೀವನದ ಸಾಧ್ಯದ ಬಗ್ಗೆ ನನ್ನ ತುಂಬದ ಕಲ್ಪನೆದ ಬಗ್ಗೆ ನಮ್ಮ ತಿಳಿಯೋಣ. ನಾವು ಆಯ್ತಾದ್ರೂ ಕೊಡೋದಲ್ಲದೆ ಪಾತಿ ರುಚಿ
0: ಪನಿಯೆಲ್ಲ ಕೇಣೆಲ್ಲ ಒಂದು ಕೊಡ್ತಾತ್ತೆ
1: ಪನಿಯೆಲ್ಲ
0: ಕೇಣೆಲ್ಲ ಒಂದು ಕೊಡ್ತಾತ್ತೆ.
1: ಒಂದೆಂಟದಾದ ಗೊಬ್ಬುಂಡು ಸಾತ್ಯ ಗೊಬ್ಬುಡು ಸರಿಯಾದ ಹೆಂಗಳ ಗೊತ್ತುಂಡು ಕೆಲವರ
0: ಕತ್ತಿ ಬಂತು ಜಂಗ್ ಬೋದಿಗೆ ಅಪ್ಪಳು
1: ಓಡಿಗೆ ಅಪ್ಪಳು
0: ಅನುಕೂಲ ಬೇರೆ

ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ವಾಹ್ ವಾಹ್.

0: தம் ஆமின் மகளே புச்ச கண்ண புத்தொல்லி பொண்ணே
1: It's all right.

0: Sarang 107.8 FM. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರು

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ತುಳು ಪ್ರಸಾರಕ್ಕೇನೊಂದಿಲ್ಲರು. ದಗ್ಗಲ್ ಬಾಚಿಲು ತುಳು ಸಿನಿಮಾದ ಕೆಲವು ಪದಕುಲೆನ ಕೇನ್ಗ ಕೊಡ್ತೇರು. ಆರ್ ಡಿ ಬರ್ಮನ್ ಅಂಚನೆ ಸಂದೇಶ್ ಬಾಬು. ಪದ ನಿರೆಲ ಪಚ್ಚೆ, ಪದಪಂತಿನ ಕಲಾವಿದರು ರಾಜೇಶ್ ಕೃಷ್ಣನ್ ಅಂಚನೆ ಅನುರಾಧ ಭಟ್.

ಸಾರಂಗ್ಡ್ ದಗಲ್ಬಾಜಿಲು ತುಳು ಸಿನಿಮಾದ ಪದಕುಲನಕೇನಂದುಲ್ಲರ್ ಪದ ಬಲಿಯೇಂದ್ರೆ ನಾರ್ ಸತೀಶ್ ಶೆಟ್ಟಿ ಪಟ್ಲಾ.

0: ಒಂಚೂರು ಇಂಚಿ ಗೆಲ್ಲೆಗೆ ಕ್ಯಾನ್ ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಲ್ಲೇ 107.8 ಇನ್ಮಾ ಎಫ್ಎಂ ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು
1: ಯಾಪಲ್ಲ ಪ್ರೀತಿ ಉಪ್ಪಡ.

ಈತನೇಟ ಕೆಲವು ತುಳು ಪದಕುಲೇನಕ್ಕೆ ಏನೊಂದು ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ ನನ್ನ ದುಂಬದ ತುಳು ಪ್ರಸಾರ ಒಡತಿಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.